ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಭಾದ್ರಪದ ಮಾಸದ 14 ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 5 ತಾರೀಕು ಶನಿವಾರ. ಈಗ ಸಮಯ 5:56:58. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಶಿಕ್ಷಣದ ಗುರಿ ಕೇವಲ ಜ್ಞಾನ ನೀಡುವುದು ಅಲ್ಲ, ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವುದಾಗಿದೆ. ಹೀಗೆಂದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್.

0: 7:15ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. 8:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆರೋಗ್ಯಕ್ಕಾಗಿ ನಿದ್ದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35ಕ್ಕೆ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05ಕ್ಕೆ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ಸಂದರ್ಶನ. 9:30ಕ್ಕೆ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಿದ್ದೇಶ್ವರಿ ದೇವಿ ಹಾಗೂ ಪಂಡಿತ್ ಜಿತೇಂದ್ರ ಅಭಿಷೇಕ್ ಅವರಿಂದ ಹಾಡುಗಾರಿಕೆ. 10:30ಕ್ಕೆ ಗಾನ ಭಜನ, 11:00ಕ್ಕೆ ಗಾನಡಂಗುರ. ಈ ಬೆಳಗ್ಗೆ 11:00ಕ್ಕೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವುದರ ನೇರ ಪ್ರಸಾರ ಕೇಳಲಿದ್ದೀರಿ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯುವ ಜನರ ಶಿಲ್ಪಿ ಶಿಕ್ಷಕರು ಸಂಯೋಜಿತ ಕಾರ್ಯಕ್ರಮ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣ ಸಪ್ತಾಹ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:00ಕ್ಕೆ ಪ್ರಗತಿ ಪಥ, 11:20ಕ್ಕೆ ದೇಶಭಕ್ತಿ ಗೀತೆಗಳು, 11:30ಕ್ಕೆ ಪ್ರಚಲಿತ, 3:00ಕ್ಕೆ ರೂಪಕ ಶ್ರೀ ಕೃಷ್ಣಚಂದ್ರೋದಯ, ರಚನೆ ಬನ್ನಂಜೆ ಗೋವಿಂದಾಚಾರ್ಯ, ಪ್ರಸ್ತುತಿ ಶಿವಾನಂದ ಬೇಕಲ್. 3:30ಕ್ಕೆ ನಾಟಕ ದುರ್ಯೋಧನ ದೂರ್ವಸಾತಿಥ್ಯ, ರಚನೆ ಎಂಎಸ್ ವೆಂಕಟರಾಮ ಕುಪ್ಯ, ನಿರ್ದೇಶನ ಮತ್ತು ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಇಂದು ಸಂಜೆಯ ಪ್ರಸಾರದಲ್ಲಿ 4:00ಕ್ಕೆ ಭಾವಗೀತೆಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00ಕ್ಕೆ ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಮಾಸ್ಟರ್ಸ್ ಮ್ಯಾರಥಾನ್ನಲ್ಲಿ ಸಾಧನೆ ಮಾಡುತ್ತಿರುವ ಪರಾಜಿ ಗ್ರಾಮದ ಬಂಗಾರಕೊಡಿ ವಿದ್ಯಾಹರೀಶ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ವಿನೋದ್ ಮೂಡಗದ್ದೆ. 5:30ಕ್ಕೆ ಚಿತ್ರಕಾವೇರಿ. ಇಂದು ಸಂಜೆ 6:50ಕ್ಕೆ ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಕುರಿತು ಡಾ ಜಿವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿ ಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00ಕ್ಕೆ ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30ಕ್ಕೆ ಯುವವಾಣಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05ಗಳಾಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣು ಕಟಾರ್ಯ. President Draupadi Murmu has called upon teachers and educators to continually update their knowledge, embrace technology and adopt innovative teaching methods. In her message on the occasion of Teachers' Day today, the President said, Teachers and educators play a vital role in nurturing talent and strengthening character through the guidance and mentorship. She said dedicated and caring teachers can recognize the unique potential of students.

ಆಕಾಶವಾಣಿ ಮಡಿಕೇರಿ ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಸ್ ಸುಬ್ಬುಲಕ್ಷ್ಮಿ ಅವರಿಂದ ಶ್ರೀ ವೆಂಕಟೇಶ್ವರ ಸುಪ್ರಭಾತ. 6:30 ಚಿಂತನ, ಪ್ರಸ್ತುತಿ ಹೊನ್ನಪ್ಪ ಕರೆ ಕನ್ನಮ್ಮನವರ್. 6:35 ರೈತರಿಗೆ ಸಲಹೆ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 6:10:18. ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಶ್ರೋತೃಗಳೇ, ಇಂದು ಕೇಳೋಣ ಡಾಕ್ಟರ್ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರಿಂದ ಶ್ರೀ ವೆಂಕಟೇಶ್ವರ ಸುಪ್ರಭಾತ.

0: ಶ್ರೋತೃಗಳೇ, ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಧ್ವನಿಯಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಈಗ ಚಿಂತನ ಹೊನ್ನಪ್ಪ ಕಡೆಕನ್ನಮ್ಮ ಅವರಿಂದ.
2: ನಿರಾಕಾರನಾದ ದೇವನ ಸಾಕಾರ ರೂಪವೇ ಗುರು ಅಥವಾ ಶಿಕ್ಷಕನೆಂದು ನಂಬಿರುವ ಈ ನೆಲದಲ್ಲಿ ಸದಾ ಚಲನಶೀಲವಾದ ಈ ಲೋಕಜ್ಞಾನವನ್ನ ಧಾರೆ ಎರೆಯಲು ನಮಗೆಲ್ಲ ಒಬ್ಬೊಬ್ಬ ಶಿಕ್ಷಕ ಬೇಕೇ ಬೇಕು. ನಾವಿಂದು ಎಷ್ಟೇ ಯಾಂತ್ರಿಕವಾಗಿ ಮುಂದುವರೆದಿದ್ದರೂ ಪ್ರಜ್ಞಾವಂತ ಪ್ರಜೆಗಳನ್ನು ಕಾರ್ಖಾನೆಗಳಲ್ಲಿ ಸೃಷ್ಟಿಸಲು ಸಾಧ್ಯವಿಲ್ಲ. ಅವರು ಶ್ರೇಷ್ಠ ಶಿಕ್ಷಕರಿಂದಲೇ ತಯಾರಾಗಬೇಕಾಗುತ್ತದೆ. ಅಂತಹ ಗುರುತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿರುವುದರಿಂದ ಸಮಾಜದಲ್ಲಿ ಇಂದಿಗೂ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಲಾಗಿದೆ. ಇಂತಹ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ 5 ಸೆಪ್ಟೆಂಬರ್

0: ಶಿಕ್ಷಕರ ದಿನಾಚರಣೆ. ಭಾರತದ ಜ್ಞಾನ ಪರಂಪರೆಯ ಆಗಸದಲ್ಲಿ ಧ್ರುವತಾರೆಯಂತೆ ಮಿನುಗಿದ ಶ್ರೇಷ್ಠ ಪ್ರಾಧ್ಯಾಪಕ, ಶಿಕ್ಷಣ ತಜ್ಞ, ತತ್ವಜ್ಞಾನಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನಕ್ಕೇರಿದರೂ ಅವರ ಮನಸ್ಸಿನೊಳಗಿನ ಶಿಕ್ಷಕ ಎಂದಿಗೂ ನಿವೃತ್ತಿಯಾಗಿರಲಿಲ್ಲ. ಅಧಿಕಾರದ ಶಿಖರಕ್ಕೇರಿದ ವ್ಯಕ್ತಿ ತನ್ನ ಜನ್ಮದಿನದ ಗೌರವವನ್ನು ತನಗಾಗಿ ಸ್ವೀಕರಿಸದೆ ಅದನ್ನು ಶಿಕ್ಷಕ ಸಮುದಾಯದ ಪವಿತ್ರ ಸೇವಾ ಸಂಕಲ್ಪಕ್ಕೆ ಸಮರ್ಪಿಸಿರುವುದನ್ನು ನೋಡಿದಾಗ ಇದಕ್ಕಿಂತ ಶಿಕ್ಷಕ ವೃತ್ತಿಯ ಪಾವಿತ್ರ್ಯವನ್ನು ಸಾರುವ ಮತ್ತೊಂದು ದೊಡ್ಡ ಉದಾಹರಣೆ ಇರದು. ಅಷ್ಟಕ್ಕೂ ಈ ಶಿಕ್ಷಕರು ಭೌತಿಕವಾಗಿ ಏನನ್ನು ಸೃಷ್ಟಿಸದೇ ಇರಬಹುದು, ಆದರೆ ಅಕ್ಷರಗಳ ಅರಿವಿನೊಟ್ಟಿಗೆ ಒಂದು ಜಡ ಮನಸ್ಸಿನ ಒಳಹೊಕ್ಕು ಅಂತರಂಗ ಮತ್ತು ಬಹಿರಂಗಗಳೆರಡನ್ನೂ ಮುಖಾಮುಖಿಯಾಗಿಸುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೆರೆದುಕೊಳ್ಳುವಾಗ ಸಹಜವಾಗಿ ನಮ್ಮೊಳಗಿನ ಅಂತಃಶಕ್ತಿಯು ಜಾಗೃತಗೊಂಡು ನಾವು ತಿಳಿದಿರುವುದಕ್ಕಿಂತ ತಿಳಿಯದಿರುವುದು ಎಷ್ಟಿದೆ ಎಂಬುದರ ಆತ್ಮಜ್ಞಾನದ ಅರಿವು ಪ್ರಚುರಗೊಳ್ಳುತ್ತಾ ಹೋಗುತ್ತದೆ. ಆಗ ನೈಜ ಬದುಕಿನ ಗುರಿ ಉದ್ದೇಶಗಳು, ಸರಿ ತಪ್ಪುಗಳ ಮೌಲ್ಯ ನಿರ್ಣಯ, ಅಲ್ಪತೆಯಿಂದ ಪೂರ್ಣತೆ ಕಡೆಗೆ ಸಾಗುವ ಮಾರ್ಗಗಳು, ಹೀಗೆ ಒಂದು ಮಗು ಒಂದಿಷ್ಟು ಹೊಸ ಸಾಧ್ಯತೆಗಳೊಂದಿಗೆ ಈ ಲೋಕವನ್ನು ಎದುರುಗೊಳ್ಳಲು ಬೇಕಾಗುವ ಏನೆಲ್ಲ ಆತ್ಮಸ್ಥೈರ್ಯವನ್ನು ಶಿಕ್ಷಕರು ಕಟ್ಟಿಕೊಡುತ್ತಾ ಬಂದಿದ್ದಾರೆ. ಅವರು ಕಟ್ಟುವುದು ಕೇವಲ ಪಾಠದಲ್ಲಿನ ಅಕ್ಷರಗಳನ್ನಷ್ಟೇ ಅಲ್ಲ, ಬದುಕನ್ನು ಓದುವ ದೃಷ್ಟಿಯ ಜೊತೆಗೆ ಆ ಬದುಕಿನ ಪುಟಗಳಲ್ಲಿ ಎದುರಾಗುವ ಏಳು ಬೀಳುಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕೆಂಬ ವಿವೇಕವನ್ನು ಕೂಡ ಕರುಣಿಸುತ್ತಾರೆ. ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಯ ಕನಸಿನ ಹಿಂದೆ ಕಾಣದಂತೆ ನಿಂತಿರುವುದು ಒಬ್ಬ ಶಿಕ್ಷಕರ ತಾಳ್ಮೆ, ತ್ಯಾಗ, ಪ್ರೋತ್ಸಾಹ ಮತ್ತು ನಿರಂತರ ಪರಿಶ್ರಮ. ಆದರೆ ಇಷ್ಟೆಲ್ಲ ಮೌಲ್ಯವರ್ಧನೆಗೆ ಕಾರಣವಾಗುವ ಶಿಕ್ಷಕರ ಇಂದಿನ ಬದುಕು ಅನೇಕ ಬಗೆಯ ತಲ್ಲಣಗಳಿಂದ ಕೂಡಿರುವ ಪರಿಣಾಮದಿಂದ ಗುರು ಶಿಷ್ಯರ ನಡುವಿನ ಸಂಬಂಧ ಎಲೆಯ ಮೇಲೆ ಅಂಟಿಯೂ ಅಂಟದಂತಿರುವ ಮಂಜಿನ ಹನಿಯಂತಾಗಿರುವುದನ್ನು ನೋಡಿದಾಗ ಖೇದವೆನಿಸಿದ ಸಂಗತಿ ಅನಿಸುತ್ತದೆ. ಹಿಂದಿನಂತೆ ಇಂದಿನ ಮಕ್ಕಳನ್ನು ದಂಡಿಸುವಂತಿಲ್ಲ, ಬೈಯುವಂತಿಲ್ಲ, ಅನುತ್ತೀರ್ಣಗೊಳಿಸುವಂತೆಯೂ ಇಲ್ಲ. ಹೀಗೆ ಹತ್ತಾರು ನಿಯಮಗಳ ಮಧ್ಯದಲ್ಲಿ ಶಿಕ್ಷಕ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರುವುದು ಒಂದೆಡೆಯಾದರೆ, ಇನ್ನು ಶಿಕ್ಷಕರು ಬೋಧಿಸುವ ಪಾಠ ಬೋಧನೆಯ ಬಹುತೇಕ ವಿಷಯ ವಸ್ತುಗಳು ಇಂಟರ್ನೆಟ್ನಲ್ಲೋ ಅಥವಾ ಇನ್ನಿತರ ಯಾವುದೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕೇ ಸಿಗುತ್ತವೆಂಬ ಉಡಾಪೆಯ ಮನೋಭಾವದಿಂದ ಬಹಳಷ್ಟು ಕಡೆ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಭಯ, ಭಕ್ತಿ, ಗೌರವವಿಲ್ಲದೆ ಶಿಕ್ಷಕರನ್ನು ಲಘುವಾಗಿ ಪರಿಗಣಿಸಿ ಮಾತನಾಡುವ, ಅವರಿಗೆ ಗೇಲಿ ಮಾಡಿ ಮುಜುಗರನ್ನುಂಟು ಮಾಡುವ ಮಕ್ಕಳ ಮನೋವೃತ್ತಿ ಹೆಚ್ಚುತ್ತಿರುವುದು ಮತ್ತೊಂದೆಡೆಯಾಗಿದ್ದು, ಇಂತಹ ಋಣಾತ್ಮಕ ಬಂಧನಗಳಿಂದ ಬಿಡಿಸಿಕೊಳ್ಳುವುದೇ ಇಂದಿನ ಶಿಕ್ಷಕ ಸಮುದಾಯಕ್ಕೆ ಇರುವ ಬಹುದೊಡ್ಡ ಸವಾಲಾಗಿದೆ. ಅಷ್ಟೇ ಅಲ್ಲದೆ ಇಂತಹ ಸನ್ನಿವೇಶಗಳು ಒಂದು ಸುಶಿಕ್ಷಿತ ಸಮಾಜದ ಕನಸಿಗೆ ಪೂರಕವಾಗುವ ಬದಲು ಮಾರಕವೆಂದೇ ಹೇಳಬಹುದು. ಏಕೆಂದರೆ ಒಂದು ರಾಷ್ಟ್ರದ ಮೌಲ್ಯ ಅಲ್ಲಿನ ಶಿಕ್ಷಕರ ಗುಣಮಟ್ಟದ ಮೇಲೆ ನಿರ್ಧರಿಸಲ್ಪಡುವುದರಿಂದ ಯಾವ ಸಮಾಜದಲ್ಲಿ ಶಿಕ್ಷಕರಿಗೆ ಗೌರವ, ಪ್ರೀತಿ, ಆದರಗಳು ಇರುವುದಿಲ್ಲವೋ ಅಲ್ಲೆಲ್ಲೆಲ್ಲ ಅಜ್ಞಾನ, ಅಂಧಕಾರ, ಮೌಢ್ಯತೆ, ಮೋಸ, ವಂಚನೆ, ಭ್ರಷ್ಟಾಚಾರ, ಅತ್ಯಾಚಾರಗಳಂತಹ ವಿಷ ಬೀಜಗಳು ಮೊಳಕೆ ಒಡೆದು ಇಡೀ ಸಮಾಜದ ತಳಹದಿಯನ್ನೇ ಅಲುಗಾಡಿಸುತ್ತವೆ ಎಂಬ ಕಹಿ ಸತ್ಯವನ್ನು ಅರ್ಥೈಸಿಕೊಳ್ಳುವುದು ಇಂದಿನ ಪ್ರಸ್ತುತ ಸಮಾಜದಲ್ಲಿನ ಮಕ್ಕಳ ಮತ್ತು ಪಾಲಕರ ಆದ್ಯ ಕರ್ತವ್ಯವಾಗಬೇಕಿದೆ. ಇಂತಹ ಸ್ಥಿತ್ಯಂತರದ ಕಾಲಘಟ್ಟದಲ್ಲೂ ಅದೆಷ್ಟೋ ಶಿಕ್ಷಕರು ವೇಗವಾಗಿ ಓಡುತ್ತಿರುವ ಜಗದೊಟ್ಟಿಗೆ ತಮ್ಮನ್ನು ತಾವು ಹೊಂದಿಸಿಕೊಳ್ಳುತ್ತಾ ತಮ್ಮ ಪಾತ್ರ ಮತ್ತು ಜವಾಬ್ದಾರಿಗಳನ್ನು ಹೇಗೆ ಇನ್ನಷ್ಟು ಮರುಮೌಲ್ಯಮಾಪನ ಮಾಡಿಕೊಳ್ಳಬೇಕೆಂಬ ಆತ್ಮಾವಲೋಕನದೊಂದಿಗೆ ಒಂದು ಮೇಣದ ಬತ್ತಿಯನ್ನುರಿಸಲು ಒಂದು ಬೆಂಕಿ ಕಡ್ಡಿ ಹೇಗೆ ತನ್ನನ್ನು ತಾನು ಸುಟ್ಟುಕೊಳ್ಳುವುದೋ, ಹಾಗೆಯೇ ಸಜೀವ ಚೈತನ್ಯ ಮೂರ್ತಿಗಳಾದ ಮಕ್ಕಳಲ್ಲಿ ಕಾಂತಿಯ ಬೆಳಕನ್ನುಂಟು ಮಾಡಲು ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಿರುವುದು ಅವರ ಪರಿಪುಷ್ಟಗೊಂಡ ಸ್ಫಟಿಕ ಸದೃಶ್ಯ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದರೆ ತಪ್ಪಾಗಲಾರದು. ಹೀಗೆ ಒಂದು ನಾಗರಿಕ ಸಮುದಾಯವನ್ನು ಉಚ್ಛ್ರಾಯ ಸ್ಥಿತಿಗೇರಿಸಲೆಂದೇ ನಮ್ಮೊಳಗಿನ ಕಲಿಕೆಯನ್ನು ಮಿತಗೊಳಿಸದೆ ನಿದ್ದೆ ಎಚ್ಚರಗಳಲ್ಲೂ ಅಜೀವ ಸ್ವಾಯತ್ತ ಕಲಿಕೆದಾರರನ್ನಾಗಿ ಮಾಡುವುದರ ಮೂಲಕ ಈ ಲೋಕದ ವಿಷಯ ವಾಸನೆಗಳ ಕಡೆಗೆ ನಮ್ಮ ಕಣ್ಣು ಮನಸ್ಸು ಹಾಯಿಸದಂತೆ ತಿದ್ದಿ ತೀಡಿ ಬುದ್ಧಿ ಹೇಳಿ ಜೀವನ ಸಾಧನೆಗಳ ಅನೇಕ ಮೆಟ್ಟಲುಗಳನ್ನು ಹತ್ತಲು ನಮಗೆಲ್ಲ ದಿವ್ಯಾನುಭವದ ರಸಾನುಭೂತಿಯನ್ನು ಉಣಬಡಿಸುತ್ತಿರುವ ಈ ನಾಡಿನ ಶಿಕ್ಷಕರನ್ನು ಸದಾ ಗೌರವಿಸಿದಾಗ ಮಾತ್ರ ಸ್ವಾಸ್ಥ್ಯ ಸಮಾಜದ ಬೆಳೆಯನ್ನು ಬೆಳೆಯಲು ಸಾಧ್ಯ.
1: ಇದುವರೆಗೆ ಹೊನ್ನಪ್ಪ ಕರೇಕಣ್ಣಮ್ಮ ಅವರಿಂದ ಚಿಂತನೆ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 6:35:24. ಈಗ ಕೇಳೋಣ ರೈತರಿಗೆ ಸಲಹೆ.
3: ಕಾಳುಮೆಣಸಿನ ತೋಟಗಳಲ್ಲಿ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಈ ಕಾಳುಮೆಣಸಿನ ಬಳ್ಳಿಗಳ ನಡುವೆ ಇರುವಂತಹ ಕಳೆಯನ್ನು ನಾವು ಕೊಚ್ಚಿ ತೆಗೆಯಬೇಕಾಗತ್ತೆ.

ಮುಖ್ಯವಾಗಿ ಹೆಚ್ಚು ಮಳೆ ಬೀಳ್ತಾ ಇರುವಂಥ ಸಂದರ್ಭದಲ್ಲಿ ಬುಡದಲ್ಲಿ ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ, ನೀರನ್ನು ಬಸ್ತು ತೆಗಿಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಾವು ಹೊಸ ಸಸಿಗಳನ್ನು ನೆಡಬಹುದು ಮತ್ತು ಎಲ್ಲೆಲ್ಲಿ ಸಸಿಗಳು ಹೋಗಿರ್ತವೆ ಅಂತಹ ಕಡೆಗಳಲ್ಲಿ ನಾವು ಹೊಸ ಸಸಿಗಳನ್ನು ಕೂಡ ನಾಟಿ ಮಾಡಬಹುದು. ಇದೇ ಸಂದರ್ಭದಲ್ಲಿ ನೆಲದ ಮೇಲೆ ಹಬ್ಕೊಂಡು ಹೋಗ್ತಾ ಇರುವಂಥ ಎಳೆ ಬಳ್ಳಿಗಳನ್ನು ಅಲ್ಲೇ ಊರಿರುವಂಥ ಗೂಟುಗಳಿಗೆ ನಾವು ಕಟ್ಟಬಹುದು. ಈ ಬಳ್ಳಿಗಳ ಆಧಾರ ಮರಗಳ ನೆರಳನ್ನು ಕೂಡ ನಾವು ನಿಯಂತ್ರಣ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ನಾವು ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವಾಗ ಈ ಬಳ್ಳಿಗಳಿಗೆ ಯಾವುದೇ ರೀತಿಯಾದಂಥ ಗಾಯಗಳು ಆಗದಂತೆ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ. ಈ ರೀತಿ ಗಾಯಗಳಾದರೆ ರೋಗಾಣುಗಳು ಆ ಗಾಯಗಳ ಮೂಲಕ ಗಿಡವನ್ನು ಅಥವಾ ಸಸ್ಯವನ್ನು ಬಳ್ಳಿಯನ್ನು ಪ್ರವೇಶ ಮಾಡುವಂಥ ಸಾಧ್ಯತೆ ಇರುತ್ತೆ. ಪೋಷಕಾಂಶಗಳನ್ನು ಕೊಡುವಂಥದ್ದು ಕೂಡ ಬಹಳ ಮುಖ್ಯ. ನಾವು ಶಿಫಾರಸು ಮಾಡಿದ ಪೋಷಕಾಂಶದ ಪ್ರಮಾಣದ ಅರ್ಧ ಭಾಗದಷ್ಟನ್ನು ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಕೊಡಬೇಕಾಗತ್ತೆ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಆದಷ್ಟು ಬೇಗ ಕೊಡಬೇಕಾಗತ್ತೆ. ಇದಕ್ಕೋಸ್ಕರ ನಾವು 55 ಗ್ರಾಂನಷ್ಟು ಯೂರಿಯಾ, 140 ಗ್ರಾಂನಷ್ಟು ಶಿಲಾರಂಜಕ, 125 ಗ್ರಾಂನಷ್ಟು ಮ್ಯೂರಿಟಾ ಪೊಟಾಷನ್ನು ಪ್ರತಿಯೊಂದು ಬಳ್ಳಿಗೆ ಕೊಡಬೇಕಾಗತ್ತೆ. ಹಾಗೆಯೇ ನಾವು ಎರಡನೇ ಸುತ್ತಿನ ಈ ಜೈವಿಕ ನಿಯಂತ್ರಕಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ವಿಶೇಷವಾಗಿ ಸಾವಯವ ಗೊಬ್ಬರಗಳ ಜೊತೆಯಲ್ಲಿ ಜೈವಿಕ ನಿಯಂತ್ರಕಗಳನ್ನು ಬೆರೆಸ್ಕೊಂಡು ನಾವು ಕೊಡಬೇಕಾಗತ್ತೆ. ವಿಶೇಷವಾಗಿ ಟ್ರೈಕೋಡರ್ಮ ಮತ್ತು ಪಚೋನಿಯಾ ಕ್ಲೆಮೇಡೋಸ್ಪೋರಿಯಾ ಎನ್ನುವಂತಹ ಒಂದು ಜೈವಿಕ ಜೀವಾಣುಗಳನ್ನು ಸಾವಯವ ಗೊಬ್ಬರದಲ್ಲಿ ಅಥವಾ ಸಾವಯವ ಪದಾರ್ಥದ ಜೊತೆಯಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಬಳ್ಳಿಗಳಿಗೆ ಕೊಡಬೇಕಾಗತ್ತೆ. ಅದೇ ರೀತಿ ಪ್ರತಿ ಬಳ್ಳಿಗೆ 50 ಗ್ರಾಂನಷ್ಟು ಅಜೋಸ್ಪಿರಲಮನ್ನು, 2 ಕಿಲೋಗ್ರಾಂನಷ್ಟು ಎರೆಗೊಬ್ಬರ ಅಥವಾ ಚೆನ್ನಾಗಿ ಕಳೆದಂಥ ಸಗಣಿ ಗೊಬ್ಬರದ ಜೊತೆಯಲ್ಲಿ ಬೆರೆಸ್ಕೊಂಡು ಎಲ್ಲೆಲ್ಲಿ ನಾವು ಸಾವಯವ ರೀತಿಯಲ್ಲಿ ಈ ಕಾಳುಮೆಣಸನ್ನು ಉತ್ಪಾದನೆ ಮಾಡ್ತಾ ಇದ್ವಿ ಅಂತಹ ಕಡೆಗಳಲ್ಲಿ ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ಪೊಟ್ಯಾಷ್ ಕೊರತೆ ಕಂಡುಬರುತ್ತೆ ಅಂತಹ ಕಡೆಗಳಲ್ಲಿ ಈ ಸಾವಯವ ಗೊಬ್ಬರಕ್ಕೆ 150 ಗ್ರಾಂನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಷನ್ನು ನಾವು ಬೆರೆಸ್ಕೊಂಡು ಕೊಡಬೇಕಾಗತ್ತೆ. ಕಾಳುಮೆಣಸಿನ ವಿಶೇಷವನ್ನು ಈ ಸಂದರ್ಭದಲ್ಲಿ ನಾವು ಸಿಂಪಡಣೆ ಮಾಡ್ಕೋಬಹುದು. ಇದಕ್ಕೋಸ್ಕರ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಷ್ಟು ಈ ಕರಿಮೆಣಸು ವಿಶೇಷದ ಮಿಶ್ರಣವನ್ನು ನಾವು ಬೆರೆಸ್ಕೊಂಡು ಚೆನ್ನಾಗಿ ಎಲೆಗಳು ಮತ್ತು ಬಳ್ಳಿಗಳು ಹಾಗೆಯೇ ಆ ಕೊತ್ತುಗಳು ನೆನೆಯ ರೀತಿಯಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಮಳೆ ಇನ್ನೂ ಮುಂದುವರೆದರೆ ಈ ಸಂದರ್ಭದಲ್ಲಿ ನಾವು ಆ ಬಳ್ಳಿಗಳ ಬುಡಕ್ಕೆ ಪೊಟ್ಯಾಷಿಯಂ ಫಾಸ್ಫನೇಟ್ ದ್ರಾವಣದಿಂದ ತೋಯಿಸಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ನಷ್ಟು ಪೊಟ್ಯಾಷಿಯಂ ಫಾಸ್ಫನೇಟನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಪ್ರತಿ ಬಳ್ಳಿಗೆ 2-5 ಲೀಟರ್ನಷ್ಟು ದ್ರಾವಣವನ್ನು ನಾವು ಹಾಕಬೇಕಾಗತ್ತೆ. ಮುಖ್ಯವಾಗಿ ಬಳ್ಳಿಯ ವಯಸ್ಸನ್ನು ನೋಡಿಕೊಂಡು ನಾವು ಈ ಕ್ರಮವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಿದರೆ ಒಳ್ಳೆಯದು. ಕಾಳುಮೆಣಸಿನ ಎಲೆಗಳಿಗೆ 1% ಬೋರ್ಡೋ ದ್ರಾವಣವನ್ನು ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಹಾಗೆಯೇ ಕಾಳುಮೆಣಸಿನ ಬಳ್ಳಿಗಳ ಬುಡಕ್ಕೆ ನಾವು 0.2% ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಕೂಡ ನಾವು ಹಾಕಬೇಕಾಗತ್ತೆ. ಇದಕ್ಕಾಗಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಬೆರೆಸ್ಕೊಂಡು ಪ್ರತಿಯೊಂದು ಬಳ್ಳಿಗೆ 2-5 ಲೀಟರ್ನಷ್ಟು ದ್ರಾವಣವನ್ನು ನಾವು ಹಾಕಬೇಕಾಗತ್ತೆ. ವಿಶೇಷವಾಗಿ ಈ ಶೀಘ್ರ ಸೊರಗು ರೋಗದ ಲಕ್ಷಣ ಕಂಡುಬಂದಾಗ ಈ ಬೋರ್ಡೋ ಮಿಶ್ರಣದ ಸಿಂಪರಣೆ ಹಾಗೆಯೇ ಈ ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣದ ತೋಯಿಸುವಿಕೆಯನ್ನು ನಾವು ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ಕಾಳುಮೆಣಸಿನ ಎಲೆಗಳಿಗೆ 0.3% ಪೊಟ್ಯಾಷಿಯಂ ಫಾಸ್ಫನೇಟು ಅಥವಾ ಈ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಇದಾದರೆ 0.125% ದ್ರಾವಣವನ್ನು ಪ್ರತಿ ಬಳ್ಳಿಗೆ 2-5 ಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಪೊಟ್ಯಾಷಿಯಂ ಫಾಸ್ಫನೇಟನ್ನು ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ದ್ರಾವಣವನ್ನು ನಾವು ಎಲೆಗೆ ಸಿಂಪರಣೆ ಮಾಡಬೇಕಾಗತ್ತೆ. ಹಾಗೆಯೇ ಬುಡುಕು ಕೂಡ ಸುರಿಬೇಕಾಗತ್ತೆ. ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಆದರೆ ಪ್ರತಿ ಲೀಟರ್ ನೀರಿಗೆ 1.25 ಗ್ರಾಂನಷ್ಟು ಈ ಶಿಲೀಂದ್ರನಾಶಕವನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಬಳ್ಳಿಗೆ 2-5 ಲೀಟರ್ ಪ್ರಮಾಣದಲ್ಲಿ ಆ ದ್ರಾವಣದಿಂದ ಬಳ್ಳಿಯ ಬುಡವನ್ನು ತೋಯಿಸಬೇಕಾಗತ್ತೆ. ಹಾಗೆಯೇ ನಾವು 0.05% ಕ್ವಿನಾಲ್ಫಾಸ್ ಕೀಟನಾಶಕವನ್ನು ಕೂಡ ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಈ ಪೊಳ್ಳು ದುಂಬಿಗಳ ಹಾವಳಿ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಕುಡಿಕೊರಕದ ಹಾವಳಿ ಕೂಡ ಇರುತ್ತೆ. ಈ ಕೀಟಗಳ ನಿಯಂತ್ರಣಕ್ಕೆ ಪ್ರತಿ ಲೀಟರ್ ನೀರಿಗೆ ನಾವು 0.25 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸ್ ಕೀಟನಾಶಕವನ್ನು ಬೆರೆಸ್ಕೊಂಡು ಆ ಕಾಳು ಮೆಣಸು ಬಳ್ಳಿಯ ಎಲೆಗಳು ಚೆನ್ನಾಗಿಯೇ ನೆನೆಯುವ ರೀತಿಯಲ್ಲಿ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುಗಳು ತಮ್ಮ ಸಮೀಪದ ಸಾಂಬಾರ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.

ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಕುರಿತು ಡಾ ಜಿವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಆಕಾಶವಾಣಿ ಮಡಿಕೇರಿ. ಸ್ವರಮಾಧುರ್ಯ ಇಂದು ಕೇಳೋಣ. ಎಸ್ ಗಾಯತ್ರಿ ಅವರ ಹಾಡುಗಾರಿಕೆಯಲ್ಲಿ ಪಾಪನಾಶಂ ಶಿವಂ ಅವರ ಕೃತಿ, ರಾಗ ಕಾಪಿ ಆದಿತಾಳ.

0: ಇದುವರೆಗೆ ಎಸ್ ಗಾಯತ್ರಿ ಅವರ ಹಾಡುಗಾರಿಕೆಯಲ್ಲಿ ಪಾಪನಾಶಂ ಶಿವಂ ಅವರ ಕೃತಿಯನ್ನು ಕೇಳಿದ್ರಿ. ಇದು ಇಂದಿನ ಸ್ವರಮಾಧುರ್ಯ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
3: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
5: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
3: ವಿಲ್ಕೋ ಗೋಲ್ಡ್, ಕುಶಾಲನಗರ.
6: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: ನಂಬರ್ 2775 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮದೆ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 11 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಧನಂಜಯ ಅಗುಳಿಕಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯತ್ವ ಪಡೆದು 1 ಪೂರೈಸಿದ ಪೂರ್ಣ ಪಾಲು ಹಣ ಹೊಂದಿದ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.

0: ಗುರುವಿಗೆ ನಮ್ಮ ಸಂಸ್ಕೃತಿಯಲ್ಲಿ ದೇವರ ಸ್ಥಾನವನ್ನ ಕೊಡಲಾಗಿದೆ. ಜೀವನದ ಗುರಿ ಮತ್ತು ಧ್ಯೇಯ, ಅದನ್ನ ಸಾಧಿಸುವ ಮಾರ್ಗ, ಉತ್ತಮ ನಡತೆ ಮತ್ತು ಉತ್ತಮ ಮಾರ್ಗವನ್ನ ತೋರಿಸುವವರು ಗುರುಗಳು.
1: ಗುರುವಿನ ಕರುಣೆಯ ಜಲದಲ್ಲಿ ನಿಂದು ಪುನೀತನಾದೆ ನಾನಿಂದು.
2: ಒಂದಕ್ಷರ ಕಲಿಸಿದರು ಆತ ಗುರು ಎಂದರು ನಮ್ಮ ಹಿರಿಯರು. ಅಜ್ಜ ಅಜ್ಜಿಯರು, ಹಿರಿಯರು, ಮಹಾನ್ ಸಾಧಕರು, ದಾರ್ಶನಿಕರು ಇವರೆಲ್ಲರೂ ಗುರು.

ಸತ್ಯ, ಪ್ರಾಮಾಣಿಕತೆ ಮತ್ತು ಸನ್ಮಾರ್ಗದಲ್ಲಿ ನಡೆದು ಶ್ರೇಷ್ಠ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋಣ. ನಾವು ಇತರರಿಗೆ ಮಾದರಿಯಾಗೋಣ. ಬಾಳಿಗೆ ದಾರಿ ತೋರಿದ ಗುರುಗಳನ್ನ ಮರೆಯದಿರೋಣ. ಗುರುಭ್ಯೋ ನಮಃ.

ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವುದರ ನೇರ ಪ್ರಸಾರ ಕೇಳಲಿದ್ದೀರಿ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ಬೆಳಗ್ಗೆ 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಇಂದು ಮಧ್ಯಾಹ್ನ 3 ಗಂಟೆಗೆ ರೂಪಕ ಶ್ರೀಕೃಷ್ಣ ಚಂದ್ರೋದಯ, ರಚನೆ ಬನ್ನಂಜೆ ಗೋವಿಂದಾಚಾರ್ಯ, 3:30 ನಾಟಕ ದುರ್ಯೋಧನ ದೂರ್ವ ಸಾತಿಥ್ಯ, ರಚನೆ ಎಂಎಸ್ ವೆಂಕಟರಾಮ ಕುಪ್ಯ, ನಿರ್ದೇಶನ ಮತ್ತು ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಇಂದು ಸಂಜೆ 5 ಗಂಟೆಗೆ ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಮಾಸ್ಟರ್ಸ್ ಮ್ಯಾರಥಾನ್ನಲ್ಲಿ ಸಾಧನೆ ಮಾಡುತ್ತಿರುವ ಪೆರಾಚಿ ಗ್ರಾಮದ ಬಂಗಾರಕೋಡಿ ವಿದ್ಯಾ ಹರೀಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಪ್ರಸ್ತುತಿ ವಿನೋದ್ ಮೂಡಗದ್ದೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:55 ಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಮಹಾಬಲ ಗೌಡ ಅವರ ಅಂತ್ಯಕ್ರಿಯೆ ಇಂದು ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ಬಸಿರುಗುಪ್ಪೆ ಗ್ರಾಮದ ನಡುಬೈಲು ಸಂತೋಷ್ ಅವರ ತಂದೆ ಭೀಮಯ್ಯ ಅಪ್ಪು ನಿನ್ನೆ ನಿಧನರಾಗಿದ್ದಾರೆ. 64 ವರ್ಷ ಪ್ರಾಯದ ನಡುಬೈಲು ಭೀಮಯ್ಯ ಅಪ್ಪು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ತಾಳತ್ಮನೆ ನಿವಾಸಿ ಹೊಸೊಕ್ಲು ದಿವಂಗತ ಸೋಮಯ್ಯ ಅವರ ಮಗ ರಾಜೇಶ್ ರಾಜ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 49 ವರ್ಷ ಪ್ರಾಯದ ಹೊಸೊಕ್ಲು ರಾಜೇಶ್ ರಾಜ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ಮೇಲೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ
1: ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
4: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾ ಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ, ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಈಗ ವಾರ್ತೆಗಳ ವಿವರ. ರಾಜ್ಯದ ಜನತೆಯ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಶೀಘ್ರ ಪರಿಹರಿಸಲು ನೂತನ ಪ್ರಜಾಸೇವಾ ಇಲಾಖೆ ರೂಪಿಸಲಾಗಿದ್ದು, ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಏಕಗವಾಕ್ಷಿ ಯೋಜನೆ ವ್ಯವಸ್ಥೆ ಮೂಲಕ ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ಸೇರಿದಂತೆ

0: ಇತರೆ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದಿದ್ದಾರೆ. ಪ್ರಜಾಸೇವಾ ಆಂದೋಲನ ಸಭೆ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಆಯೋಜಿತವಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಧರ್ಮಸಿಂಗ್ ಪ್ರಜಾಸೇವೆ ಆಂದೋಲನದಲ್ಲಿ ಪಾಲ್ಗೊಂಡು ಜನತೆಯ ಅಹವಾಲು ಆಲಿಸಲಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಕಸಬಾ ಹೋಬಳಿಯ ನೆಹರು ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಪ್ರಜಾಸೇವಾ ಆಂದೋಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತೇಗದ ಸಿರಿ ಯೋಜನೆ ಅಡಿ ರಸ್ತೆ ಪಕ್ಕದ ಜಮೀನಿನಲ್ಲಿ ತೇಗದ ಸಸಿಗಳನ್ನು ನೆಟ್ಟು ರೈತರು ಆರೈಕೆ ಮಾಡಿ ಲಾಭದಲ್ಲಿ ರೈತರಿಗೆ 70% ಹಾಗೂ ಸರ್ಕಾರಕ್ಕೆ 30% ಹಂಚಿಕೆ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ 40% ಮಳೆ ಕೊರತೆಯಾಗಿದೆ. ದೇಶದಲ್ಲಿ 50 ವರ್ಷಗಳಲ್ಲೇ ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ ಎಂದರು. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದಾಗಿ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 56.50 ಕೋಟಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಪಿರಿಯಾಪಟ್ಟಣ ಸೇರಿದಂತೆ ರಾಜ್ಯದ 60 ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದರೂ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಬರಪೀಡಿತ ಎಂದು ಇನ್ನೂ ಕೇಂದ್ರ ಘೋಷಿಸಬೇಕಿದೆ ಎಂದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡದ ಕೇಂದ್ರ ಕಲಿಕಾ ರಂಗಮಂದಿರದಲ್ಲಿ ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಐಐಟಿ ಧಾರವಾಡದ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ.
1: ಕಳೆದ 3 ವರ್ಷದಿಂದ ಐಐಟಿ ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಭಾರತೀಯ ಜ್ಞಾನ ಪ್ರಣಾಲಿ ಆ ವಿಷಯದಲ್ಲಿ ಐಐಟಿ ಧಾರವಾಡದ ಅನ್ಯಾನ್ಯ ಅಧ್ಯಾಪಕರು ಅದರ ಜೊತೆಗೆ ತಮ್ಮನ್ನು ತಾವು ಜೋಡಿಸಿಕೊಂಡು ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSO ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ NCA ನ್ಯಾಷನಲ್ ಕಲ್ಚರಲ್ ಅಪ್ರಿಸಿಯೇಷನ್ ಧಾರವಾಡದಲ್ಲೇ ಮೊದಲಿಂದನೂ ಕಲೆ ಮತ್ತು ಸಾಹಿತ್ಯ ಸಂಗೀತ ಪ್ರಿಯ ಅನ್ಯಾನ್ಯ ಕೌಶಲ್ಯಗಳ ಬಗ್ಗೆ ಒತ್ತು ಪ್ರಿಯ ಗಾಯನ ಇರಬಹುದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಬಹುದು ಯೋಗ ಕೇರಳದ ಮಾರ್ಷಲ್ ಆರ್ಟ್ಸ್ ಕಳರಿ ಪೈಪ್ ಇರಬಹುದು ನಮ್ಮ ವಿದ್ಯಾರ್ಥಿಗಳು ಆ ವೊಕೇಶನ್ ಅಂದ್ರೆ ಅವರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಲೆಸ್ ಟೆನ್ಷನ್ ಮೋರ್ ಅಟೆನ್ಷನ್ ಒತ್ತಡ ಮುಕ್ತ ಜೀವನ ಭಾರತೀಯ ಜ್ಞಾನ ಪ್ರಣಾಲಿ ಐಕೆಎಸ್ ದ ಶ್ರೇಷ್ಠತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಪ್ರಯತ್ನ ನಡೀತಾ ಇದೆ.
0: ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಾಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಭದ್ರಾ ಜಲಾಶಯದಿಂದ ಹರಿಸಲಾಗುವ ನೀರು ಶಾಖಾ ಕಾಲುವೆಯ ಮೂಲಕ ಹೊಸದುರ್ಗ ಹೊಳಲ್ಕೆರೆ ಹಿರಿಯೂರು ಮತ್ತು ಚಿತ್ರದುರ್ಗ ತಾಲೂಕುಗಳ ಮೂಲಕ ಗೋನೂರು ಕೆರೆ ತಲುಪಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶಿಕ್ಷಕರ ದಿನಾಚರಣೆ. ಭಾರತದ ರಾಷ್ಟ್ರಪತಿಯಾಗಿದ್ದ ಆದರ್ಶ ಶಿಕ್ಷಕ ಭಾರತರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿಂದು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ವರ್ಷ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ 48 ಶಾಲಾ ಶಿಕ್ಷಕರನ್ನು ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಜ್ಯ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು

0: ಬಂಗಾರಪ್ಪ ಇಂದು ಬೆಳಗ್ಗೆ 9:05 ರಾಜ್ಯದ 14 ಆಕಾಶವಾಣಿ ಕೇಂದ್ರಗಳ ಮೂಲಕ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಂದು ಸಂಜೆ 5:00 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಸೇರಿದಂತೆ 20 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದಿಂದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಆರ್ಎಂಎಸ್ಎ ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ ನಾಯ್ಕ ಸೇರಿದಂತೆ 11 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಅಕ್ಷರಮಾತೆ ಸಾವಿತ್ರಿ ಬಾಯಿ ಫುಲೆ ಅವರ ಸವಿ ನೆನಪಿನಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಶಸ್ತಿ 25,000 ರೂಪಾಯಿ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರ ಒಳಗೊಂಡಿದೆ. ವಿಜಯಪುರ ಜಿಲ್ಲೆ ಕಣಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಹನುಮಂತ ಕಲ್ಲಪ್ಪ ಕಾತರಕಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನಗೆ 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಪ್ರಶಸ್ತಿ ನಮಗೆ ಮತ್ತಷ್ಟು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡುವಂತಾಗ್ತಾ ಇದೆ. ಅಂದ್ರೆ ಶಾಲೆಗೆ ಇಂಥ ಒಬ್ಬ ಒಳ್ಳೆ ಶಿಕ್ಷಕ ನಮ್ಮಲ್ಲಿದ್ದಾನೆ, ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕಳಿಸದೆ ನಮ್ಮ ಶಾಲೆಗೆ ಕಳಿಸುವ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ.
0: ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಭವನದಲ್ಲಿ ಇಂದು ಬೆಳಗ್ಗೆ 11:00 ಶಿಕ್ಷಣ ತಜ್ಞರ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾಕ್ಟರ್ ಡಿಸಿ ಪಾವಟೆ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟೀಯ ಮನ್ನಣೆ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿತವಾಗಿದೆ. ಶಿಕ್ಷಣದಾಚೆ ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನದೆಡೆಗೆ ವಿಷಯ ಕುರಿತು ಪದ್ಮಶ್ರೀ ಡಾ ಜಾನ್ ಎಬ್ನೇಜರ್ ಉಪನ್ಯಾಸ ನೀಡಲಿದ್ದಾರೆ. ಜೆಎಸ್ಎಸ್ ಕಾಲೇಜು ಗೋಕಾಕದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಆರ್ಎಚ್ ಗುಣಕಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2,300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಚಿಕ್ಕಜಾಲ ಬಳಿಯ ವಿದ್ಯಾನಗರದ ಶ್ರೀ ಜಯಪ್ರಕಾಶ್ ನಾರಾಯಣ್ ರಾಷ್ಟೀಯ ಯುವ ತರಬೇತಿ ಕೇಂದ್ರ ಹಾಗೂ ವಿದ್ಯಾನಗರ ಕ್ರೀಡಾಶಾಲೆಗೆ ಭೇಟಿ ನೀಡಿ ಸಚಿವರು ಪರಿಶೀಲಿಸಿದರು. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಕ್ರೀಡೆ ಮತ್ತು ಯುವ ಸಬಲೀಕರಣ ಎಂಬ ಇಲಾಖೆಯನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿದೆ. ರಾಷ್ಟೀಯ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಯೋಜನೆ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಹಾಗೂ ಅನುದಾನ ಒದಗಿಸುತ್ತಿದೆ ಎಂದು ಸಚಿವ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 7:16:18. ಗಮನಿಸಿ, ಈ ಬೆಳಗ್ಗೆ 11:00 ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ

0: ಮುರ್ಮು ಅವರು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವುದರ ನೇರ ಪ್ರಸಾರ ಕೇಳಲಿದ್ದೀರಿ.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಆಗಸ್ಟ್ 19ಕ್ಕೆ ನಿಧನರಾದ ಚಟಿಮಾನಿ ಸಿಂಗತ್ತೂರು ಗ್ರಾಮದ ತೆಕ್ಕಡೆ ದಿವಂಗತ ಆನಂದ ಅವರ ಮಂಗ ನಂಜಪ್ಪ ನಾಣಿ ಅವರ ತಿಥಿಕರ್ಮಾಂತರನ ಇದೇ 7ಕ್ಕೆ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಚೇರಂಬಾಣೆ ಬೇಂಗನಾಡು ಕೊಡವ ಸಮಾಜದಲ್ಲಿ ನಡೆಸುವೆ. ಕಾಗದ ಸಿಕ್ಕದ ಮನೆವು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದಾಂತ ಜ್ಞಾನ ಮಾಡಿಕೊಂಡು ಬರೋ ಕೂತ ಮೃತರ ಹೆಣ್ಣು ಜಾನಕಿ ಮಕ್ಕ ಸೊಸೆ ಅಳಿಯಂದಿರು ಪಿಳ್ಳಿಕಾ ಹಂಗೆ ಸಂಸಾರದವು ಕೇಳಿಕೊಂಡಳು.
4: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
12: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
13: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
14: ಅದಕ್ಕೆ ಈ ಹಳೇದು ಯಾರ್ ತಗೋತಾರೆ?
13: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
12: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
13: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
15: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
13: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
16: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
17: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
17: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್

0: ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
2: ಆಗಸ್ಟ್ 21 ನಿಧನರಾದ ಕಂಬಿಬಾಣೆ ಆಜಡ್ಕ ಮನೆ ಸುಂದರ ಆನಂದ್ ಅವರ ತಿಥಿ ಕರ್ಮಾಂತರ ಇದೇ 6 ರಂದು. ನಾಳೆ ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಸುಂಟಿಕೊಪ್ಪ VSSN ಹಾಲ್ ಗುಂಡುಗುಟ್ಟಿ ಮಂಜುನಾಥಯ್ಯ ಭವನದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಅಣ್ಣ, ಅತ್ತಿಗೆ, ಮಕ್ಕಳು, ಅಳಿಯ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ನಂಬರ್ 2775 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮದೆ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 11 ಗಂಟೆಯಿಂದ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಧನಂಜಯ ಅಗುಳಿಕಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯತ್ವ ಪಡೆದು 1 ವರ್ಷ ಪೂರೈಸಿದ ಪೂರ್ಣ ಪಾಲು ಹಣ ಹೊಂದಿದ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
5: ಸಿಂಚು, ರೆಡಿನಾ? ಅಮ್ಮ ಇಲ್ಲಿ.
6: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
4: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
6: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
1: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಗೋಣಿಗೊಪ್ಪದ ಲೋಪಮುದ್ರಾ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರಾ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
4: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
5: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
4: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
5: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ಅಭಿಲಾಷ್ ನಲ್ಲಿ ಕೈಲ್ ಪೋದ್ ಹಬ್ಬದ ಮೆಗಾ ಆಫರ್. ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು. ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕುಪತ್ಲು ಓಪನ್ ಆಯ್ತು. ನಿಮ್ಗಡ ಫೇವರೇಟ್ ಬ್ರ್ಯಾಂಡ್ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೊ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್, ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೊಪ್ಪ.
7: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
5: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
7: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
5: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
8: ಕಾಕೋಟು ಪರಂಬು ಕೈಲ್ ಪೋಲ್ದ ಸಂಗತರ ಆದ ಮೇಲೆ September 3 ನಾಳಾಂಕೆ ಮಜ್ಜನ ದಂಡಗಂಟಿರ ಮೀದ 76ನೇ ಕಾಲತರ ಕಳಿಪೈಪೋಟಿ ನಮ್ಮೆ ಕಾಕೋಟು ಪರಂಬು ಕಳಿಪರಂಬಲ ನಡಪ. ಅಧ್ಯಕ್ಷ ಮಂಡೇಟಿರ ಸುರೇಶ್ ಅಂಡ ಕೊರವು ಕಾರ್ಯಕ್ರಮ ನಡಪ. ಈ ನಮ್ಮೆಲೆ ನಿವೃತ್ತ ಪ್ರೊಫೆಸರ್ ಕೋಡಿರ ಲೋಕೇಶ್ ಮುನ್ನಪ್ಪ, ಪಿಂಯ ಅಡ್ವೊಕೇಟ್ ಪಿಂಯ ನೋಟರಿ, ಶ್ರೀ ಮೇವಡ ಚಿನ್ನಪ್ಪ ಇವು ಮುಖ್ಯ ಬಿಂದುವಾಳ ಆಯ್ತು ಕೂಡಿಯಾಡುವ. ಸರ್ವ ಸಾರ್ವಜನಿಕ ಬಿಂದುವ ಪಲತರ ಪೈಪೋಟಿಲು ಕೂಡಿಯಾಡಿತು. ನಮ್ಮೆ ರಶಸ್ಸಕ್ಕೆ ಕೈಕೋಟಕ್ಕೆ ಕೇಟಂಡಿತು ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂಣಚ್ಚ, ಕಾಕೋಟು ಪರಂಬು ಕೈಲ್ ಪೋಲ್ದ ಸಂಘದರ ಆಡಳಿತ ಮಂಡಳಿ.
9: ಕಳೆದ ತಾರೀಕು 27ರಂದು ದೈವಾಧೀನರಾದ ಸುಳುಗೋಡು ಸೋಮವಾರ ಗ್ರಾಮದ ಕೈಬಿಲಿ ಗೋಪಾಲನವರ ತಿಥಿ ಕರ್ಮಾಂತರನ ನಾಳೆ ಆಯ್ತವಾರ ಹಗಲು 11 ಗಂಟೆಗೆ ಮೃತರ ಸ್ವಂತ ಮನೆಯಲ್ಲಿ ನಡೆಸಿಕೆ ತೀರ್ಮಾನಿಸಿದ್ದ. ನೆರೆಕರೆವು, ನೆಂಟರಿಷ್ಟರು, ಕಾಗದ ಸಿಕ್ಕದವು, ಇದನ್ನೇ ವೈಯಕ್ತಿಕ ಆಹ್ವಾನತ ತಿಳ್ಕೊಂಡು ಬರಕುತ ಕೇಳಿಕೊಂಡಳು ಮೃತರ ಪತ್ನಿ ಯಶೋಧ, ಮಂಗಾ ಗಿರೀಶ್ ಮತ್ತೆ ಕುಟುಂಬಸ್ಥರು.
10: ಕೊಡಗು ಕಾಫಿ

0: ಮತಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ ಪ್ರಕಟಣೆ: ಸಂಘದ ಎ ತರಗತಿ ಸದಸ್ಯತ್ವ ಒಂದು ಷೇರಿನ ಮೌಲ್ಯವನ್ನು 2,000 ರೂಪಾಯಿ ಎಂದು ಕಳೆದ ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, 2,000 ರೂಪಾಯಿಗಿಂತಲೂ ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು, ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು September 19 ಒಳಗಾಗಿ ಪಾವತಿಸಿ September 23 ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ. August 19 ನಿಧನರಾದ ಚಟಿಮಾನಿ ಸಿಂಗತ್ತೂರು ಗ್ರಾಮದ ತೆಕ್ಕಡೆ ದಿವಂಗತ ಆನಂದ ಅವರ ಮಂಗ ನಂಜಪ್ಪ ನಾಣಿ ಅವರ ತಿಥಿಕರ್ಮಾಂತರನ ಇದೇ 7 ಸೋಮವಾರ ಬೆಳಿಗ್ಗೆ 11 ಚೇರಂಬಾಣೆ ಬೇಂಗನಾಡು ಕೊಡವ ಸಮಾಜದಲ್ಲಿ ನಡೆಸುವೆ. ಕಾಗದ ಸಿಕ್ಕದ ಮನೆವು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದಾಂತ ಜ್ಞಾನ ಮಾಡಿಕೊಂಡು ಬರೋ ಕೂತ ಮೃತರ ಹೆಣ್ಣು ಜಾನಕಿ ಮಕ್ಕ ಸೊಸೆ ಅಳಿಯಂದಿರು ಪಿಳ್ಳಿಕ ಹಂಗೆ ಸಂಸಾರದವು ಕೇಳಿಕೊಂಡಳು.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ನ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
6: ಫರ್ಟಿಲಿಟಿ ಪ್ರಿಸರ್ವೇಶನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. And the second group is there are people who are undergoing cancer treatment, have to go through chemotherapy, radiotherapy. In such situations, the egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
5: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
7: ಆಗಸ್ಟ್ 20 ಮರಣಪಟ್ಟ ದೊಡ್ಡಪಲಿಕೋಟು ಗ್ರಾಮ ಕರವಂಡ ಪೌತಿ ಗಣಪತಿ ಐಂಡ ಪೊಣ್ಣು ನಳಿನಿ ಐಂಡ ಮಾದ ಕಾರ್ಯ ಇಂದು ಪೊಲಕ 12 ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡತ್ವ. ಒಕ್ಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರುನುಂದು ಐಂಡ ಮೋಮು ಕರವಂಡ ಅಪ್ಪಣ್ಣ ಮೋವ ಐತಚಂಡ ಪ್ರೀತು ಮಾದಯ್ಯ ಪಿಂಜ ಸಂಸಾರ ಕಾರ ಕಟ್ಟಿಣಿತು.

ಶ್ರೋತೃಗಳೇ, ಈಗ ಭಾವಗೀತೆಯನ್ನು ಕೇಳೋಣ. ರಚನೆ ದೊಡ್ಡರಂಗೇಗೌಡ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ದೇಶಾದ್ಯಂತ ಶಿಕ್ಷಕರಿಗೆ ಶುಭ ಹಾರೈಸಿದ್ದಾರೆ. ಅವರು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಸಾಧಾರಣ ಶಿಕ್ಷಕರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಶಿಕ್ಷಕರು ತಮ್ಮ ಮಾರ್ಗದರ್ಶನದ ಮೂಲಕ ಪ್ರತಿಭೆಯನ್ನು ಪೋಷಿಸಿ ವ್ಯಕ್ತಿತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಮರ್ಪಿತ ಮತ್ತು ಸಾಮಾಜಿಕ ಕಳಕಳಿಯ

0: ಮನೋಭಾವದ ಶಿಕ್ಷಕರು ವಿದ್ಯಾರ್ಥಿಗಳ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡಿ ಶ್ರೇಷ್ಠ ಗುರಿ ಸಾಧಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾಗಿದ್ದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಾಗೆ ಚಿಂತನೆಯನ್ನ ಉತ್ತೇಜಿಸಬೇಕು ಮತ್ತು ಮಕ್ಕಳಲ್ಲಿ ವಿಚಾರಣಾ ಮನೋಭಾವನ ಬೆಳೆಸಬೇಕು. ಸಮರ್ಪಿತ ಕೊಡುಗೆಗಾಗಿ ಎಲ್ಲಾ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ರಾಷ್ಟ್ರಪತಿಗಳು, ಶಿಕ್ಷಕರು ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬುದ್ಧ ಪೀಳಿಗೆಯನ್ನು ಪೋಷಿಸುವುದನ್ನು ಮುಂದುವರಿಸಬೇಕು ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯ್ಕೆಯಾದ 48 ಶಿಕ್ಷಕರು 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಬಂದಿದ್ದಾರೆ. ರಾಷ್ಟ್ರಪತಿಗಳು ಉನ್ನತ ಶಿಕ್ಷಣ ಸಂಸ್ಥೆ ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕ ಸದಸ್ಯರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026ರಲ್ಲಿ ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುತ್ತಾ ಗಮನ ಹರಿಸುವಂತಹ ರಾಷ್ಟೀಯ ಶೈಕ್ಷಣಿಕ ಸಭೆಯಾಗಿದೆ. ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ಸ್ ರಿಜಿಸ್ಟರ್ ಅನ್ನು ಸಹ ಉಪರಾಷ್ಟ್ರಪತಿಯವರು ಉದ್ಘಾಟನೆ ಮಾಡಲಿದ್ದಾರೆ. ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷವನ್ನು ಗುರುತಿಸುವಂತಹ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಚೆನ್ನೈನ ವಲ್ವರ್ ಕೊಟ್ಟಂನಲ್ಲಿ ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಭಾಗವಾಗಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಭಾರತದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯಲ್ಲಿ ಒಂದು ವಿಶಿಷ್ಟ ಕಲಿಕಾ ಕೇಂದ್ರವಾಗಿದೆ. 1926ರಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಲೋಪೋಪಕಾರಿ ಸರ್ ಶ್ರೀರಾಮ್ ಅವರು ಸ್ಥಾಪಿಸಿದಂತಹ ಈ ಕಾಲೇಜು ಕಳೆದ ಶತಮಾನದಲ್ಲಿ ವಿದ್ವಾಂಸರು, ವೃತ್ತಿಪರರು, ಆಡಳಿತಗಾರರು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಹಾಗೂ ರಾಷ್ಟ್ರ ನಿರ್ಮಾಪಕರ ಪೀಳಿಗೆಯನ್ನು ಪೋಷಿಸಿದೆ. ಶತಮಾನೋತ್ಸವ ಆಚರಣೆಗಳು ಶಿಕ್ಷಕರ ದಿನದಂದು ಹೊಂದಿಕೆಯಾಗುತ್ತವೆ. ಪೀಳಿಗೆಗಳನ್ನು ರೂಪಿಸುವಲ್ಲಿ ಮತ್ತು ಸಮಾಜದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರ ಕೊಡುಗೆಯನ್ನು ರಾಷ್ಟ್ರವು ಗೌರವಿಸುವುದರಿಂದ ಈ ಸಂದರ್ಭವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಆಚರಣೆ ಮಾಡಲಾಗುತ್ತದೆ. ಬೆಲ್ಜಿಯಂ ಭಾರತದೊಂದಿಗೆ ಕಡಲ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಎಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಹೇಳಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸಮುದ್ರ ಮತ್ತು ಬಂದರು ವಲಯದ ಪೂರ್ಣ ಬೆಲ್ಜಿಯಂ ನಿಯೋಗವು ಭಾರತಕ್ಕೆ ಭೇಟಿ ನೀಡಲಿದೆ ಎಂದು ಘೋಷಿಸಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಬೆಲ್ಜಿಯಂ ಉನ್ನತ ಮಟ್ಟದ ಚರ್ಚೆಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತ ವ್ಯಾಪಾರ ಒಪ್ಪಂದವು ಕಾರ್ಯತಂತ್ರದ ಮುಕ್ತತೆ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಜೊತೆಗೆ ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಅವು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿ ಮಾಡುವತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಭಾರತವು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಜೊತೆಗೆ ಕ್ರೀಡಾ ಸೌಲಭ್ಯ ಮತ್ತು ಸಲಕರಣೆಗಳ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ಗರಿಷ್ಠ ಸಂಖ್ಯೆಯ ಪದಕಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಒಲಿಂಪಿಕ್ಸ್, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ಪೊಲೀಸ್ ಕ್ರೀಡಾಕೂಟ ಮತ್ತು ಇತರ ಸ್ಪರ್ಧೆಗಳಲ್ಲಿ ಒಳಗೊಂಡಿರುವಂತಹ ಎಲ್ಲಾ ಕ್ರೀಡೆಗಳನ್ನು ಬಲಪಡಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಭೂತಾನ್, ಯುನೈಟೆಡ್ ಕಿಂಗ್ಡಮ್, ಚೀನಾ, ಬಾಂಗ್ಲಾದೇಶ, ಫ್ರಾನ್ಸ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ 19 ದೇಶಗಳ ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. 2030ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವ ಆಚರಿಸಲಿದ್ದು ಆ ಕಾರ್ಯಕ್ರಮವನ್ನು ಅಹಮದಾಬಾದ್ ಆಯೋಜನೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ.

0: ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169ಕ್ಕೆ ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, 275 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಚೀನಾದಿಂದ ನೇಪಾಳಕ್ಕೆ 1907 ಭಾರತೀಯರು ಸುರಕ್ಷಿತವಾಗಿ ಗಡಿ ದಾಟಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರನ್ನು ವಿಮಾನಗಳ ಮೂಲಕ ತವರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದಲ್ಲಿ ಯಾವುದೇ ಭಾರತೀಯ ಪ್ರಯಾಣಿಕರು ಸಿಲುಕಿಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ನೇಪಾಳಕ್ಕೆ ಸುಮಾರು 95 ಟನ್ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ನೇಪಾಳ ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಭಾರತ ಮುಂದೆಯೂ ನೆರವು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೇಪಾಳ ಸರ್ಕಾರ ಕೋರಿರುವಂತಹ ಹೆಚ್ಚಿನ ಸಂಖ್ಯೆಯ ವಿಧಿ ವಿಜ್ಞಾನ ಕಿಟ್ ಮತ್ತು ಇತರ ಸಾಮಗ್ರಿಗಳನ್ನು ಕಳುಹಿಸಲು ಭಾರತ ಯೋಜಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 9 ಮತ್ತು 10ರಂದು ನಡೆಯಲಿದೆ. ಅಭ್ಯರ್ಥಿಗಳು ತಮ್ಮ ಲಾಗಿನ್ ವಿವರಗಳನ್ನು ಬಳಸಿ ugcnet.ta.nic.in ಜಾಲತಾಣದಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಈ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ದೋಷಗಳಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಈ ವಿಷಯಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ. ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದೇ 9ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮೊದಲ ಪಾಳಿಯಲ್ಲಿ ಜರುಗಲಿದೆ. ವಾಣಿಜ್ಯ ವಿಷಯದ ಪರೀಕ್ಷೆ ಅಂದೇ ಮಧ್ಯಾಹ್ನ 3ರಿಂದ ಸಂಜೆ 6 ಗಂಟೆವರೆಗೆ ಎರಡನೇ ಪಾಳಿಯಲ್ಲಿ ನಡೆಯಲಿದೆ. ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮೊದಲ ಪಾಳಿಯಲ್ಲಿ ನಡೆಯಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜೆನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಮೊಹಮ್ಮದ್ ಅಜ್ರೀನ್ ಅಯ್ಯೂಬ್ ಮತ್ತು ಟಾನ್ ವಿ ಕಿಯೋಂಗ್ ಅವರನ್ನ ಎದುರಿಸಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಜೋಡಿ ಡೆನ್ಮಾರ್ಕ್ನ ಕಿಮ್ ಅಸ್ಟ್ರುಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆನ್ ಅವರನ್ನ 21-16, 21-21, 21-18 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನ ಜೊತೆಗೆ ಸಾತ್ವಿಕ್ ಮತ್ತು ಚಿರಾಗ್ ಸತತ 4ನೇ ಬಾರಿಗೆ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರಗಳು ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ, ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ತೂಚಮ್ಮಕೇರಿ ಕಾರಳನ ಇಟ್ಟಿರ ಕಾರ್ಯಪ್ಪ ನಿನ್ನಂದು ಮರಣಪಟ್ಟಿದ್ದು. 93 ವೈದ್ಯರ ಇಟ್ಟಿರ ಕಾರ್ಯಪ್ಪ ಎಂಡ ಆಕಿರಿ ಕಾರ್ಯ ಇಂದು ಮಜ್ಜಣ ಎಂಡ ಸ್ವಂತ ಮನೆಯಲ್ಲಿ ನಡಪ. ಚಿಕ್ಕಮಂಡೂರು ಗ್ರಾಮತರ ಅಜ್ಜಿಕುಟ್ಟಿರ ಅರ್ಜುನ ಇಂಗ ನಿನ್ನಂದು ಬೈಟ್ ಮರಣಪಟ್ಟಿತ್ತು. 93 ವೈದ್ಯರ ಅಜ್ಜಿಕುಟ್ಟಿರ ಅರ್ಜುನ ಎಂಡ ಆಕಿರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಗೆ ನಡಪ. ಮೂಲತ್ ಬಲಂಬೆರಿ ಕಾರಳನ ಮೈಸೂರು ವಾಸವುಳ್ಳ ಮಚ್ಚಿರ ಪೌತಿ ಚೀಯಣ್ಣ ಇಂಗಡ ಮೂವು ಮಚ್ಚಿರ ಡಾಲು ಕುಶಾಲಪ್ಪ ಇಂಗ ನಿನ್ನಂದು ಬೈಟ್ ಮರಣಪಟ್ಟಿತ್ತು. 71 ಬೈತರ ನಿವೃತ್ತ ಕೆಎಸ್ಆರ್ಪಿ ಮಚ್ಚಿರ ಡಾಲು ಕುಶಾಲಪ್ಪ ಎಂಡ ಆಕಿರಿ ಕಾರ್ಯ ಇಂದು ಮಜ್ಜಣತ್ರ ಮೀದ ಬಲಂಬೇರಿ ಒಕ್ಕತೋಟಗಳತ್ತ ನಡಪ. ಕುಶಾಲನಗರ ಗೊಂದಿ ಬಸವನಹಳ್ಳಿ ಮಾದಪ್ಪ ಬಡಾವಣೆಯಲ್ಲಿ ವಾಸವಿರುವ ಬೊಟ್ಟುಮನೆ ಮಾದಪ್ಪ ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 64 ವರ್ಷ ಪ್ರಾಯದ ಬೊಟ್ಟುಮನೆ ಮಾದಪ್ಪ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆ ನಂತರ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ವಿರಾಜಪೇಟೆ ಚಿಕ್ಕಪೆಟ್ಲು ವಾಸಯಂಜ ನಿವೃತ್ತ ಉಪಾದ್ರಿ ನಾಯಡ ವಾಸು ನಂಜಪ್ಪಯಂಗ ನಿನ್ನಾದ ಮರಣಪಟ್ಟಿತು. 90 ಬೈತರ ನಾಯಡ ವಾಸು ನಂಜಪ್ಪಯಂಗಡ ದಪನ ಕಾರ್ಯ ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕುಳತ್ಲು ಮಜ್ಜಣ 3 ಗಂಟೆಗೆ ನಡಪಾ.

0: ಬಲ್ಲಮಾವಟಿ ಗ್ರಾಮದ ನಿವಾಸಿ ಪ್ರಸ್ತುತ ಮೈಸೂರಿನ ಗಿರಿದರ್ಶಿನಿ ಬಡಾವಣೆ ಆಲನಹಳ್ಳಿಯಲ್ಲಿ ವಾಸವಿರುವ ಯಡಿಕೇರಿ ತಮ್ಮಯ್ಯ ಅವರ ಪತ್ನಿ ಧನಲಕ್ಷ್ಮಿ ಜೂಬಿ ಅವರು ನಿನ್ನೆ ಮಧ್ಯಾಹ್ನ ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ಧನಲಕ್ಷ್ಮಿ ಜೂಬಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಪೆರಾಜೆ ಗ್ರಾಮದ ಅಮ್ಮೆಚೂರು ನಿವಾಸಿ ಪೂಜಾರಿ ಮನೆ ಪಟ್ಟೆದಾರ ನಿವೃತ್ತ ಸೈನಿಕರಾದ ಎಎಸ್ ಮಹಾಬಲಗೌಡ ಅವರು ನಿನ್ನೆ ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ಪೂಜಾರಿ ಮನೆ ಎಎಸ್ ಮಹಾಬಲಗೌಡ ಅವರ ಅಂತ್ಯಕ್ರಿಯೆ ಇಂದು ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ಬಸಿರುಗುಪ್ಪೆ ಗ್ರಾಮದ ನಡುಬೈಲು ಸಂತೋಷ್ ಅವರ ತಂದೆ ಭೀಮಯ್ಯ ಅಪ್ಪು ಅವರು ನಿನ್ನೆ ನಿಧನರಾಗಿದ್ದಾರೆ. 64 ವರ್ಷ ಪ್ರಾಯದ ನಡುಬೈಲು ಭೀಮಯ್ಯ ಅಪ್ಪು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ತಾಳತ್ಮನೆ ನಿವಾಸಿ ಹೊಸಕ್ಲು ದಿವಂಗತ ಸೋಮಯ್ಯ ಅವರ ಮಗ ರಾಜೇಶ್ ರಾಜ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 49 ವರ್ಷ ಪ್ರಾಯದ ಹೊಸಕ್ಲು ರಾಜೇಶ್ ರಾಜ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ಮೇಲೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಕಾಕೋಟು ಪರಂಬು ಕೈಲ್ಪೋದು ಸಂಗತ್ರ ಆದನೆಲ್ ಇದೇ ಆರಾಂಗ್ ನಾಳೆ ನಾರಚ ಮಜ್ಜನ 2 ಗಂಟೆಂಜ 76ನೇ ಕಾಲತ್ರ ಕಳಿ ಪೈಪೋಟಿ ನಮ್ಮ ಕಾಕೋಟು ಪರಂಬು ಪ್ರೈಮರಿ ಸ್ಕೂಲ್ ಪರಂಬುಲು ನಡಪ. ಕ್ರೀಡಾಭಿಮಾನಿ ಎಲ್ಲ ಬಂತು ಕೂಡ್ಯಾರೊಂದು ಕಾಕೋಟು ಪರಂಬು ಕೈಲ್ಪೋದು ಸಮಿತಿರ ಅಧ್ಯಕ್ಷ ಮಂಡೆಟ್ಟಿರ ಸುರೇಶ್, ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂಣಚ ಪಿಂಗ ಆಡಳಿತ ಮಂಡಳಿಕಾರ ಕಟ್ಟಣಿತ.
5: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
6: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾಟರ್ ಫ್ರೀ, 1,25,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
7: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
12: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
13: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
14: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
15: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
16: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
17: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
18: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
17: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
18: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
17: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
19: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
17: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
19: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
20: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.

0: ಕೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
3: ಇಂದು ಶಿಕ್ಷಕ ಕನ್ನಡ ದಿನಾಚರಣೆ ಮಾರಿಪತ್ತು ಜಿಲ್ಲೆಯ ಎಲ್ಲಾ ಶಿಕ್ಷಕರಿಗೂ ನಲ್ಲಮೆ ಬೈಂದಂಡು ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕುಂಜಿರಾಗಿರೀಶ್ ಭೀಮಯ್ಯ. ಮಡಿಕೇರಿ ನಗರ ಕಾಟತರ ಸಮಸ್ಯೆಗೆ ಪರಿಹಾರ ಕೊಡಪನಿಟ್ಟಲು ಬೆಂಗಳೂರು ವಿಕಾಸಸೌಧತ್ತು ಶಾಸಕ ಡಾಕ್ಟರ್ ಮಂತರ್ಗೌಡ ಪಿಂಜ ನಗರ ಅಭಿವೃದ್ಧಿ ಕಾರ್ಯದರ್ಶಿ ಬಿಬಿ ಕಾವೇರಿ ಐಂಡ ಮೇನತ್ಲ ಬಲ್ಯಮಟ್ಟತರ ಸಭೆ ನಡೆಸಿ ಸಭೆಯಲ್ಲಿ ಮಡಿಕೇರಿ ನಗರತರ ಕಾಟತರ ಸಮಸ್ಯೆ, ಪಾರಂಪರಿಕ ಕಾಟ ವಿಲೇವಾರಿ ಸಮಸ್ಯೆ, ಪಿಂಜ ಯುಜಿಡಿ ಪಿಂಜ ಅಮೃತ ಟು ಕುಡಿಪ ನೀರರ ಕಾಮಗಾರಿ ಬಗ್ಗೆ ಚರ್ಚೆ ಮಾಡಿತು. ಆಪಚಕ ಬಿರಿಯ ಕಾಮಗಾರಿನ ತೂಪಕ್ಕೆ ಸಂಬಂಧಪಟ್ಟ ಇಂಕ ಸೂಚನೆ ಕೊಡ್ತತ್ತು. ಈ ಸಭೆಯಲ್ಲಿ ನಗರಸಭಾ ಅಧ್ಯಕ್ಷ ಕಲಾವತಿ, ಉಪಾಧ್ಯಕ್ಷ ಮಹೇಶ್ ಜೈನಿ, ಸದಸ್ಯಂಗ ಕೂಡ್ನಕ್ಕೆ ಆಯುಕ್ತಂಗ, ಸಹಾಯಕ ಕಾರ್ಯಪಾಲಕ ಅಭಿಯಂತರಂಗ ಹಾಜರಿಂಜತ್. ರ 2026-27 ಸಾಲರ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಅಂಗಡ ಪ್ರಶಸ್ತಿ ಗದ್ದಂಗಡ ಪಟ್ಟಿನ ಪ್ರಕಟ ಮಾಡಿತ್ತು. ಮಡಿಕೇರಿ ತಾಲೂಕು ಸಂಬಂಧಪಟ್ಟಣಕ್ಕೆ ಕೆಬಾಡಗ ಸರ್ಕಾರಿ ಪ್ರೈಮರಿ ಸ್ಕೂಲರ ಸರಸ್ವತಿ ಬಿಕೆ, ಅಯ್ಯಂಗೇರಿ ಸರ್ಕಾರಿ ಪ್ರೈಮರಿ ಸ್ಕೂಲರ ಎಚ್ಎಸ್ ಶಾಂತಿ, ಪಿಂಜ ಮೂರ್ನಾಡು ಹೈಸ್ಕೂಲರ ಪ್ರಶಾಂತ್ ಎಸ್ಡಿಯು ಆಯ್ಕೆ ಆಯಿತು. ಸೋಮರಪೇಟೆ ತಾಲೂಕು ಸಂಬಂಧಪಟ್ಟಣಕ್ಕೆ ಕಲ್ಕಂದೂರು ಗವರ್ಮೆಂಟ್ ಪ್ರೈಮರಿ ಸ್ಕೂಲರ ಉಮೇಶ್ ಕುಮಾರ್ ಕೆಪಿ, ನೆಲ್ಲೂರಿಕೇರಿ ಕೆಪಿಎಸ್ ಪ್ರೈಮರಿ ಸ್ಕೂಲರ ರೆಮ್ಮಿ ಪಿಎಸ್, ನೇರುಗಳಲೆ ಗವರ್ಮೆಂಟ್ ಹೈಸ್ಕೂಲರ ರತ್ನಕುಮಾರ್ ಕೆಆರ್ಯು ಪ್ರಶಸ್ತಿಗೆ ಆಯ್ಕೆಯಾಯಿತು. ಅಂದನೆ ವಿರಾಜಪೇಟೆ ತಾಲೂಕರ ಬಾಳುಗೋಡು ಗವರ್ಮೆಂಟ್ ಪ್ರೈಮರಿ ಸ್ಕೂಲರ ಮೇರಿ ಲೋಬೊ, ಕುಟ್ಟ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲರ ಆಲಿಮಾ ಪಿಎಚ್, ಪೊನ್ನಂಪೇಟೆ ಕೆಪಿಎಸ್ ಹೈಯರ್ ಪ್ರೈಮರಿ ಸ್ಕೂಲರ ಅನಿತಾ ಪ್ರೊಟಾಡೊ ಇವು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಯಿತು ಎಂದು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಅರಿಚಿಟ್ಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನಲ್ಲಿ 20ನೇ ಕೊಡವ ಪುಸ್ತಕ ಪತ್ತಾಯತ್ನ ಕಕ್ಕಬ್ಬೆ ಪಾಡಿ ಶ್ರೀ ಇಗ್ಗುತ ಪತ್ರಿಕೆಯಲ್ಲಿ ಇಂದು ಪೊಲಕ 11 ಗಂಟೆಗೆ ತೊರಪಕ್ಕೆ ತೀರ್ಮಾನ ಮಾಡಿತ್ತು. ಅಕಾಡೆಮಿ ಅಧ್ಯಕ್ಷ ಅಜಿನಿಕಣ ಮಹೇಶ್ ನಾಚ ಇಂಡ ಕೊರವು ಕಾರಿಕೆಯಲ್ಲಿ ನಡಪ ಕಾರ್ಬಾರ್ನ ತಿರಿಕೆರ ಪ್ರಧಾನ ಅರ್ಚಕ ಕುಶಾ ಭಟ್ ಅವು ಉದ್ಘಾಟನೆ ಮಾಡುವ ಕಾರ್ಬಾರ್ಲು ಪಾಡಿ ಶ್ರೀ ಇಗ್ಗುತ ಪತ್ರಿಕೆಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಚಮಂಡ ರಾಜಪೂವಣ್ಣ ಅವು ಪ್ರಶಸ್ತಿ ಪುಸ್ತಕ ಪತ್ತಾಯತ್ನ ತೊರಪ. ಈ ನೇರತ್ ಅಕಾಡೆಮಿರ ಸದಸ್ಯಂಗ ವ್ಯವಸ್ಥಾಪನಾ ಸಮಿತಿ ಸದಸ್ಯಂಗ ಕೂಡಿ ಆಡುವ ಅಂದು ಅಕಾಡೆಮಿರ ರಿಜಿಸ್ಟ್ರಾರ್ ಅರಿಚಿಟ್ಟಿತ್ತು. ಇಂಧನ ಪಿಂಜ ಪ್ರವಾಸೋದ್ಯಮ ಮಂತ್ರಿ ಕೆಜೆ ಜಾರ್ಜ್ ನಾಳೆ ಜಿಲ್ಲೆಗೆ ಬಪ್ಪ. ನಾಳೆ ಪೊಲಕ 6 ಗಂಟೆಗೆ ಗೋಣಿಕೊಪ್ಪತ್ತು ನಡುಪ ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ ಉದ್ಘಾಟನಾ ಕಾರ್ಬಾರ್ಲು ಕೂಡಿ ಆಡುವ ಅಂದು ಅಂಡ್ ಆಪ್ತ ಕಾರ್ಯದರ್ಶಿ ಸತೀಶ್ ಕುಮಾರ್ ಡಿಎಂ ಅವು ಅರಿಚಿಟ್ಟಿತ್ತು. ಕೃಷಿ ಮಂತ್ರಿ ಪಿಂಜ ಜಿಲ್ಲೆಯ ಮೇಲ್ಮನಿಕೆ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ ಇಂದು ಜಿಲ್ಲೆಗೆ ಬಪ್ಪ. ಇಂದು ಪೊಲಕ 10 ಗಂಟೆಗೆ ಮಡಿಕೇರಿ ಸೆಂಟ್ ಜೋಸೆಫ್ ಕಾನ್ವೆಂಟ್ಲು ಶಿಕ್ಷಕ ಅಂಗಡ ದಿನಾಚರಣೆ ಕಾರ್ಬಾರ್ಲು ಕೂಡಿ ಆಡುವ. ಅದನ್ನು ಪಿಂಜ 11 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಮಡಿಕೇರಿ ಇಲ್ಲಿ ನಡೆಪ ಪ್ರಜಾಸೇವಾ ಆಂದೋಲನ ಸಭೆಯಲ್ಲೂ ಕೂಡಿ ಆಡುವ. ಸಾರ್ವಜನಿಕಂಗ ಪ್ರಜಾಸೇವಾ ಅಭಿಯಾನತರ ಪ್ರಯೋಜನ ಪಡೆದಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಆದಿಮನಿ ಅವು ಅರಿಚಿಟ್ಟಿತ್ತು. ಸಾರ್ವಜನಿಕಂಗಡ ಕುಂದುಕೊರತೆ ಕೇಟಿತ್ತು. ಸಕಾಲತ್ತು ಸೂಕ್ತ ಪರಿಹಾರ ಕೊಡುಪದು ಸರ್ಕಾರದ ಆದ್ಯತೆ ಆಯಿತುಂಡು. ಅದನ್ನ ಪೋಲೆ ಜಿಲ್ಲಾ ಮೇಲ್ಮನಿಕೆ ಮಂತ್ರಿರ ಮುಂದಾಳತನತ್ಲು ಪಿಂಜ ಶಾಸಕಂಗಡ ಉಪಸ್ಥಿತಿಲು ಪ್ರಜಾಸೇವೆ ಆಂದೋಲನ ಸಭೆ ನಡೆಪಂದು ಪ್ರಕಟಣೆ ಅರಿಚಿಟ್ಟಿತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ಇದೇ 9ನೇ ನಾಳಂಕೆ ಪೊಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತನೆ ಮಡಿಕೇರಿ ತಾಲೂಕು ಕಚೇರಿ ಸಭಾ ಬಾಡಿಯಲು ಪುಕಾರು ಅರ್ಜಿ ಬಳಂಬುವ. ಭರ್ತಿ ಮಾಡಿತು ನೋಟರಿಂದ ಅಫಿಡವಿಟ್ ಮಾಡಿನ ಅರ್ಜಿನ ಸ್ವೀಕಾರ ಮಾಡುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸದ ತಡ ಮಾಡು ಅಲ್ಲದೆ ಪಲತರ ತೊಂದರೆ ತಂದಂಡುಳು ಸರ್ಕಾರಿ ಅಧಿಕಾರಿಯ ಪಿಂಜ ಸಿಬ್ಬಂದಿಯಡೆ ಮೇಲೆ ನಿರ್ಕಮಾಂಡ್ನ ಅರ್ಜಿಲು ಪುಕಾರು ಕೊಡ್ಕೊಲು. ಸಾರ್ವಜನಿಕಂಗ ಈ ಅವಕಾಶತನ ನಲ್ಲ ರೀತಿಯಲ್ಲಿ ಉಪಯೋಗ ಪಡೆದೋಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕಂಗ ಅರಿಚಿಟ್ಟಿತ್ತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಮಡಿಕೇರಿ, ಪಿಂಜ ಶ್ರೀ ಕಾವೇರಿ ಪಿಯು ಕಾಲೇಜು ಭಾಗಮಂಡಲ ಇಂಗಡ ಕೂಟದನಿಲು ಜಿಲ್ಲೆಯ ಪ್ರೌಢಶಾಲಾ ಪಿಂಜ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗೆ ಪ್ರಬಂಧ ಪಿಂಜ ಚರ್ಚಾ ಪೈಪೋಟಿ ಪಿಂಜ ಇನಾಮು ಬಳಂಬೋ ಸಮಾರಂಭ ಇದೇ 9ನೇ ನಾಳಂಕೆ 14 ಮಧ್ಯಾಹ್ನ 12 ಗಂಟೆಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಭಾಡಿಯಲ್ಲಿ ನಡಪ. ರಾಜ್ಯ ಶಿಕ್ಷಣ ಸಂಶೋಧನೆ ಪಿಂಜ ತರಬೇತಿ ಇಲಾಖೆ, ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ವಯಸ್ಕಂಗಡ ಶಿಕ್ಷಣ ಇಲಾಖೆ ಇಂಗಡ ಕೂಟಕೂಟಾದನೆಯಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಪಿಂಜ ಸಾಕ್ಷರತಾ ಪಾಕ್ಷಿಕ ಕಾರ್ಬಾರ ಇದೇ 8ನೇ ನಾಳಂಕೆ ಪೊಲಕ 10 ಗಂಟೆಗೆ ಕುಶಾಲನಗರ ಪಿಎಂಸಿ ಸ್ಕೂಲ್ ನಡಪ. ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅಲ್ಲತೆ ಪಲತರ ಇಲಾಖೆಯ ಅಧಿಕಾರಿಯ ಕೂಡಿಯಾಡುವ. ಕೊಡಗು ಗೌಡ ಸಮಾಜದ ಒಕ್ಕೂಟದ ವಿಶೇಷ ಸಭೆ ಪಿಂಜ ಅಭಿನಂದನಾ ಸಮಾರಂಭ ನಾಳೆ ಪೊಲಕ 10 ಗಂಟೆಗೆ ಕೊಡಗು ಗೌಡ ಸಮಾಜ ಸಭಾ ಬಡೆಯಲು.

0: ಒಕ್ಕೂಟದ ಅಧ್ಯಕ್ಷ ಆನಂದ್ ಕರಂದ್ಲಾಜೆ ಐಂಡ ಕೊರವು ಕಾರಿಕೆಯಲ್ಲಿ ನಡಪ ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದತ್.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಇದೀಗ ಬಂದ ನಿಧನ ಸುದ್ದಿ. ಕಾಕೋಟು ಪರಂಬು ನಿವಾಸಿ ಒಕ್ಕಲಿಗರ ವಸಂತ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 68 ವರ್ಷ ಪ್ರಾಯದ ಒಕ್ಕಲಿಗರ ವಸಂತ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
3: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ.

0: ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
6: ಅಭಿಲಾಷ್ ನಲ್ಲಿ ಕೈಲ್ ಪೋದ ಹಬ್ಬದ ಮೆಗಾ ಆಫರ್, ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ 50% ಡಿಸ್ಕೌಂಟ್, ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು, ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
8: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
11: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 8 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
12: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್. राष्ट्रपति द्रौपदी मुर्मू ने शिक्षक दिवस पर शिक्षकों से प्रौद्योगिकी अपनाने और नवीन शिक्षण पद्धतियों को लागू करने का आग्रह किया. 48 शिक्षकों को आज राष्ट्रीय पुरस्कार से सम्मानित किया जाएगा. प्रधानमंत्री नरेंद्र मोदी आज नई दिल्ली में श्रीराम कॉलेज ऑफ कॉमर्स के शताब्दी समारोह को संबोधित करेंगे. सरकार ने ISO 10 कंटेनरों में पेट्रोलियम के आयात और परिवहन के लिए 3 की अनुमति तथा कड़े सुरक्षा नियमों का प्रस्ताव रखा. विदेश मंत्री एस जयशंकर ने कहा, भारत संघर्ष समाप्त करने में यूक्रेन और रूस के साथ निरंतर संपर्क में है. संयुक्त राष्ट्र ने अफ्रीका का सटीक आकार दर्शाने वाले नए विश्व मानचित्र को अपनाने के पक्ष में मतदान किया. विश्व तीरंदाजी पैरा श्रृंखला का तीसरा चरण अहमदाबाद में आज से शुरू और दुबई में महिला T20 एशिया कप क्रिकेट में आज भारत का सामना पाकिस्तान से. राष्ट्रपति द्रौपदी मुर्मू ने शिक्षक दिवस पर शिक्षकों से प्रौद्योगिकी अपनाने और नवीन शिक्षण पद्धतियों को लागू करने का आग्रह किया है. शिक्षक दिवस के अवसर पर राष्ट्रपति ने कहा कि शिक्षक विद्यार्थियों की प्रतिभा निखारने और चरित्र निर्माण में महत्वपूर्ण भूमिका निभाते हैं. हमारे संवाददाता ने बताया है कि आज 48 शिक्षकों को राष्ट्रीय पुरस्कार से सम्मानित किया जाएगा.
13: हर वर्ष 5 सितंबर को पूरे भारत में शिक्षक दिवस मनाया जाता है. यह दिन देश के पूर्व राष्ट्रपति, प्रसिद्ध शिक्षाविद, लेखक और दार्शनिक डॉक्टर सर्वपल्ली राधाकृष्णन की जयंती के उपलक्ष्य में मनाया जाता है. यह अवसर राष्ट्र निर्माण में शिक्षकों और शिक्षाविदों की महत्वपूर्ण भूमिका का सम्मान करता है. शिक्षक विद्यार्थियों के जीवन को बदलते हैं, पीढ़ियों को दिशा देते हैं और समाज की नींव को मजबूत करते हैं. इस अवसर पर राष्ट्रपति द्रौपदी मुर्मू आज सुबह नई दिल्ली 48 स्कूली शिक्षकों को राष्ट्रीय शिक्षक पुरस्कार प्रदान करेंगे.

0: has issued an orange alert for heavy to very heavy rainfall in East Rajasthan and West Madhya Pradesh today. Heavy rainfall is also expected over parts of northeastern states, Bihar, Madhya Pradesh, Haryana, Chandigarh, Uttarakhand, Sikkim, Bengal and Uttar Pradesh for the next 2 days. National capital received light to heavy rain in different parts yesterday. The weather department has predicted similar weather conditions today as well. And now, for a look at today's newspapers, it's over to Renu Kataria.
1: Thank you, Sarah. GSLV successfully places advanced eye in the sky in orbit, writes the Statesman, while the Tribune headlines, India gets eye in the sky as ISRO launches first imaging satellite into orbit. The Asian Age headlines, Yogi warns against bids to harm India, flays opposition. The Pioneer writes about Manjeet Singh Bedi, who was arrested in Punjab. The headline says, FBI's most wanted fraudster arrested in Punjab. The Indian Express writes, Corps commander set to meet Chinese counterpart in northeast. The Hindu reports, two rescued from Nepal tunnel after 9 days. The Asian Age carries a beautiful picture of Sri Krishna Janmasthan temple compound in Mathura, all lit up and devotees thronging the temple on Janmashtami. And finally, award for teacher who turned kids into tutors. The Times of India writes about geography teacher Rajesh Bordoloi, who gives his students, mostly first-generation tribal learners, a daily assignment that goes beyond textbook teaching methods to teach their mothers to read, make UPI payments, access online banking and navigate digital services. And with that, it's back to you, Sarah.
0: Thanks, Renu. And now before we end the bulletin, the headlines once again. President Draupadi Murmu urges teachers to embrace technology and adopt innovative teaching methods on Teachers' Day to confer national awards on 48 school teachers in New Delhi this morning. Prime Minister Modi to address centenary celebrations of Sri Ram College of Commerce in New Delhi today. Government proposes 3-year permissions and tighter safety rules for importing and transporting petroleum in ISO tank containers. External Affairs Minister Ajay Shankar says, India in continuous touch with Ukraine and Russia to help end the conflict. UN votes to adopt new world map reflecting accurate size of Africa. Stage 3 of World Archery Para Series begins at Ahmedabad in Gujarat. And in women's cricket, India to take on arch rivals Pakistan in final Group A clash of T20 Asia Cup in Dubai tonight. And with that, we end the morning news. Have a great day.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ
3: ಕೇಳುಗರೆ ನಮಸ್ಕಾರ ನಾನು ಡಾಕ್ಟರ್ ಶಿವಕುಮಾರ್ ಟಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನಾವು ಇವತ್ತು ನಿದ್ದೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಆರೋಗ್ಯ ಕಾಪಾಡಿಕೊಳ್ಳುವ ಪ್ರಶ್ನೆ ಬಂದಾಗ ನಾವು ಕೇವಲ ನಮ್ಮ ಆಹಾರ ಯೋಗ ಧ್ಯಾನ ಇವುಗಳಿಗೆ ಹೆಚ್ಚು ಒತ್ತು ಕೊಡ್ತೇವೆ ಆದರೆ ಆರೋಗ್ಯ ಕಾಪಾಡುವಲ್ಲಿ ಆಹಾರದಷ್ಟೇ ಪ್ರಾಮುಖ್ಯತೆ ನಿದ್ದೆಗೂ ಸಹ ಇದೆ ಅದಕ್ಕಾಗಿಯೇ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ದಣದಾಗ ನಿದ್ದೆ ಸಹಜವಾಗಿ ಬರುತ್ತೆ ನಿದ್ದೆ ಮಾನಸಿಕ ದಣಿವಿನ ನಿವಾರಣೆಗೆ ಅತ್ಯಂತ ಸರಳ ಹಾಗೂ ಸೂಕ್ತ ಉಪಾಯ ನಮ್ಮ ಜ್ಞಾನೇಂದ್ರಿಯಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಅತ್ಯವಶ್ಯಕ ಸರಿಯಾದ ಪ್ರಮಾಣದ ನಿದ್ದೆ ದೇಹಕ್ಕೆ ಬಲ ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಮ್ಮನ್ನ ಅನೇಕ ಕಾಯಿಲೆಗಳಿಂದಲೂ ಸಹ ರಕ್ಷಿಸುತ್ತೆ ನಿದ್ದೆಗೂ ನಮ್ಮ ದೇಹದ ಹಾರ್ಮೋನ್ ವ್ಯವಸ್ಥೆಗೂ ರೋಗ ನಿರೋಧಕ ಶಕ್ತಿ ಜೀರ್ಣಶಕ್ತಿ ನರವ್ಯೂಹದ ಸಮರ್ಪಕ ಕಾರ್ಯನಿರ್ವಹಣೆ ಹಾಗೂ ಮೆದುಳಿನ ಕಾರ್ಯಕ್ಷಮತೆಗೆ ಹತ್ತಿರದ ಸಂಬಂಧ ಇದೆ ಈ ಎಲ್ಲಾ ಕಾರಣಗಳಿಂದ ಸೂಕ್ತ ಸಮಯದಲ್ಲಿ ಹಾಗೂ ಸೂಕ್ತ ಪ್ರಮಾಣದಲ್ಲಿ ನಾವು ನಿದ್ದೆ ಮಾಡುವುದು ಅತ್ಯಂತ ಅವಶ್ಯಕ ಹಗಲು ನಿದ್ದೆಯನ್ನ ಆಯುರ್ವೇದದಲ್ಲಿ ದಿವಾಸ್ವಾಪ ಅಂತ ಕರೆದಿದ್ದಾರೆ ಆರೋಗ್ಯವಂತರಲ್ಲಿ ಹಗಲು ನಿದ್ದೆ ಅನಿವಾರ್ಯ ಏನಲ್ಲ ದಿವಾಸ್ವಾಪದಿಂದ ದೇಹದಲ್ಲಿ ಕಫದ ಅಂಶಗಳು ಹೆಚ್ಚಾಗಿ ದೇಹದ ತೂಕ ಹೆಚ್ಚಾಗಬಹುದು ಬಜ್ಜು ಮೈಭಾರ ಆದಂತೆನಿಸುವುದು ಮಧುಮೇಹ ಸ್ತ್ರೀ ಹಾಗೂ ಪುರುಷರಲ್ಲಿ ಬಂಜೆತನ ಆಲಸ್ಯ ಇಂಥ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಸಹ ಇರುತ್ತೆ ದೇಹದ ತೂಕ ಹೆಚ್ಚು ಇರುವವರು ಅಸ್ತಮಾ ಮಧುಮೇಹ ಚರ್ಮ ರೋಗ ಇರುವವರಿಗೆ ಮಧ್ಯಾಹ್ನದ ನಿದ್ದೆ ವರ್ಜ್ಯ ಯಾರು ಕಾಯಿಲೆಯಿಂದ ಬಳಲುತ್ತಿರುತ್ತಾರೋ ಅತಿಯಾದ ದೈಹಿಕ ಶ್ರಮದ ನಂತರ ಅನಿವಾರ್ಯ ಕಾರಣಗಳಿಂದ ಹಿಂದಿನ ರಾತ್ರಿ ನಿದ್ದೆ ಮಾಡಿರುತ್ತಿದ್ರೆ ಮತ್ತು ಬೇಸಿಗೆ ಕಾಲದಲ್ಲಿ ಈ ಅಂಶಗಳಲ್ಲಿ ಮಾತ್ರ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಬಹುದು ಹಗಲಿನ ವೇಳೆ ತೀರಾ ಅನಿವಾರ್ಯವಾದರೆ ಮಲಗುವ ಬದಲು ಕುರ್ಚಿಯಲ್ಲೇ ಆರಾಮವಾಗಿ ಕುಳಿತು ಕೆಲವು ಕ್ಷಣ ಕಾಲ ಕಿರುನಿದ್ದೆ ಮಾಡುವುದು ಆರೋಗ್ಯಕ್ಕೆ ಪೂರಕ ಇನ್ನು ಚೆನ್ನಾಗಿ ನಿದ್ರೆ ಬರಬೇಕಂದ್ರೆ ಏನ್ ಮಾಡಬೇಕು ಮೈಗೆಲ್ಲ ಎಣ್ಣೆ ಲೇಪಿಸಿ ಮಾಡುವಂತ ಅಭ್ಯಂಗ ತಲೆಗೆ ನಿಯಮಿತವಾಗಿ ಎಣ್ಣೆ ಹಚ್ಚುವುದು ಸ್ನಾನ ಮಾಡುವುದು ಧ್ಯಾನ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಚಟುವಟಿಕೆ ಎಂದಿರುವುದು ಇವೆಲ್ಲವೂ ಕೂಡ ಸುಖಕರವಾದ ನಿದ್ದೆ ಬರಲು ಸಹಾಯಕ ಹಾಗೆಯೇ ಆಹಾರದಲ್ಲಿ ಹಾಲಿನ ಉತ್ಪನ್ನಗಳು ಸಹಜವಾದ ಸಿಹಿ ಪದಾರ್ಥಗಳ ಸೇವನೆ ನಿದ್ದೆ ಬರಲು ಸಹಾಯಕ ರಾತ್ರಿ ಮಲಗುವ ಕನಿಷ್ಠ 1 ಗಂಟೆ ಮೊದಲು ಮನಸ್ಸಿಗೆ

0: ವಿವೇಕವಾಗುವಂತಹ ಯಾವುದೇ ವಿಷಯಗಳನ್ನ ಓದುವುದಾಗಲಿ ಮಾತನಾಡುವುದಾಗಲಿ ಮೊಬೈಲ್ ಅಥವಾ ದೂರದರ್ಶನದಲ್ಲಿ ನೋಡುವುದಾಗಲಿ ಮಾಡಬಾರದು. ಮಲಗಲು ಒಂದು ನಿರ್ದಿಷ್ಟ ಸಮಯ ಹಾಗೂ ಸ್ಥಳವನ್ನು ಗುರುತಿಸಿಕೊಳ್ಳಿ. ಆ ಸಮಯಕ್ಕೆ ಸರಿಯಾಗಿ ಮಲಗಿ ಮಲಗುವ ಜಾಗದಲ್ಲೇ ಕಚೇರಿ ಕೆಲಸ, ಟಿವಿ ನೋಡುವುದು ಇತ್ಯಾದಿ ಇತರೆ ಕೆಲಸ ಮಾಡಬೇಡಿ. ಆ ಸ್ಥಳ ಮಲಗಲು ಮಾತ್ರ ಮೀಸಲಿರಲಿ. ರಾತ್ರಿ ಮಲಗುವ ಮುಂಚೆ ಕನಿಷ್ಠ 2 ಗಂಟೆ ಮೊದಲು ರಾತ್ರಿಯ ಊಟವನ್ನು ಮುಗಿಸಿ. ಸಂಪೂರ್ಣ ಕತ್ತಲಿದ್ದರೆ ಬೇಗ ನಿದ್ರೆ ಆವರಿಸುತ್ತೆ. ಈ ಸರಳ ಉಪಾಯಗಳನ್ನು ಅನುಸರಿಸಿ ನೋಡಿ, ಉತ್ತಮ ನಿದ್ರೆ ಬಂದೇ ಬರುತ್ತೆ. ಆರೋಗ್ಯವಂತ ವ್ಯಕ್ತಿಗಳಿಗೆ 6 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡುವುದು ಅತ್ಯಂತ ಅವಶ್ಯಕ. ವಯಸ್ಸು ಹೆಚ್ಚಾದಂತೆ ನಿದ್ರೆಯ ಪ್ರಮಾಣ ಸಹಜವಾಗಿಯೇ ಕಡಿಮೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ 6 ಗಂಟೆಗಳ ಕಾಲ ಕನಿಷ್ಠ ನಿದ್ದೆ ಅವಶ್ಯಕ ಎಂದು ರಾತ್ರಿ 12ಕ್ಕೆ ಮಲಗಿ ಬೆಳಗ್ಗೆ 7ಕ್ಕೆ ಏಳುವುದು ಸೂಕ್ತ ಸಮಯ ಅಲ್ಲ. ರಾತ್ರಿ 9:30 ಅಥವಾ 10 ಗಂಟೆಗೆ ಮಲಗಿ ಮುಂಜಾನೆ ಬೇಗ ಏಳುವುದು ಸೂಕ್ತ. ಆಯುರ್ವೇದದ ಪ್ರಕಾರ ಇದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮುಂಜಾನೆ ಸುಮಾರು 4:30 ಗಂಟೆ ಸಮಯ. ಈ ಸಮಯದಲ್ಲಿ ಏಳುವುದರಿಂದ ಮನಸ್ಸು ಆರೋಗ್ಯಕರವಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ, ದಿನಪೂರ್ತಿ ಲವಲವಿಕೆಯಿಂದ ಇರ್ತೀವಿ, ದೇಹಕ್ಕೆ ಆಮ್ಲಜನಕ ಯಥೇಚ್ಛವಾಗಿ ಸಿಗುತ್ತೆ ಅಂತ ಸಂಶೋಧನೆಗಳು ಸಹ ದೃಢಪಟ್ಟಿದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಯಾವ ರೀತಿ ಆಹಾರದಿಂದ ದೇಹಕ್ಕೆ ಪೋಷಣೆ ದೊರೆಯುತ್ತದೆಯೋ ಹಾಗೆ ನಿದ್ದೆಯಿಂದ ಮನಸ್ಸಿಗೆ ಪೋಷಣೆ ದೊರೆಯುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಒತ್ತಡ ನಿರ್ವಹಣೆಯಲ್ಲಿ ನಿದ್ದೆ ಪ್ರಮುಖ ಪಾತ್ರ ವಹಿಸುತ್ತೆ. ಸರಿಯಾದ ಪ್ರಮಾಣದ ನಿದ್ದೆಯಿಂದ ಜ್ಞಾನೇಂದ್ರಿಯಾಗಿ ಆರಾಮ ದೊರೆಯುತ್ತೆ, ಮನಸ್ಸು ಉಲ್ಲಾಸಕರವಾಗುತ್ತೆ ಮತ್ತು ಚೈತನ್ಯದಾಯಕವಾಗಿರುತ್ತೆ. ಇವು ನಿದ್ದೆಯ ಪ್ರಯೋಜನಗಳು. ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡದೇ ಇದ್ರೆ ಅಂಗಮರ್ದ ಅಂದ್ರೆ ಶರೀರ ಭಾರ ಎನಿಸುವುದು, ಕಣ್ಣು ಚುಚ್ಚಿದಂತಾಗುವುದು ಇತ್ಯಾದಿ ಲಕ್ಷಣಗಳು ಉಂಟಾಗುತ್ತೆ. ಪ್ರಮಾಣಕ್ಕೆ ತಕ್ಕಂತೆ ನಿದ್ದೆ ಮಾಡಬೇಕು ನಾವು. ಅತಿಯಾದ ನಿದ್ದೆಯಿಂದಲೂ ಸಹ ದೇಹದ ತೂಕ ಹೆಚ್ಚಾಗಬಹುದು, ಬೊಜ್ಜು ಹೆಚ್ಚಾಗುತ್ತೆ, ಆಲಸ್ಯ ಇತ್ಯಾದಿ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳು ಇರುತ್ತೆ. ಥೈರಾಯ್ಡ್, PCOD, ಮಧುಮೇಹ, ಮೈಗ್ರೇನ್, ರಕ್ತದೊತ್ತಡ, ಖಿನ್ನತೆ, ಮಾನಸಿಕ ಒತ್ತಡ ಇತ್ಯಾದಿ ಜೀವನ ಶೈಲಿ ವ್ಯಾಧಿಗಳಲ್ಲಿ ಚಿಕಿತ್ಸೆಯೊಂದಿಗೆ ನಿಮ್ಮ ಅಭ್ಯಾಸಗಳನ್ನು ಸಹ ಈಗ ಹೇಳಿದಂತೆ ಬದಲಿಸಿ ನೋಡಿ, ಬಹುತೇಕ ವ್ಯಾಧಿಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯಲ್ಲಿ ನಿದ್ದೆ ಮಾಡಿದ್ರೆ ನಾವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರಲು ಸಾಧ್ಯ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ, ಆರೋಗ್ಯಕ್ಕಾಗಿ ನಿದ್ದೆ. ಈ ಕುರಿತು ಮಾತನಾಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:35:26.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಳಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
4: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
3: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ ಅಲ್ಲವೇ?

0: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ಬಿ.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ.

0: ಬರ್ತಾ ಇದೆ, ನೀನೇನು ಕಲ್
1: ಹಾಕ್ತೀಯಾ? ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೆ ಅವ್ರು ತಗೊಂಡೋಗ್ಲಿಬಿಡಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನೂ ಹಾಕ್ಬಹುದು.
1: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲು ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಗೀತೆ ಹಾಡಿದ್ದಾರೆ ಆಶಾ ಭಟ್ ಹಾಗೂ ಸಂಗಡಿಗರು. ಸಂಗೀತ ನೀಡಿದ್ದಾರೆ ವಾಸುಕಿ ವೈಭವ್, ಸಾಹಿತ್ಯ ಕೆ ಕಲ್ಯಾಣ್.

ಗಮನಿಸಿ, ಈ ಬೆಳಗ್ಗೆ 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಇಂದು ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:50 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ನೈರಾಶ್ಯ ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಪಾರಂಗತಂಗಂತರಾಳ ದೂರಗಳೇನು, ಸ್ವೈರ ಪಥ ವಾತನದು ಮಂಕುತಿಮ್ಮ. ಪಾರಂಗತಂಗಂತರಾಳ ದೂರಗಳೇನು, ಸ್ವೈರ ಪಥ ವಾತನದು ಮಂಕುತಿಮ್ಮ.

ಭಯ ಯಾವ ಮನುಷ್ಯನಿಗೆ? ಆಸೆ ಅಪೇಕ್ಷೆ ಇರೋನಿಗೆ. ತನ್ನ ಆಸೆಗಳು ನಿರೀಕ್ಷೆಗಳು ನೆರವೇರುತ್ತೋ ಇಲ್ವೋ ಅನ್ನುವಂಥ ಆತಂಕ ನಿರಾಶೆ ಆತನಿಗೆ. ಆದರೆ ಇವೆಲ್ಲವನ್ನ ಮೀರಿದ ಆತ್ಮವಂತನಿಗೆ ಇಲ್ವೇ ಇಲ್ಲ, ಯಾವ ಭಯವೂ ಇಲ್ಲ, ಯಾವ ಕಳವಳವೂ ಇಲ್ಲ. ಆಸೆನೇ ದುಃಖದ ಮೂಲ ಕಾರಣ ಅಂದ ನಮ್ಮ ಗೌತಮ ಬುದ್ಧ. ಇದು ಸರ್ವಕಾಲದ ಸತ್ಯ. ಇನ್ನು ಆಸೆಯ ಬೆನ್ನಟ್ಟಿ ಓಡೋರು ಹಲುಬೋರು ಕಡೆಗೊಂದ್ಸಾರಿ ಹುಚ್ಚರೆ ಆಗ್ಬಿಡ್ತಾರೆ. ಇದು ಸರ್ವಕಾಲದ ವಿಜ್ಞಾನ. ಲೌಕಿಕ ಅಂಶಗಳನ್ನ ಗೆದ್ದ ಆತ್ಮ ಸಮಾಧಾನಿ ದೇವರಿಗೂ ಹೆದರಲ್ಲ ಅಂತಾರೆ ಡಿ ವಿ ಜಿ. ಹಾಗೇನೆ ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಹೇಳಿ ಕೇಳಿ ಆತ ವಿರಾಗಿ, ಆಯ್ದುಕೊಂಡ ಹಾದೇನು ವೈರಾಗ್ಯ ಪಥವೇ. ಅಂಥವನಿಗೆ ಯಾವ ನಷ್ಟ, ಎಂಥ ಭಯ? ಒಂದು ಅನುದ್ವಿಗ್ನತೆಯಲ್ಲಿ, ಒಂದು ದಿವ್ಯ ಚಿತ್ತ ಸಮಾಧಾನದಲ್ಲಿ ಆತ ಹಾದಿನ ಸಮಸೆ ಬಿಡ್ತಾನೆ. ಇಂಥವನೀಗ ಪಾರಂಗತ ಅಂತಾರೆ ಡಿ ವಿ ಜಿ ಅವರು. ಇಂಥವನಿಗೆ ಅಂತರಾಳ ದೂರಗಳೇನು, ಸ್ವೈರ ಪಥ ಆತನದು. ಆತನ ದಾರಿ ಸ್ವೇಚ್ಛೆಯಿಂದ ಕೂಡಿದ್ದು, ಅಂದ್ರೆ ತನ್ನ ಇಷ್ಟದಂತೆ ನಡೆಯೋನು ಆತ. ಯಾಕೆಂದ್ರೆ ತನ್ನ ದಾರಿಯನ್ನ ತನ್ನ ಗುರಿಯನ್ನ ನಿರ್ಧರಿಸ್ಕೊಂಡು ಬಿಟ್ಟಿದ್ದಾನೆ ಆತ. ಅದು ಅಕಳಂಕವಾದದ್ದು ಮತ್ತು ದೈವಿಕವಾದದ್ದು ಅನ್ನೋ ಅರಿವು ಆತನಿಗೆ ಚೆನ್ನಾಗೇ ಇದೆ. ಹಾಗಾಗಿ ಅದು ಸ್ವೈರವೇ ಆದರೂ, ಸ್ವೇಚ್ಛೆಯೇ ಆದರೂ, ಆತನಿಗೆ ಅದು ಮುಕ್ತಿ ಮಾರ್ಗ. ಭಕ್ತಿ, ನೀತಿ, ಕರ್ಮ ಎಲ್ಲವನ್ನ ಮೀರಿದ ಜ್ಞಾನ ಮಾರ್ಗ. ಇದೇ ತತ್ವಗಳನ್ನ ಸರ್ ಹೆನ್ರಿ ವಾಟನ್ ಅನ್ನೋ ಮಹಾಶಯ ಒಂದು ಇಂಗ್ಲಿಷ್ ಪದ್ಯದಲ್ಲಿ ಬರೆದಿದ್ದಾನೆ. ಬಿ ಎಂ ಶ್ರೀ ಅದನ್ನ ಅನುವಾದಿಸಿದ್ದಾರೆ. ಅದರ ಕೆಲವು ಸಾಲುಗಳು ಹೀಗಿವೆ: ಏನು ಸುಖಿಯೋ ತಾನು ಹುಟ್ಟಿನಲ್ಲಿ ಕಲಿಕೆಯಲ್ಲಿ, ಧರ್ಮವಲ್ಲದೆ ಬೇರೆ ಸೂತ್ರವಿರದವನು, ರಾಗಗಳು ತನಗೊಡೆಯ ರಾಗದ ಒಲು ಆಳುವನು, ಮಿಡು ಮಿಡುಕಿ ಲೋಕವನು ಕಟ್ಟಿಕೊಳ್ಳದವನು. ನೋಡಿ, ಹೀಗೆ ಡಿ ವಿ ಜಿ ಹೇಳೋ ಹಾಗೆ ವೈರಾಗ್ಯ ಪಥಿಕನಾದ ಈತನಿಗೆ, ಅಂದ್ರೆ ಈ ಬಗೆಯ ಮುಕ್ತನಿಗೆ, ತೊತ್ತುಗಳ ತೊಡರಿಲ್ಲ, ಏರು ವಾಸೆಗಳಿಲ್ಲ, ಬೀಳು ಒಳುಕಿಲ್ಲ. ಇಂಥವನು ನಿರ್ಭೀತನಾಗಿ, ಆಶಾರಹಿತನಾಗಿ ತನ್ನ ಸ್ವೈರ ಪಥದಲ್ಲಿ ತಾನು ಮುಂದೆ ಮುಂದೆ ಸಾಗಿಬಿಡ್ತಾನೆ.

ಘೋರವನು ಮೋಹವನು ದೇವತೆಗಳಾಗಿಪರು ಭೀರು ಯಾಚಕರಾಸ್ತಿ ತಪ್ಪದಿರಲೆಂದು. ಘೋರವನು ಮೋಹವನು ದೇವತೆಗಳಾಗಿಪರು ಭೀರು ಯಾಚಕರಾಸ್ತಿ ತಪ್ಪದಿರಲೆಂದು. ಆರಿಂದಲೇಂ ಭೀತಿ ಏಂಬಂದೊಡದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ. ಆರಿಂದಲೇಂ ಭೀತಿ ಏಂಬಂದೊಡದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ.

ಆಗಾಗ ಪ್ರಸಾರ ಮಾಡ್ತಾನೆ ಇರುತ್ತೆ. ಪ್ರತಿ ಬಾರಿ ಅದೇ ಪುಳಕ, ಅದೇ ಸಂತೋಷ. ಆ ಹಾಡು ಹೀಗಿದೆ: ಸಜ್ಜನರೇ ಝೂಟ್ ಮತ್ ಬೋಲೋ, ಖುದಾ ಕೆ ಪಾಸ್ ಜಾನಾ ಹೇ. ಎಂಥ ಒಳ್ಳೆ ಮಾತು ಇದು ನೋಡಿ. ದೇವ್ರನ್ನ ಕಂಡ್ರೆ ಭಯ ಇರಬೇಕು. ಯಾವ ರೀತಿ ಭಯ? ಸುಳ್ಳು ಹೇಳಬಾರದು ಅನ್ನುವಂತ ಭಯ. ಸುಳ್ಳು ಅನ್ನೋದು ಸಾಂಕೇತಿಕ ಅಷ್ಟೇ. ಕಳ್ತನ, ಚಾಡಿ, ದ್ರೋಹ, ಹೀಗೆ ಯಾವುದೇ ಕೆಟ್ಟ ಕೆಲಸ ಮಾಡದೆ ಇರೋದೇ ನಿಜವಾದ ದೈವಭಕ್ತಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಕೂಡ ಎಷ್ಟು ಮಾರ್ಮಿಕವಾಗಿ ಹೇಳಿದರೆ. ಇಲ್ಲಿ ಮತ್ತೆ ಈ ನಾಲಿಗೆ ಅನ್ನೋದು ನಿಮಿತ್ತ ಅಷ್ಟೇ.

0: ಅಷ್ಟೆ, ಕಳ್ತನ, ಚಾಡಿ, ದ್ರೋಹ ಹೀಗೆ ಯಾವುದೇ ಕೆಟ್ಟ ಕೆಲಸ ಮಾಡದೆ ಇರೋದೇ ನಿಜವಾದ ದೈವ ಭಕ್ತಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಕೂಡ ಎಷ್ಟು ಮಾರ್ಮಿಕವಾಗಿ ಹೇಳಿದರೆ. ಇಲ್ಲಿ ಮತ್ತೆ ಈ ನಾಲಿಗೆ ಅನ್ನೋದು ನಿಮಿತ್ತ ಅಷ್ಟೇ. ಈ ನಾಲಿಗೆನ ಕುಣಿಸೋದು ಯಾವುದು? ನಮ್ಮ ಒಳಮನಸ್ಸು. ಅದನ್ನ ಹತೋಟಿಲಿ ಇಟ್ಕೋಬೇಕು ನಾವು. ದೇವತೆಗಳ ಪ್ರೀತ್ಯರ್ಥ ಮಾಡಬೇಕಾಗಿರೋ ನಿಜವಾದ ಕರ್ತವ್ಯ ಅದೇ. ಸಾಮಾನ್ಯವಾಗಿ ದೇವ್ರನ್ನ ಕಂಡ್ರೆ ವಿಪರೀತ ಭಯ ನಮ್ಗೆ. ಗಲ್ಲಗಲ್ಲ ಬಡ್ಕೊಳ್ತೀವಿ, ರಾಶಿ ರಾಶಿ ಹಣ್ಣು ಕಾಯಿ ಒಡಿತೀವಿ. ಇರೋರು ಹುಂಡಿಗೆ ತಗೊಂಡೋಗಿ ಚಿನ್ನದ ರಾಶಿನೇ ಸುರಿಲೂಬಹುದು. ಬಹುಶಃ ತಪ್ಪು ಮಾಡದಷ್ಟೂ ದೈವ ಭೀತಿ ಜಾಸ್ತಿ. ಏನು ಬೇಕಾಗಿಲ್ಲ ಅಂತಾರೆ ಡಿವಿಜಿ. ಆರಿಂಗಲೇಂ ಭೀತಿ, ಏಂ ಬಂದೊಡಾದ ಕೊಳುವ ಪಾರಮಾರ್ಥಿಕನಿಗೆ. ದೇವರು ಕೊಡಬಹುದಾದಂತಹ ವರಗಳಿಗೆ ನಾವು ಲೋಲುಪರಾದ್ರೆ ತಾನೇ ಅವರುಗಳ ದಾಕ್ಷಿಣ್ಯ? ಅಯ್ಯೋ ಹೋಗಪ್ಪ ದೇವ್ರೆ, ನೀನು ಕೊಟ್ಟಷ್ಟ್ರಲ್ ಬಾಳ್ತೀನಿ ಅನ್ನುವಂತಹ ಸಂತೃಪ್ತನಿಗೆ, ಸಮಾಧಾನಿಗೆ ಯಾವುದೇ ಭೀತಿನೂ ಇಲ್ಲ. ಒಬ್ಬ ಮಹಾನ್ ಶಿವಭಕ್ತ ವೃದ್ಧ, ಅವನು ಲಿಂಗದ ಮೇಲೆ ಕಾಲಿಟ್ಟು ವಿಶ್ರಮಿಸ್ತಾ ಇದ್ನಂತೆ. ಇನ್ನೊಬ್ಬ ಶಿವಭಕ್ತ ಇದನ್ನ ನೋಡಿ ಗಾಬರಿಯಾಗಿ, ಇದೇನ್ ಸ್ವಾಮಿ ದೇವ್ರ ಮೇಲೆ ಕಾಲಿಟ್ಟಿದಿರಲ್ಲ ಅಂದ್ರೆ ಆ ಹಿರಿಯ ನಗತ, ಹಾಗಾದ್ರೆ ದೇವ್ರ ಇಲ್ಲದೇ ಇರೋ ಜಾಗ ತೋರಿಸಿ ಪುಣ್ಯ ಕಟ್ಕೊಪ್ಪ ಅನ್ನಂತೆ. ಇಂಥ ಮನೋಸ್ಥೈರ್ಯ ನಿಜವಾದ ದೈವಭಕ್ತರದು. ಇಂಥವರು ದೇವ್ರಿಗೂ ಹೆದರಲ್ಲ, ಅವನ್ನ ಯಾವುದಕ್ಕೂ ಯಾಚಿಸಲ್ಲ. ತನ್ನ ಆತ್ಮವೇ ದೇವ್ರು, ತನ್ನ ಪರಿಶುದ್ಧ ಬದುಕೇ ದೇವ್ರು ಅನ್ನುವಂಥ ನಿರ್ಭೀತಿಲಿ ಮುನ್ನಡೆಯುತ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯರ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 9:47.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July in 1978 in England. Now this is a huge achievement and we should remember this day. So this day is not only for remembering this huge achievement but also to create awareness that infertility is increasing. Here suddenly 1 in 6 couples are having difficulty with conceiving, and also it's very important to remember to reduce the stigma surrounding IVF and infertility.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: Hey, WhatsApp open madu. Nanu sofa set, bedroom set, dining set, photo kalisidini.
4: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
3: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
4: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೇ ಹೋಗೋಣ.
3: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
5: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.

0: అక్షర మా
1: మనే మంత్రాలయ మనసే దేవాలయ మనే మంత్రాలయ.
0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ
2: ನಗುವಿನ ಶಕ್ತಿ ನಮ್ಗಿನ್ನೂ ತಿಳಿದಿಲ್ಲ. ನಿಮ್ಮ ಆಪ್ತರನ್ನು ಕಂಡಾಗ ಒಂದು ಮುಗುಳ್ನಗೆ ಬೀರಿ, ಅದು ನೀವು ಅವರ ಮೇಲೆ ಇರಿಸಿರುವ ವಿಶ್ವಾಸದ ಪ್ರತೀಕ. ನಿಷ್ಕಲ್ಮಶ ನಗು ನೀವು ನಿಮ್ಮ ಸ್ನೇಹಿತರಿಗೆ ಕೊಡಬಹುದಾದ ಅತ್ಯುನ್ನತ ಕಾಣಿಕೆ. ಹೀಗೆಂದವರು ಮದರ್ ಥೆರೇಸಾ.

0: ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವುದರ ನೇರ ಪ್ರಸಾರ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಇದು ಆಕಾಶವಾಣಿ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಇದೀಗ ಕೇಳೋಣ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಕರ್ನಾಟಕ ಸರ್ಕಾರದ ಪ್ರಸ್ತುತ ಶಾಲಾ ಶಿಕ್ಷಣ, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪ ಅವರು ನಮ್ಮ ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ಬಂದಿದ್ದಾರೆ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಮೂಲಕ ತಾವು ನಮ್ಮ ಜನತೆಯನ್ನು ತಲುಪ್ತಾ ಇರೋದಕ್ಕೆ ಹರ್ಷವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಸರ್. ಎರಡನೇ ಅವಧಿಯಲ್ಲೂ ಕೂಡ ತಾವು ಇದೇ ಖಾತೆಯನ್ನು ನಿರ್ವಹಿಸ್ತಾ ಇರೋದಕ್ಕೆ ನಿಮಗೆ ತುಂಬಾ ಅಭಿನಂದನೆಗಳು ಸರ್.
3: ಬಹಳ ಸಂತೋಷ. ಒಬ್ಬ ಶಿಕ್ಷಣ ಸಚಿವನಾಗಿ ಆಕಾಶವಾಣಿಗೆ ಬಂದು ತಮ್ಮಲ್ಲಿ ನನ್ನ ಇಲಾಖೆ ಮತ್ತು ವಿಶೇಷವಾಗಿ ಶಿಕ್ಷಕರ ಬಗ್ಗೆ ಮಾತಾಡ್ತಕ್ಕಂಥ, ನಮ್ಮನ್ನ ಬೆಳೆಸಿರ್ತಕ್ಕಂಥ ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ, ಬಹಳ ಸಂತೋಷ. ನಾನು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜೊತೆಗೆ ನನಗನ್ಸುತ್ತೆ ಇದು ದೇಶ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ದೇಶನ ಬಿಲ್ಡ್ ಮಾಡ್ತಕ್ಕಂಥದ್ದು ಇದೆಲ್ಲದೂ ಕೂಡ ಆಗ್ತದೆ. ಸಂಪನ್ಮೂಲ ಸೃಷ್ಟಿ ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಂದ ಮಾತ್ರ ಸಾಧ್ಯ. ಮಕ್ಕಳನ್ನ ತಯಾರಿ ಮಾಡ್ತಕ್ಕಂಥದ್ದು ಯಾರಿಂದ ಅಂತ ಹೇಳಿದ್ರೆ ನನಗನ್ಸುತ್ತೆ ಗುರುಗಳಿಂದ, ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ.
2: ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕು ಅಂತ ಹೇಳಿ ನಾವು ಪದೇ ಪದೇ ಮಾತಾಡ್ತಾ ಇರ್ತೀವಿ ಮತ್ತು ಅನೇಕ ಕಡೆ ತುಂಬಾ ಶ್ಲಾಘನೀಯ ಕೆಲಸ ಕಾರ್ಯಗಳು ನಡೀತಾ ಇವೆ ಅಂತ ಅಂಶ ಕೂಡ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರಿ ಶಾಲೆ ಅಂತಂದ್ರೆ ಬಹಳ ಒಂಥರ ಅಭಿಮಾನದಿಂದ ನಾವು ಮಾತಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆಲವು ಕ್ರಮಗಳು ಸರ್ಕಾರದ ಕಡೆಯಿಂದ ಏನೇನು ನಡೀತಾ ಇವೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್.
3: ಮೊದಲೇದಾಗಿ ನಾನು ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲೂ ಕೂಡ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರು ನಮ್ಮ ರಾಷ್ಟ್ರಪತಿಗಳಾಗಿದ್ರು. ಶಿಕ್ಷಕರು ಏನ್ ಮಾಡಬಹುದು ಅಂತ ಹೇಳಿ ಸಾಧನೆಯನ್ನು ಮಾಡಿದ್ರು. ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಬಹಳ ಹೆಮ್ಮೆಯಿಂದ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾ ಇದೀವಿ. ಇದೊಂದು ಹಬ್ಬ ಇದು. ಅದಕ್ಕೆ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಭಾವಿಕವಾಗಿ ಇವತ್ತಿನ ಒಂದು ಆಧುನಿಕ ಸಂದರ್ಭದಲ್ಲಿ ಇವತ್ತೆಲ್ಲ ತುಂಬಾ ಫಾಸ್ಟ್ ಆಗಿ ಎಲ್ಲ ಫೆಸಿಲಿಟೀಸ್ ಬೇಕು, ಚೆನ್ನಾಗಿರ್ಬೇಕು ಅನ್ನೋದು. ಅಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಅಂತ ಹೇಳಿದಾಗ ಎರಡು ತರ ನೋಡ್ಬೇಕಾಗ್ತದೆ. ಒಂದು, ಓ ಇಲ್ಲಿ ಸವಲತ್ತಿಲ್ಲ, ದುಡ್ಡು ಕೊಟ್ಟು ಬೇರೆ ಕಡೆಗೆ ಸವಲತ್ತನ್ನು ಪರ್ಚೇಸ್ ಮಾಡಿಕೊಂಡು ನಾವು ಶಿಕ್ಷಣವನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ನಾವೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದೊಂದು ದುರಂತ ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಆದರೆ ಅವ್ರ

0: ಯನ್ನ ನಾವು ದೂರನ್ನು ತಳ್ಳೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರಗಳು ಇದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಾಗಿತ್ತೋ ಎಲ್ಲ ಒಂದು ರೀತಿಯಲ್ಲಿ ಸರಿ ಮಾಡಬೇಕಾಗಿತ್ತು ಅನ್ನೋದು. ಯಾಕಂದ್ರೆ ಶಿಕ್ಷಣ ಸಚಿವನ ತಕ್ಷಣ ಬರೀ ಒಳ್ಳೇದು ಹೇಳೋದಲ್ಲ, ನಮಗೇನು ಪ್ರಾಬ್ಲಮ್ ಇದೆ ಅದನ್ನು ಹೇಳಬೇಕಾಗ್ತದೆ. ಇಷ್ಟು ಸಮಸ್ಯೆಗಳು ಇದ್ರೂ ಕೂಡ ಶಿಕ್ಷಕರು ನಮ್ಮನ್ನ ಕೈ ಬಿಡಲಿಲ್ಲ, ಅದು ಬಹಳ ಮುಖ್ಯ. ನನ್ನ ಇಲಾಖೆಯಲ್ಲಿ 46,000 ಶಾಲೆ ಇದೆ, ಸುಮಾರು 7 ಲಕ್ಷ ಟೀಚರ್ಸ್ ಇದ್ದಾರೆ. ಅನುದಾನಿತ ಶಾಲೆಗಳು ಸೇರಿದ್ರೆ ಅದು ಇನ್ನೂ ಜಾಸ್ತಿ ಆಗ್ತದೆ. ಟೋಟಲ್ ಅನುದಾನಿತ, ಅನುದಾನ ರಹಿತ ಮತ್ತೆ ಸರ್ಕಾರಿ ಶಾಲೆ ಎಲ್ಲದೂ ತಗೊಂಡ್ರೆ 1,16,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಈಗ ಕಲಿತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ತುಂಬಾ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳು ಈಗಲೂ ಕೂಡ ಇದಾವೆ, ಕೆಲವು ಸರಿ ಮಾಡ್ಕೊಂಡಿದೀವಿ, ಸ್ವಲ್ಪ ಅಗ್ರೆಸಿವ್ ಆಗಿ ಕೆಲಸ ಮಾಡಿದೀವಿ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಇದ್ದಾಗ ನನಗೆ ಇಲಾಖೆ ಕೊಡಬೇಕಾದ್ರೆ ಹೇಳಿದ್ರು, ಅದು ಬಹಳ ಕಷ್ಟದ ಇಲಾಖೆ ಇದು, ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾಡಿ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಸ್ವಲ್ಪ ಜವಾಬ್ದಾರಿತ್ವವಾಗಿ ಮಾಡಿ ಅಂತೇಳಿ ನನ್ಗೆ ಬಹಳ ಸಂತೋಷ ವಿಶ್ವಾಸವನ್ನು ಇಟ್ಟು. ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತೆ ನನಗೆ ಶಿಕ್ಷಣ ಸಚಿವನಾಗಿ ಆ ಅವಕಾಶವನ್ನು ಕೊಟ್ಟಿದಾರಲ್ಲ, ನನಗೆ ಅದೇ ಅನ್ಸುತ್ತೆ ನನಗೆ ವಿಶ್ವಾಸ ಇರೋದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಕೂಡ ಪ್ರೋಗ್ರೆಸ್ ಅಲ್ಲಿ ಕೆಲಸ ಮಾಡಬೇಕು, ಕಟ್ಟಡಗಳ ಸರಿ ಮಾಡಬೇಕು, ಶೌಚಾಲಯಗಳು ಕೊಡಬೇಕು, ನಾವು ಕಲಿಸ್ತಕ್ಕಂಥ ರೀತಿ ಇವತ್ತು ಏನು ಮಾಡರ್ನೈಸೇಷನ್ ಅಂತ ಹೇಳಿ ಕೇಳ್ತೀವಿ ಅದಕ್ಕೂ ಕೂಡ ಸೆಟ್ ಆಗ್ಬೇಕಾಗ್ತದೆ. ಮತ್ತೆ ಅದ್ರ ಜೊತೆಗೆ ಕೊರತೆ ಜಾಸ್ತಿ, ಟೀಚರ್ಸ್ ಕೊರತೆ ಜಾಸ್ತಿ ಇತ್ತು. ಈಗ ನಮ್ಮ ಸರ್ಕಾರ ಬಹಳ ಸಂತೋಷ, ಯಾಕಂದ್ರೆ 72,000 ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಈಗೆಲ್ಲರೂ ಕೂಡ ಪ್ರಕ್ರಿಯೆ ಆಗ್ತಾ ಇದೆ. ಅದರೊಳಗೆ ನನ್ನ ಇಲಾಖೆನೆ ಬರೀ ಸುಮಾರು 16,000 ಪ್ಲಸ್ ಇನ್ನೊಂದು 800 ಏನು ಇದೆ, ಟೋಟಲ್ 16,000 ಚಿಲ್ಲರೆ ಶಿಕ್ಷಕರ ನೇಮಕಾತಿ ಕೊಟ್ಟಿರೋದು. ಇನ್ನೂ ಕೂಡ ಕಮ್ಮಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಬಂದ್ಮೇಲೆ ಸುಮಾರು 13,000 ಟೀಚರ್ಸ್ ನ ನಾವು ರಿಕ್ರೂಟ್ಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ಈಗ ಒಂದು 15,000-16,000 ಟೀಚರ್ಸ್ ಅನುದಾನಿತ ಶಾಲೆಗಳಲ್ಲಿ, ಅದು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸುಮಾರು 6,000 ಟೀಚರ್ಸ್ 2015-2020 ಅನುದಾನಿತ ಶಾಲೆಗಳಿಗೆ ಅವ್ರಿಗೂ ಕೂಡ ನಾವು ಪ್ರೋಸೆಸ್ ನ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಇದ್ರ ಜೊತೆಗೆ ನಾವು ಬಂದ ಮೇಲೆ ಏನು ಶಾರ್ಟೇಜ್ ಆಫ್ ಟೀಚರ್ಸ್ ಇದ್ರು ಅದನ್ನ ಅತಿಥಿ ಶಿಕ್ಷಕರಾಗಿ ತಗೊಂಡ್ವಿ. ಆದ್ರೆ ಅಟ್ ಲೀಸ್ಟ್ ಯಾಕಂದ್ರೆ ಅವ್ರಿಗೆ ಗೌರವ ಧನ ಕೊಡೋದು ಬಹಳ ಕಮ್ಮಿ, ನಮ್ಮ ವ್ಯವಸ್ಥೆ ಎಲ್ಲ ಹಂಗೆ ಬಂದಿದೆ. ನಾವು ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ವಿ, ಇನ್ನು ಕೂಡ ಅವ್ರ ಆಸೆ ಇದೆ ಇಲ್ಲ ಅಂತ ಹೇಳೋದಿಲ್ಲ. 1 ಜೂನ್ ಎಲ್ಲಾ ಶಾಲೆಯಲ್ಲೂ ಕೂಡ ಎಲ್ಲ ಒಂದು 2-3 ಕಡೆ ಹೆಚ್ಚು ಕಮ್ಮಿ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಹೋದ ವರ್ಷ ಟೀಚರ್ಸ್ ಮಕ್ಕಳಿಗೆ ಕಾದ್ರು, ಮಕ್ಕಳು ಟೀಚರ್ಸ್ ಕಾಯಬಾರದು, ಅದು ಫಸ್ಟ್ ಸ್ಟೇಜ್ ಮಾಡಬೇಕು. ಅದನ್ನ ಒಂದು ಹಂತಕ್ಕೆ ನಾವು ತಗೊಂಡು ಬಂದಿದೀವಿ. ಅದನ್ನ ಶಿಕ್ಷಕರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರವನ್ನ ಮಾಡ್ತಾ ಇದ್ದಾರೆ.
1: ತುಂಬಾ ಸಮಗ್ರವಾದಂತಹ ಬಹಳ ಆಶಾದಾಯಕವಾದ ಚಿತ್ರಣವನ್ನು ತಾವು ಕೊಟ್ಟಿದ್ದೀರಿ ಸರ್. ಈಗ ಇಷ್ಟೆಲ್ಲ ಅನೇಕ ಸವಾಲುಗಳ ಮಧ್ಯೆ, ಅನೇಕ ಸರ್ಕಾರದ ಕೆಲಸ ಕಾರ್ಯಗಳ ಮಧ್ಯೆ ಶಿಕ್ಷಕರ ಕಲ್ಯಾಣದ ಬಗ್ಗೆ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅವರ ಕಲ್ಯಾಣಕ್ಕೆ ಸಾಕಷ್ಟು ಒತ್ತು ನೀಡಲಾಗಿದೆ ಅಂತ ಹೇಳಿ ಅನೇಕ ನಮ್ಮ ಸರ್ಕಾರದ ಕೆಲವು ವರದಿಗಳು, ನೀವೇನು ಮಾಧ್ಯಮಕ್ಕೆ ನೀಡಿದಂತಹ ವಿಚಾರಗಳಾಗಿರ್ಬೋದು, ಆಧುನಿಕ ಶಿಕ್ಷಣ ಸಿಗಬೇಕು ನಮ್ಮ ಮಕ್ಕಳಿಗೂ ಕೂಡ. ನಾವು ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂತ ಕಲ್ಪನೆ ಬರಬಾರದು. ಹಾಗಾಗಿ ಅದನ್ನು ತೊಡೆದುಹಾಕಲು ಸಾಕಷ್ಟು ಅನೇಕ ಕ್ರಾಂತಿಕಾರಿ ವಿಚಾರಗಳು ತಾವು ಮಾಡಿದ್ದೀರಿ. ಈ ಹಿಂದೆ ಸುಮಾರು 1,000 ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಆ ಒಂದು ಕಲ್ಪನೆ ಬಹಳ ಸುಂದರವಾದಂತದ್ದು ಸರ್, ಅದರ ಬಗ್ಗೆ ಹೇಳಿ ಸರ್.
0: ನೋಡಿ, ನಾನು ಏನ್ ಮಾಡಿದೆ, ಈಗ 3 ವರ್ಷದೊಳಗೆ ನೀವು ರೆಕಾರ್ಡ್ ತಗೊಳ್ಳಿ, ಹಿಂದೆ ಯಾವಾಗ್ಲೂ ಕೂಡ ಏನಾದ್ರೂ ಆದ್ರೆ ಒಂದು ಸ್ಟ್ರೈಕ್ ನಡೀತಾ ಇದೆ ರೆಗ್ಯುಲರ್ ಆಗಿ ಅಂದ್ರೆ ಅದು ನನ್ನ ಇಲಾಖೆ ಶಿಕ್ಷಕರದ್ದೆ. ಪಾಪ ಅವರಿಗೆ ಕೊರತೆ ಇತ್ತು, ಇಲ್ಲ ಅಂತ ಹೇಳಲ್ಲ, ಅವರಿಗೆ ಸ್ಪಂದನೆ ಕೂಡ ಮಾಡ್ತಾ ಇರ್ಲಿಲ್ಲ. ನಾನು ಫಸ್ಟ್ ಏನ್ ಮಾಡಿದೆ ಅಂದ್ರೆ, ನಾಳೆ ನೀವು ಸ್ಟ್ರೈಕ್ ಮಾಡಬೇಡಿ, ನಿಮ್ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ನಾನು ಇರೋದೇ ನಾನು ಕೆಲಸ ಮಾಡೋದಕ್ಕೆ, ಸಮಸ್ಯೆಗಳಿದೆ ಅವ್ರಿಗೂ ಅರ್ಥ ಆಗುತ್ತೆ. ಸೊ ನನ್ನ ಪ್ರಕಾರ ಅವ್ರು ಇವತ್ತು ಕೂಡ ಎಷ್ಟು ಜವಾಬ್ದಾರಿತ್ವವಾಗಿ ಎಲ್ಲಾ ನಮ್ಮ ಅಸೋಸಿಯೇಷನ್ಸ್ ಅವರು ಏನು ಅವ್ರ ಸಂಘಟನೆ ಇದೆ, ಹೈಯೆಸ್ಟ್ ಮೀಟಿಂಗ್ಸ್ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ. ನಾ ಹೇಳಿದೆ, ದಯವಿಟ್ಟು ಬೀದಿಗೆ ಬರಬೇಡಿ, ನಾವೇನಾದ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮ ಸಮಸ್ಯೆಗಳು ಹೇಳ್ಕೊಳ್ಬೇಕು, ಏನ್ ತಪ್ಪೇನಿಲ್ಲ. ಹೀಗಾಗಿ ನನ್ನ 3 ವರ್ಷದೊಳಗೆ ಎಲ್ಲೂ ನಾನು ಅವರಿಗೆ ಸ್ಟ್ರೈಕ್ ಮಾಡಕ್ಕೆ, ನಾ ಬಂದಾಗ ಸ್ಟ್ರೈಕ್ ನಡೀತು, ಅದಾದ್ಮೇಲೆ ಸ್ಟ್ರೈಕ್ ಮಾಡಕ್ ಬಿಟ್ಟಿಲ್ಲ, ಅವರಿಗೆ ಸ್ಪಂದನೆ ಮಾಡ್ತಾ ಇದ್ದೆ. ಅದೇ ರೀತಿ ಅವರು ಕೂಡ ನಮಗೆ ಕೆಲಸ ಮಾಡ್ತಾ, ಅವ್ರಿಗೆ ಪ್ರಮೋಷನ್ ಕೆಲವು ಹೆಲ್ಡಪ್ ಆಗಿತ್ತು, ಕೆಲವು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ 7th ಪೇನು ಕೂಡ ಈಗ ಅದೇನು ಇದಿಲ್ಲ. ಆಮೇಲೆ ವರ್ಗಾವಣೆ ಬಂದ ತಕ್ಷಣ ವರ್ಗಾವಣೆ ಅಟ್ ಎ ಟೈಮ್ ವರ್ಗಾವಣೆ ಮಾಡಿಬಿಟ್ಟೆ, ಅವಾಗ ಏನಾಗ್ಬಿಡ್ತು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಆಗ್ಬಿಡ್ತು. ಅದು ಸ್ವಲ್ಪ ನನಗೆ ನೋವು ಒಂದು ಕಡೆಗೆ ಇದ್ರು ಕೂಡ, ಬಟ್ ಶಿಕ್ಷಕರಿಗೆ ಎಲ್ಲೇ ಹೋದ್ರು ಶಿಕ್ಷಕರಿಗೆ ಅಯ್ಯೋ ಒಂದೇ ಕಡೆ ಇದ್ವಿ ಸರ್, ನಿಮ್ಮಿಂದ ನಮಗೆ ಅಟ್ ಲೀಸ್ಟ್ ನಮ್ಮ ಮನೆ ಕಡೆ ಮುಖ ನೋಡಂಗಾದ್ರೂ ಆಯ್ತು ಅಂತ ಹೇಳಿದ್ರು. ಆದ್ರೆ ಇನ್ನೊಂದ್ ಕಡೆಗೆ ಸಮಸ್ಯೆ ಸೃಷ್ಟಿ ಆಯ್ತು. ಅವಾಗ ಏನ್ ಮಾಡಿದ್ವಿ, ಹಿಂದಿನ

0: ಸರ್ಕಾರದವರು ಟೀಚರ್ಸ್ ರಿಕ್ರೂಟ್ಮೆಂಟ್ ಬ್ಯಾಲೆನ್ಸ್ ಇತ್ತಲ್ಲ, 13,000 ಟೀಚರ್ಸ್ ನ ಕೋರ್ಟಲ್ಲಿ ಇತ್ತು. ಅದು ಕೋರ್ಟಲ್ಲಿ ಹಗಲು ರಾತ್ರಿ ಒಳ್ಳೊಳ್ಳೆ ಲಾಯರ್ಸ್ ಇಟ್ಬಿಟ್ಟು ಶಿಕ್ಷಕರ ನೇಮಕಾತಿನ ಫುಲ್ ಓವರ್ ನೈಟ್ ಸ್ಪೀಡ್ ಅಪ್ ಮಾಡಿ ಈಗಾಗಲೇ ಮಕ್ಕಳಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಪಾಠ ಹೇಳ್ಕೊಡ್ತಕ್ಕಂತ ವ್ಯವಸ್ಥೆಯನ್ನ, ಸೊ ಅಲ್ಲೂ ಕೂಡ ಕೊರತೆಯನ್ನ
1: ನೀಗಿಸ್ತಾರೆ. ಅಲ್ಲಿನೂ ಕೂಡ ಹೊಸ ಶಿಕ್ಷಕರು ಸಿಕ್ಕರು.
0: ಹೌದು. ಮತ್ತೆ ಈಗ MLCs ಇದಾರೆ, ನಮ್ಮ ಮೇಲ್ಮನೆಯ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಕರಿಂದ ಮೆಂಬರ್ಸ್ ಆಗಿ ಕೂಡ ಒಳಗಡೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಹೇಳಿದೆ, ನೀವೆಲ್ಲ ಅವ್ರ ಸಮಸ್ಯೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಒಳಗಡೆ ವಿಧಾನ ಪರಿಷತ್ತಲ್ಲಿ ಎಲ್ಲಿ ಬೇಕಾದ್ರೆ ತಪ್ಸ್ಕೋಬಹುದು, ವಿಧಾನ ಪರಿಷತ್ತಲ್ಲಿ ತಪ್ಸ್ಕೊಳಕ್ಕಾಗಲ್ಲ. ಆದ್ರೆ ಇವತ್ತೊಬ್ಬ ಮಂತ್ರಿಗೆ ವಿಧಾನ ಪರಿಷತ್ತಲ್ಲಿ ಬೇಷ್ ಅಂತ ಹೇಳಿರೋರು ವಿರೋಧ ಪಕ್ಷದವರು ಅಂತ ಹೇಳಿದ್ರೆ ಅದು ನನಗೆ ಬಹಳ ಹೆಮ್ಮೆ ಇದೆ. ಯಾಕೆಂದ್ರೆ ಅವರಿಗೆ ಸ್ಪಂದನೆ ಮಾಡಿ ಇಟ್ಸ್ ಟೀಮ್ ವರ್ಕ್, ನಾವೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಅದಕ್ಕೆ ನಾನು ಶಿಕ್ಷಕರು ಬಹಳ ಅವರೆಲ್ಲರೂ ಕೂಡ ಆ ಶ್ರಮವನ್ನ ಕೊಡ್ತಾರೆ, 99% ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
1: ದಾಖಲಾತಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಿ ನಾವು ಭಾವಿಸ್ತಿರ್ತೀವಿ, ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳಿ ಅವಾಗ ಯಾವಾಗ ಅಲ್ಲಿ ಆ ಕೂಗುಗಳು ಬರ್ತವೆ.
0: ಹೌದು.
1: ಇದಕ್ಕಾಗಿ ಏನಾದ್ರೂ ವಿಶೇಷವಾದಂತದ್ದು ಪುರಸ್ಕಾರಗಳಾಗ್ಲಿ ಅಥವಾ ಇಲ್ಲಿ ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಇದೆ ತುಂಬಾ ಅಂತ ಹೇಳಿ ಆ ಭಾವನೆ ಬರಬೇಕು.
0: ಏನಾಗುತ್ತೆ, ಇದು ತಳಗಡೆ ಫೌಂಡೇಶನ್ ಇಂದ ಪ್ರಾಬ್ಲಮ್ ಇಲ್ಲಿದ್ದು ನಾನು ಐಡೆಂಟಿಫೈ ಮಾಡಿದೆ. ಏನು ಅಂತ ಹೇಳಿದ್ರೆ, ಒಂದು ಶಾಲೆಯಲ್ಲಿ ಈಗೆಲ್ಲರಿಗೂ ಏನಾಗಿದೆ, LKG UKG ಹೋಗ್ಬೇಕು. ನನ್ನ ಇಲಾಖೆಯಲ್ಲಿ LKG UKG ಇರ್ಲಿಲ್ಲ. ನಾವು ಬಂದ್ಮೇಲೆ LKG UKG ಅಂತ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 5,000 LKG UKG ಓಪನ್ ಮಾಡಿದ್ವಿ. 5,000 ಈಗ ಕಲ್ಯಾಣ ಕರ್ನಾಟಕದಲ್ಲಿ ನೀವು ನಂಬಲ್ಲ, 1,000 LKG UKG ಕಲ್ಯಾಣ ಕರ್ನಾಟಕ ಫಂಡ್ ಅಲ್ಲಿ ಓಪನ್ ಮಾಡಿದೆ, ಸುಮ್ಮನೆ ನೋಡೋಣ ಸಡನ್ ಆಗಿ ಅಂತ. ಬರೀ 43 ದಿವಸದೊಳಗೆ 48,000 ಮಕ್ಕಳು ಅಡ್ಮಿಷನ್ ಬಂತು. ಸೊ ಯಾರೇ ಮಕ್ಕಳು ಅಂತ ಹೇಳಿದ್ರೆ, ಯಾರು ಸರ್ಕಾರಿ ಶಾಲೆಯಲ್ಲಿ LKG UKG ಇಲ್ಲ, ದೇ ವುಡ್ ಹವ್ ಗಾನ್ ಬೇರೆ ಪ್ರೈವೇಟ್ ಶಾಲೆಗೆ ಎಲ್ಲರೂ ಹೋಗ್ಬಿಡೋರು. ಈಗೇನಾಗ್ತದೆ, ಈ LKG UKG ಅವರು ಒಂದೇ ಕ್ಲಾಸಿಗೆ ಬರ್ತಾರೆ. ಸೊ ನಿಮಗೆ ಅಲ್ಲೇ ಉಳ್ಕೊಂಡ್ಬಿಟ್ಟು ಸೊ ಅಡ್ಮಿಷನ್ ಆಗುತ್ತೆ. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಆಚೆ ಹೋಗ್ಬಿಡೋರು. ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ದ್ವಿಭಾಷಾ, ಅದು ಟೀಕಾ ಟಿಪ್ಪಣಿಗಳು ಮಾಡಿದ್ರು. ಆದ್ರೆ ದ್ವಿಭಾಷಾ ಬಂದ ಮೇಲೆ ಕನ್ನಡ ಮಾಧ್ಯಮನೂ ಇರ್ತದೆ, ಇಂಗ್ಲಿಷ್ ಮಾಧ್ಯಮನೂ ಇರ್ತದೆ, ಅವ್ರು ಯಾವ್ದಾದ್ರು ಚಾಯ್ಸ್ ಮಾಡಬಹುದು. ಮುಂಚೆ ಓ ಇಲ್ಲ ಇಲ್ಲಿ ದ್ವಿಭಾಷಾ ಇಲ್ಲ, ನಾನು ಬೇರೆ ಕಡೆಗೆ ನಾವು ಇಂಗ್ಲಿಷ್ ಮೀಡಿಯಮೋ ಬೇರೆ ಮೀಡಿಯಮ್ಗೆ ಹೋಗ್ತೀನಿ ಅಂತ ಹೋಗ್ಬಿಡೋರು. ಈಗೇನಾಗಿದೆ, ಆ ಫೆಸಿಲಿಟಿ ನಾವೇ ಕೊಡ್ತಾ ಇದ್ದೀವಿ. ಸೊ ಏನಾಗಿದೆ, ಆ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಕೆಲವು ಕಡೆಗೆ ಏನಾಯ್ತು, ಹೈಸ್ಕೂಲ್ ಕೊರತೆ ಇತ್ತು. ನಾನು ಬಂದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಸುಮಾರು 100-175 ಹೈಸ್ಕೂಲ್ನ ನಾನು ಕೊಟ್ಟಿದ್ದೀನಿ, ಪ್ಲಸ್ PUC ಕೂಡ ಇದೆ. 7ನೇ ಕ್ಲಾಸ್ ಮುಗಿಯುತ್ತಾ, 8ನೇ ಕ್ಲಾಸ್ ನಿಮ್ಮ ಊರಲ್ಲಿ ಇಲ್ಲ ನಿಮ್ ಸುತ್ತಮುತ್ತ ಹೈಸ್ಕೂಲ್ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಬೇರೆ ಪ್ರೈವೇಟ್ ಸ್ಕೂಲಿಗೆ ಹೊರಟೋಗ್ಬಿಡ್ತೇನೆ. ಈಗ ನಾನೇ ಸ್ಕೂಲ್ ಓಪನ್ ಮಾಡಿದ್ಮೇಲೆ ಇಲ್ಲೇ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಹೈಸ್ಕೂಲ್ ಆದ್ಮೇಲೆ PUC ಇರ್ಲಿಲ್ಲ, ಈಗ PUC ಕೂಡ ನಾವು ಕೊಡೋದ್ರಿಂದ PUC ಕೂಡ ಚೆನ್ನಾಗ್ತಾ ಇದೆ. ಸುಮ್ಮನೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ದಾಖಲಾತಿಯಲ್ಲೂ ಕೂಡ ಸ್ವಲ್ಪ ಜೆನ್ಯುನಿಟಿ ಆಫ್ ದಾಖಲಾತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದು, ನಾನಿಲ್ಲ ಅಂತ ಹೇಳಲ್ಲ. ನಾವೇನು 1,00,000 ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಮಕ್ಕಳು ಇದಾರೋ ಇಲ್ಲೋ ಅನ್ನೋದು ಪ್ರಶ್ನೆ ಕೂಡ ಇತ್ತು. ಈಗ ಫೇಷಿಯಲ್ ಅಟೆಂಡೆನ್ಸ್ ನಡೆಯುತ್ತೆ, ಎಲ್ಲದೂ ಕೂಡ ನಡೀತದೆ. ಅಲ್ಲಿ ಸ್ವಲ್ಪ ಈಗ ಇಂಪ್ರೂವ್ ಆಗ್ತಾ ಇದೆ, ಅಂದ್ರೆ LKG UKG ಇಂಪ್ರೂವ್ ಆಗ್ತಾ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಸ್ಕೂಲ್ ಅಲ್ಲಿ ಮೆಲ್ಲಕ್ಕೆ ಮೇಲ್ ಬರ್ತದೆ. ಇನ್ನೊಂದು 3-4 ವರ್ಷಕ್ಕೆ ನಮ್ ಟಾರ್ಗೆಟ್ ಏನು ಅಂದ್ರೆ ನಾವು 8 ಗ್ಯಾರಂಟಿ ಅಂತ ಹೇಳಿ ಮಾಡಿದೀವಿ. ಅದು KPS ನೀವು ಕೇಳಿರೋದ್ರಿಂದ ಅದನ್ನ ನಾನು ಹೇಳ್ತೀನಿ, 8 ಗ್ಯಾರಂಟಿ. ಈ ಸತಿಗೆ ಈ ವರ್ಷ PUC ಅಲ್ಲಿ ಹೋದ ವರ್ಷ 138,000 ಮಕ್ಕಳಿದ್ರು, 139,000. ಈ ವರ್ಷ ಎಷ್ಟು ಗೊತ್ತಾ, 181,000. 42,000 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗಿದ್ದಾರೆ.
1: ಸಂತೋಷ.
0: ಸೊ ನಾವು ಈ 3 ವರ್ಷದೊಳಗೆ ಕಷ್ಟಪಟ್ಟಿರೋದು ಫಲ PUC ಅಲ್ಲಿ ಇವಾಗ ನಮಗೆ ಕೊಡ್ತಾ ಇದೆ. ಪ್ಲಸ್ ಫಾರ್ ದ ಫಸ್ಟ್ ಟೈಮ್ ಇಡೀ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲೇ ವೆಬ್ ಕ್ಯಾಸ್ಟಿಂಗ್ ಅಂತ ಮಾಡಿದ್ವಿ. ಕೆಲಸತಿ ಏನಾಗಿತ್ತು, ಮ್ಯಾಲ್ ಪ್ರಾಕ್ಟಿಸ್, ಈ ಏನು ಎಕ್ಸಾಮಿನೇಷನ್ ಪವಿತ್ರತೆ ಏನಿದೆ, ಏನು ಪರೀಕ್ಷೆಯ ಪವಿತ್ರತೆ, ಅದನ್ನ ನಾವು ಕಾಪಾಡೋದು ನಮ್ ಕೆಲಸ ಆಗ್ತದೆ, ನಮ್ ಕರ್ತವ್ಯ ಆಗ್ತದೆ. ವೆಬ್ ಕ್ಯಾಸ್ಟಿಂಗ್ ಮಾಡಿದ್ವಿ, ಕಾಪಿಂಗ್ ಆಲ್ಮೋಸ್ಟ್ ಎಲ್ಲದೂ ಕೂಡ ನಿಲ್ಲಾಯ್ತು. ಫ್ರೀ ಕರೆಂಟ್ ಕೊಟ್ವಿ ಶಾಲೆಗೆ. ಟೀಚರ್ಸ್ ಯಾರು ಮಕ್ಳಿಗೆ ಹೇಳ್ಕೊಟ್ಟು ಮಕ್ಳು ಪ್ರಿಪರೇಟರಿ ಎಲ್ಲೋ ಬೇರೆದ್ರಲ್ಲಿ ಫೇಲ್ ಆಗೋರು, ಓ ನಮ್ ಮಕ್ಳು ಫೇಲ್ ಆಗ್ತಾ ಇದಾರೆ ಅಂತೇಳಿ ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ನಲ್ಲ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಮಾಡೋರು, ಅದಕ್ಕೆ ಪಾಪ ಅವ್ರಿಗೆ ದುಡ್ಡು ನಾನು ಜಾಸ್ತಿ ಕೊಡ್ತಾ ಇಲ್ಲ. ಬಟ್ ಆ ಜವಾಬ್ದಾರಿಯನ್ನ ಇವತ್ತು ಶಿಕ್ಷಕರು ಅದನ್ನ ತಗೊಂಡಿದ್ದಾರೆ. ನನ್ನ 20% ಮಕ್ಕಳು ಫೇಲ್ ಆಗೋರು, ಮುಂಚೆ ಐ ತಿಂಕ್ 73-78% ಆಗೋದು ಯಾವುದು ರಿಸಲ್ಟ್. ಈ ಸತಿ ದಾಖಲೆ 98.08 SSLC, 92% PUC ಅಲ್ಲಿ ಕಾಪಿ ಹೊಡಿದೆ. ಇದೇ ಶಿಕ್ಷಕರು, ಸ್ವಲ್ಪ ಹೆಚ್ಚು ಕಮ್ಮಿ ಶಿಕ್ಷಕ

0: ಶಿಕ್ಷಕರ ಕೊರತೆ ಇದ್ದು ಕೂಡ ಅತಿಥಿ ಶಿಕ್ಷಕರನ್ನ ಇಟ್ಕೊಂಡು ಸ್ವಲ್ಪ ಕಷ್ಟನೂ ಆಗ್ತಾ ಇದೆ. ಆದ್ರೂ ಕೂಡ ಮಕ್ಕಳು ಆ ಸಾಧನೆಯನ್ನ ಗುರುಗಳಿಗೆ ಕಾಣಿಕೆಯಾಗಿ ನಮ್ಮ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ
1: ಶಿಕ್ಷಕರ ಶ್ರಮನೂ ಕೂಡ ಅಷ್ಟೇ ಇದೆ.
0: ಹೌದು, ಇನ್ನೂ ಸಮಸ್ಯೆ ಇದೆ. ಆ ಸಮಸ್ಯೆ ಇದ್ರೂ ಕೂಡ ಒಂದು ಡೈರೆಕ್ಷನ್ ನಮಗೆ ಸಿಕ್ಕಿದೆ. ಈಗ ಬ್ಯಾಕಪ್ ಕೂಡ ಚೆನ್ನಾಗಿ ಸಿಕ್ಕಿದೆ. ಬ್ಯಾಕಪ್ ಏನು ಅಂದ್ರೆ ನಮ್ದು ಕರ್ನಾಟಕ ಪಬ್ಲಿಕ್ ಶಾಲೆ, ನೀವು ಕೇಳಿದ್ದು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ. ಸಿ, ಒಬ್ಬ ಮಗುಗೆ, ಈಗ ನಿಮ್ ಮಕ್ಳು ಒಂದ್ ಕಡೆಗೆ ಎಲ್ ಕೆಜಿ ಯು ಕೆಜಿ ಸೇರಿಸ್ತೀರಾ, ಅದಾದ್ಮೇಲೆ ಇನ್ನೊಂದ್ ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಸೇರಿಸ್ತೀರಾ, ಹೈಸ್ಕೂಲ್ ಇನ್ನೊಂದ್ ಕಡೆ ಸೇರಿಸ್ತೀರಾ, ಪಿ ಯು ಸಿ ಇನ್ನೊಂದ್ ಕಡೆ ಸೇರಿಸ್ತೀರಾ, ಡಿಗ್ರಿ ಇನ್ನೊಂದ್ ಕಡೆ ಸೇರಿಸ್ತೀರಾ, ಎಷ್ಟು ನೋಡಿ ಅಂದ್ರೆ ಮಕ್ಕಳಿಗೆ ಪ್ರೆಷರು, ತಂದೆ ತಾಯಿಯವರಿಗೆ ನಿಮಗೆ ಪ್ರೆಷರು, ಮಕ್ಕಳು ಹೋಗ್ ಬರೋದು, ಆ ವಾತಾವರಣನೇ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ಒಂದು ಮಗು ಎಲ್ ಕೆ ಜಿ ಇಂದ ಹನ್ನೆರಡನೇ ಕ್ಲಾಸ್ ವರೆಗೂ ಒಂದೇ ಪ್ರಿಮಿಸಿಸ್ ಅಲ್ಲಿ ಓದ್ಬಿಟ್ರೆ ಟೀಚರ್ ಯಾರಿರ್ತಾರ, ಅವರಿಗೆ ಫುಲ್ ತಂದೆ ತಾಯಿಯವ್ರ ಜವಾಬ್ದಾರಿ ತರ ಮಕ್ಕಳನ್ನ ಪೋಷಣೆ ಮಾಡ್ತಾರೆ, ಪಾಠ ಹೇಳ್ಕೊಡ್ತಾರೆ. ಒಂದು ಒಳ್ಳೆ ಎಕರೆ ಇಲ್ಲ, 5 ಎಕರೆ 10 ಎಕರೆವರೆಗೂ ಇದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ. ನಮ್ಮ ಉದ್ದೇಶ ಏನು, ಮಕ್ಕಳು ಸುತ್ತಬಾರ್ದು ಎಜುಕೇಶನ್ಗೋಸ್ಕರ. ಒಂದು ಮಗು ಎಲ್ ಕೆ ಜಿಗೆ ಎಂಟ್ರಿ ಆದ್ರೆ 14 ವರ್ಷ ಆದ್ಮೇಲೆ ಪಿ ಯು ಸಿ ಮುಗಿಸ್ಕೊಂಡು ಆಚೆ ಬರ್ಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮ್ಯೂಸಿಕ್ ಟೀಚರ್ ಇರ್ತಾರೆ, ಕಂಪ್ಯೂಟರ್ ಹೇಳ್ಕೊಡೋರು ಇರ್ತಾರೆ, ನಿಮಗೆ ಮಾರಲ್ ಸೈನ್ಸ್ ಅವ್ರು ಇರ್ತಾರೆ, ಆರ್ಟ್ ಹೇಳ್ತಕ್ಕಂಥ ಸೊ ಎಲ್ಲಾ ಟೀಚರ್ಸ್ ಇರ್ತಾರೆ, ಫಿಸಿಕಲ್ ಟೀಚರ್ಸ್ ಎಲ್ಲರೂ ಇರ್ತಾರೆ. ಒಂದನೇ ಕ್ಲಾಸ್ ಇಂದಾನೇ ಕಂಪಲ್ಸರಿ ಕಂಪ್ಯೂಟರ್,
1: ಡಿಜಿಟಲ್ ಶಿಕ್ಷಣ,
0: ಎಸ್ ಡಿಜಿಟಲ್ ಶಿಕ್ಷಣನೂ ಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ಕೂಡ ಬಹಳ ಒತ್ತನ್ನು ಹಾಕಿದ್ದಾರೆ ಡೆಲ್ಲಿಯಿಂದನೂ ಕೂಡ. ಇಲ್ಲ, ಇವತ್ತು ನೀವು ಕಾಂಪಿಟೇಟಿವ್ ಫೀಲಿಂಗ್ಸ್ ಅನ್ನ ಕೊಡಬೇಕಂತ ಹೇಳಿ ಸ್ಕಿಲ್ 6ನೇ ಕ್ಲಾಸ್ ಇಂದಾನೇ ಸ್ಕಿಲ್ ನ ನಾವು ಕೌಶಲ್ಯ ಟ್ರೈನಿಂಗ್ ಏನಿದೆ ಅವರಿಗೆ ಕೊಟ್ಟುಬಿಟ್ರೆ, ಬಿಕಾಸ್ ಟುಡೇ ಇಟ್ ಇಸ್ ನಾಟ್ ಅಬೌಟ್ ಥಿಯರಿ ಓನ್ಲಿ, ಇಟ್ ಇಸ್ ಅಬೌಟ್ ಪ್ರಾಕ್ಟಿಕಲ್ ಆಲ್ಸೋ. ಸೊ ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ದ್ವಿಭಾಷಾ ಇರ್ತದೆ, 1ನೇ ಕ್ಲಾಸ್ ಇಂದ 14ನೇ ಕ್ಲಾಸ್ ವರ್ಗ ಇರುತ್ತೆ. ಮಗುಗೆ ಹಾಡದ್ ಹೇಳ್ಕೊಡಿ, ಹಾಡುತ್ತೆ. ಆಟ ಹೇಳ್ಕೊಡಿ, ಆಟ ಆಡುತ್ತೆ. ಪಾಠ ಹೇಳ್ಕೊಡಿ, ಪಾಠ ಹೇಳ್ಕೊಡುತ್ತೆ. ಅದಕ್ಕೆ ನಿಜ ಹೇಳ್ಬೇಕಂದ್ರೆ ಕೆಟ್ಟ ಬುದ್ಧಿ ಹೇಳ್ಕೊಟ್ರೆ ಕೆಟ್ಟ ಬುದ್ಧಿ ಕಲಿತೇವೆ ನಾವು. ನಾವು ಏನೇನ್ ಬುದ್ಧಿ ಕಲಿಸ್ತೀವಿ ಅದನ್ನ ಕೊಡ್ಬೇಕು.
1: ಅದಕ್ಕೆ
0: ಎಸ್ ಎಸ್ ಇವಾಗ ನಾವ್ ಅದನ್ನ ಮ್ಯೂಸಿಕ್ ಟೀಚರ್ ತಗೊಂಡ್ಬರ್ತಾ ಇದೀವಿ. ಸ್ಕೂಲ್ ಬ್ಯಾಂಡ್ ಇರ್ತದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ 1,100 ರಿಂದ 2,000 ವರ್ಗೂ ನಾವ್ ಇಲ್ಲಿಂದ ಫ್ರೀ ಬಸ್ಸಸ್ ಕಳಿಸ್ತೀವಿ. ಎಲ್ಲಿ ಚಿಕ್ಕ ಶಾಲೆ ಇರ್ತದೆ ಪಾಪ ಅವರಿಗೆ ತೊಂದರೆ ಇರ್ತದೆ, ಆ ಊರಿಗೆ ಬಸ್ ಅನ್ನು ಕಳಿಸಿ ಆ ಮಕ್ಕಳನ್ನ ವಾಪಸ್ ಕರ್ನಾಟಕ ಪಬ್ಲಿಕ್ ಶಾಲೆಗೆ ತರ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದೀವಿ. ಹೆಣ್ಣು ಮಕ್ಕಳಿದ್ರೆ ಇನ್ನೊಬ್ರು ಏಜ್ಡ್ ಯಾರು ಒಬ್ರು ಡ್ಯೂಟಿಗೆ ಹಾಕಿ ಆ ಮಕ್ಕಳನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಮತ್ತೆ ಸುರಕ್ಷಿತವಾಗಿ ವಾಪಸ್ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ನೋಡಿ, ಒಂದು ಮಗು, ಇದನ್ನ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಕರು ಇನ್ ಸರ್ಕಾರಿ ಶಾಲೆ, ದೇ ಆಲ್ ಆರ್ ಮೆರಿಟೆಡ್. ಚೀಫ್ ಮಿನಿಸ್ಟರ್ ಆಗ್ಲಿ, ನಾನಾಗ್ಲಿ, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಇನ್ನೊಬ್ರಾಗ್ಲಿ, ಯಾರೊಬ್ರು ಶಿಕ್ಷಕರಿಗೆ ನೀನು ಬಾ ಇಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ದೇ ಆಲ್ ಕಮ್ ಅಂಡರ್ ಮೆರಿಟ್, ಓನ್ಲಿ ಬೈ ಮೆರಿಟ್. ಸೊ ನಿಮಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ. ಬೇರೆ ಟೀಚರ್ಸ್ ಒಳ್ಳೆಯವರೇ, ಪ್ರೈವೇಟ್ ಅಲ್ಲೂ ಒಳ್ಳೆಯವರೇ, ಅನುದಾನಿತ ಶಾಲೆಯಲ್ಲೂ ಅಷ್ಟೇ. ನಮ್ಮಲ್ಲಿ 100% ಮೆರಿಟೆಡ್ ಇರೋದ್ರಿಂದ ನಾನು ಈ ರಾಜ್ಯದ ಜನರಿಗೆ ಸ್ವಲ್ಪ ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು. ನೀವು ಆ ಕಾನ್ಫಿಡೆನ್ಸ್ ನಾವು ಬಿಲ್ಡಪ್ ಮಾಡಿದೀವಿ, ಆ ಕಾನ್ಫಿಡೆನ್ಸ್ ನೀವು ಕೂಡ ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ರೆ ನಮಗೂ ಕೂಡ ಅದು ಚಾಲೆಂಜಿಂಗ್ ಆಗಿ ತಗೊಂಡು ನಾವು ಮುಂದೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಇಬ್ಬರೇ ಟೀಚರ್ ಇದ್ದಾರೆ ಅಂತ ಈ ಹಳ್ಳಿ ಕಡೆಗೆ ಈಗ ನಡೀತಾ ಇದೆ. KPS ಅಲ್ಲಿ ಹಂಗಲ್ಲ, ಎಲ್ಲಾ ಕ್ಲಾಸಿಗೂ ಒಬ್ಬೊಬ್ರು ಟೀಚರ್ಸ್ ಇರ್ತಾರೆ, ಸಬ್ಜೆಕ್ಟಿಗೆ ಎಲ್ಲ ಒಬ್ಬೊಬ್ರು ಟೀಚರ್ಸ್ ಇರ್ತಾರೆ. ಸೊ ಇಟ್ ಇಸ್ ಜಸ್ಟ್ ಲೈಕ್ ಏನ್ ನಿಮ್ಗೆ ಪ್ರೈವೇಟ್ ಅಂತ ಹೇಳಿ ಒಂದು ಫೀಲಿಂಗ್ ಏನಿದೆ ಆ ತರ ಒಂದು ವ್ಯವಸ್ಥೆಯನ್ನ ಕೊಡ್ತೀವಿ. ಆರ್ಥಿಕ ಹೊರೆಯನ್ನು ಕೂಡ ದಯವಿಟ್ಟು ನಿಮಗೆ ಕಮ್ಮಿ ಆಗ್ತದೆ. ಯಾಕೆಂದ್ರೆ ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಮಧ್ಯಾಹ್ನ ಊಟ, ಊಟದ ಜೊತೆಗೆ ತಟ್ಟೆಯಲ್ಲಿ ಮೊಟ್ಟೆ ಕೊಡ್ತೀವಿ, ಮೊಟ್ಟೆ ಇಲ್ಲ ಅಂದ್ರೆ ಬಾಳೆಹಣ್ಣು ಕೊಡ್ತೀವಿ, ಆಮೇಲೆ ನಿಮಗೆ ಬುಕ್ಸ್ ಫ್ರೀ ಆಗಿ ಕೊಡ್ತೀವಿ. ಈಗ ನೋಟ್ ಬುಕ್ಸ್ ಕೂಡ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಯ್ತು, ನೋಟ್ ಬುಕ್ ನು ನಾವು ಕೊಡ್ತಾ ಇದೀವಿ. ಪಿ ಯು ಸಿ 10ನೇ ಕ್ಲಾಸ್ ವರ್ಗೂ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ವಿ. ಈಗ ಈ ವರ್ಷದಿಂದ ಸೆಕೆಂಡ್ ಇಯರ್ 12th ಸ್ಟ್ಯಾಂಡರ್ಡ್ ವರ್ಗೂ ನಾವು ಟೆಕ್ಸ್ಟ್ ಬುಕ್ ನ ಕೊಡ್ತಾ ಇದೀವಿ. ಈಗ 12th ಸ್ಟ್ಯಾಂಡರ್ಡ್ ವರ್ಗೂ ಫ್ರೀ ಟೆಕ್ಸ್ಟ್ ಬುಕ್. ಸೊ ಅದಕ್ಕೆ ಇದೆಲ್ಲ ವ್ಯವಸ್ಥೆ ಇರೋದ್ರಿಂದ ಆರ್ಥಿಕ ಹೊರೆ ನಿಮಗೆ ಬರೋದಿಲ್ಲ. ಶೂಸು, ಸಾಕ್ಸು ಎಲ್ಲದು ಕೊಡೋದ್ರಿಂದ ಆರ್ಥಿಕವಾಗೂ ಕೂಡ ನಿಮಗೆ ಉಳಿತಾಯ ಆಗುತ್ತೆ. ನಮ್ಮ ಗ್ಯಾರಂಟಿಗಳ ಜೊತೆಗೆ ನಿಮಗೆ ಇದು ಕೂಡ ಉಳಿತಾಯ ಆಗುತ್ತೆ. ದಯವಿಟ್ಟು ಸರ್ಕಾರಿ ಶಾಲೆಗೆ ಕಾನ್ಫಿಡೆನ್ಸ್ ಕೊಂಡು ಧೈರ್ಯ ಮಾಡಿ ಕಳಿಸಿ. ನಾವು ಇರೋ ವ್ಯವಸ್ಥೆಯಲ್ಲಿ ಬೆಸ್ಟ್ ಆಗಿ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ
1: ಶಿಕ್ಷಕರು.
0: ನಿಜವಾಗ್ಲೂ ಅವ್ರು ಹೇಳ್ತೀನಿ, ಬಹಳ ಕಷ್ಟ ಪಟ್ಬಿಟ್ಟು ಅವ್ರು ಮಾತ್ರ ನಿಜವಾಗ್ಲೂ ನಾವು ಯಾವಾಗ್ಲೂ ಕೂಡ ಐ ಥಿಂಕ್ ನಾವು ಬಂದು ಹಿಂಗೆಲ್ಲ ಕುತ್ಕೊಂಡು ಇಷ್ಟೊಂದು ಬಂದು ಮಾತಾಡ್ತೀವಿ ಅಂದ್ರೆ ಅಲ್ಲಿ ಗುರುಗಳು ಯಾರು ಅಂದ್ರೆ ಜನ್ಮ ಕೊಟ್ಟಿರೋ ತಂದೆ ತಾಯಿಯವರಾದ್ರೆ ನಮ್ಮನ್ನ ಭವಿಷ್ಯವಾಗಿ ಜೀವನ ಸಾಧಿಸ್ಲಿಕ್ಕೆ ನಮಗೆ ರೂಪಿಸ್ತಕ್ಕಂಥ

0: ಅಂತವ್ರು ಯಾರು ಅಂದ್ರೆ ನಮ್ಮ ತಂದೆ ತಾಯಿಯವ್ರಕ್ಕಿಂತ ನನಗನ್ಸುತ್ತೆ ಗುರುಗಳು ಅನ್ಸುತ್ತೆ. ಅದರಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ಒಂದೊಂದು ಹಂತಕ್ಕೂ ಕೂಡ ಮಲ್ಟಿಪಲ್ ಕೈಂಡ್ ಆಫ್ ಗುರುಗಳು ಸಿಗ್ತಾರೆ. ಒಂದನೇ ಕ್ಲಾಸಲ್ಲಿ ಒಂದ್ ಕಡೆ, ಎಲ್ ಕೆ ಜಿಯಲ್ಲಿ ಒಂದ್ ಕಡೆ ಸಿಗ್ತಾರೆ, ಹೈಸ್ಕೂಲಲ್ಲಿ, ಪಿ ಯು ಸಿಯಲ್ಲಿ. ನೋಡಿ, ಇದೆಲ್ಲ ನಾವು ಬರ್ತಾ ಬರ್ತಾ ಎಷ್ಟೊಂದ್ಸತಿ ನಾವು ಮರ್ತೋಗ್ಬಿಡ್ತೀವಿ. ಆದ್ರೆ ಮೇನ್ ಫೌಂಡೇಶನ್ ಒಂದು ದೇಶ ಮತ್ತು ಒಂದೊಬ್ಬ ವ್ಯಕ್ತಿ ವ್ಯಕ್ತಿಯಾಗಿ ಒಂದು ಮನುಷ್ಯತ್ವವಾಗಿ ಬೆಳಿಬೇಕಲ್ಲ, ಅದು ನನಗನ್ಸುತ್ತೆ ಗುರುಗಳ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಬಹಳ ಎಲ್ಲಾ ಕಡೆನು ಕೂಡ ಬಹಳ ಕಷ್ಟ, ಎಷ್ಟೊಂದ್ ಕಡೆಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ನಾವಿನ್ನು ಜಸ್ಟ್ ಅನೌನ್ಸ್ ಮಾಡಿದೀವಿ, ಈಗ ಹಣ ಬಿಡುಗಡೆ ನವೆಂಬರ್ ತಿಂಗಳಲ್ಲಿ ಡಿಪಿಆರ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಎಲ್ಲಾ ಸ್ಕೂಲಿಗೂ ಕೂಡ ಆವರೇಜ್ ಆಫ್ 4-5 crores ಒಂದೊಂದು ಶಾಲೆ ಕೊಟ್ಟು ಅಲ್ಲಿಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು 1,000 ಕೆಪಿಎಸ್ ಶಾಲೆ, ಎಡಿಬಿ ಬ್ಯಾಂಕ್ ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ. ಈಗ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸ್ವಲ್ಪ ಈ ಶಿಕ್ಷಣ ಅಂದ್ರೆ ಬಹಳ ಪ್ರಿಯ, ಬಹಳ ಅಂದ್ರೆ ಬಹಳ ಪ್ರಿಯ. ಅದಕ್ಕೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಇನ್ನೂ 1,000 ಶಾಲೆ ಮಾಡಬೇಕು. ಈ ಇನ್ನೊಂದು 10th-13th ನಮಗೆ 100 days ಆಗುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ. ಸೊ ಅದಕ್ಕೆ 100 days CSR ಶಾಲೆಗಳು ಅಂತ ಅವ್ರು ಬೇರೆ ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಈ ಸರ್ಕಾರನು ಕೂಡ ಸಹಕಾರ ಮಾಡ್ತಾ ಇದೆ, ಶಿಕ್ಷಕರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಶಿಕ್ಷಣ ಒಂದು ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನ ನಾವು ಮಾಡೇ ಮಾಡಿ.
1: ಬಹಳ ಸಂತೋಷ ಆಗುತ್ತೆ. ತುಂಬಾ ವಿಸ್ತಾರವಾಗಿ ಇಡಿಯಾದಂತಹ ಒಂದು ಕಲ್ಯಾಣದ ಕೆಲಸಗಳನ್ನ ಹೇಗೆ ಮಾಡ್ತಾ ಇದ್ದೀರಂತ ಅನ್ನೋದು, ಮತ್ತೆ ನೀವು ತುಂಬಾ ಕಾನ್ಫಿಡೆನ್ಸ್ ಅನ್ನು ತುಂಬಿದ್ದೀರಿ ಎಲ್ಲರಲ್ಲೂ ಕೂಡ, ಮತ್ತೆ ನಿಮ್ಮಲ್ಲಿ ಒಂದು ಅದಮ್ಯ ಚೇತನ ಇದೆ, ತುಂಬಾನೇ ಬಹಳ ಚುರುಕಾಗಿ ತಾವು ಓಡಾಡ್ತಾ ಇದ್ದೀರಿ, ಅದು ಬಹಳ ಸಂತೋಷದ ವಿಷಯ. ಈಗ ಇಂತಹ ಸಂದರ್ಭದಲ್ಲಿ ಜೊತೆಗೆ ಶಿಕ್ಷಣದ ಜೊತೆಗೆ ಶಿಕ್ಷಕರ ಕಲ್ಯಾಣದ ಬಗ್ಗೆನೂ ಕೂಡ ಮಾತಾಡ್ತಾ ಬಂದಿದ್ದೀವಿ ನಾವು. ಅವರಿಗೆ ಒಳ್ಳೇದಾಗಬೇಕು, ಯಾವತ್ತು ಅವರಿಗೆ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆ ಇರಬಹುದು, ಮತ್ತೆ ಅಥವಾ ಇನ್ನಿತರ ಕೆಲವು ಸಮಸ್ಯೆಗಳು ಇರ್ತವೆ, ಅದನ್ನು ಕೂಡ ಅದರ ಕಡೆನೂ ಗಮನ ಕೊಡಬೇಕಂತ ಹೇಳಿ ಶಿಕ್ಷಕರ ಜಯಂತಿ ಸಂದರ್ಭದಲ್ಲಿ ಈ ವಿಚಾರ ಮಾತಾಡ್ಬೇಕು ನಾವು.
0: ಇದು ಶಿಕ್ಷಕರ ಅವ್ರ ಜೊತೆಗೆ ಒಂದು ಕಮಿಟಿನೂ ಕೂಡ ಇದೆ, ನಮ್ದು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಅಂತ ಹೇಳಿ ಒಂದು ಮಾಡ್ಕೊಂಡಿದೀವಿ, ಅದು KSTBF ಅಂತ ಹೇಳಿ. ಸೊ ಅದರಲ್ಲಿ ಶಿಕ್ಷಕರ ಈ ಸಂಘಗಳ ಅಧ್ಯಕ್ಷರು ಕೂಡ ಇರ್ತಾರೆ, ನಾಮಿನೇಟೆಡ್ ಎಲ್ಲರೂ ಕೂಡ ಇರ್ತಾರೆ. ಅವ್ರಿಗೇನಾದ್ರು ಸಡನ್ ಆಗಿ ಹುಷಾರಿಲ್ಲ ಅಂದ್ರೆ, ಅವ್ರ ಫ್ಯಾಮಿಲಿಗೆ ಏನಾದ್ರು ಆರ್ಥಿಕ ಸಹಾಯ ಬೇಕು ಅಂದ್ರೆ ಅವ್ರಿಗೂ ಕೂಡ ಆರ್ಥಿಕ ಸಹಾಯ ಮಾಡ್ತಕ್ಕಂತ ಕೆಲಸವನ್ನ ಸುಮಾರು 5,000 ಕೆಲವು ಸತಿ 50,000 ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಅವಶ್ಯಕತೆ ಆಗಿರ್ತಕ್ಕಂತ ಕೆಲವು ಏನು ಹಣದ ವ್ಯವಸ್ಥೆ ಇರಬೇಕು, ಅವ್ರ ಮಕ್ಕಳಿಗೆ ಓದೋದಕ್ಕಿರ್ಬೋದು ಅದಕ್ಕೂ ಕೂಡ, ಆಮೇಲೆ ಕೆಲವು ಅವರಿಗೆ ಫೆಸಿಲಿಟೀಸ್ ನ ಕೊಡ್ತಕ್ಕಂತ ಕೆಲಸವನ್ನ ಬೇಸಿಕಲಿ ಅವರಿಗೆ ಏನಾದ್ರೂ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಮಕ್ಕಳನ್ನ ಸೇರಿಸಬೇಕಂತ ಹೇಳಿದ್ರೆ ಅವರಿಗೆ ಮಕ್ಕಳಿಗೆ ಸಹಾಯಧನ ಕೊಡ್ತಕ್ಕಂತ ಕೆಲಸವನ್ನ ಇಲ್ಲಿಂದ ನಾವು ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಕೆಲವು ಒಳ್ಳೆ ನನಗನ್ಸುತ್ತೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿದ್ರೆ, ಮತ್ತೆ ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ಇದೆ ಅವರಿಗೆ. ಈಗ ಹೊಸದಾಗಿ ಬೇರೆ ಬೇರೆ ನಮ್ಮ ಸರ್ಕಾರದಲ್ಲೂ ಕೂಡ ಬೇರೆ ಬೇರೆ ಯೋಜನೆಯಲ್ಲಿ ಅವರಿಗೆ ಸರ್ಕಾರಿ ನೌಕರರಾಗಿ ಏನೇನು ಫೆಸಿಲಿಟಿ ಸಿಗ್ಬೇಕು, ಯಾಕಂದ್ರೆ ಅವರು ಶಿಕ್ಷಕರು ಮಾತ್ರ ಅಲ್ಲ, ನಮ್ಮ ಗವರ್ಮೆಂಟ್ ನ ಒಂದು ಮೇನ್ ಫೋರ್ಸ್, ಅವ್ರ ಮೇನ್ ಪಿಲ್ಲರ್ಸ್. ಸೊ ಇಂತ ಒಂದು ಸೇವೆಗಳನ್ನ ಮತ್ತೆ ವೈಯಕ್ತಿಕವಾಗಿ ಅವ್ರು ಏನಾದ್ರು ಕೋರ್ಸ್ ಗಳನ್ನು ಮಾಡ್ಬೇಕಂದ್ರೆ ಅವರಿಗೆ ಶಿಷ್ಯ ವೇತನ ಕೊಡೋದು ಇದೆಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು. ಮತ್ತೆ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಕಮಿಟಿಯಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ, ಅವ್ರು ಏನೇ ಸಜೆಷನ್ ಕೊಟ್ಟರೆನು ಕೂಡ ಅವ್ರಿಗೂ. ಆಮೇಲೆ ನಮ್ಮ ಇಲಾಖೆ ತುಂಬಾ ಟ್ರಾನ್ಸ್ಪರೆನ್ಸಿ ಆಗಿ ಇಟ್ಟಿರ್ತೀವಿ, ನೋಡಿ ಇಷ್ಟು ಹಣ ಇದೆ, ಇದನ್ನ ಯಾವ ರೀತಿ ನಾವು ಬಳಸ್ಕೊಳ್ಬೇಕು, ನಾವೆಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪಾಪ ಅವರೇ ದುಡ್ಡು ಎಲ್ಲ ಹಾಕ್ತಾರೆ, ಹಾಕಿ ಮಾಡ್ತಕ್ಕಂಥದ್ದು. ಮತ್ತೆ ಗುರುಭವನಗಳನ್ನ ನಾವು ನಿರ್ಮಾಣ ಮಾಡ್ತಕ್ಕಂತ ಕೆಲಸವನ್ನು ಕೂಡ ಅದನ್ನ ಸಾಕಷ್ಟು ಕಡೆಗೆ ಆಗಿದೆ, ಇನ್ನು ಕೆಲವು ಕಡೆಗೆಲ್ಲ. ಈ ಹೊಸ ತಾಲೂಕು ಬಂದ ತಕ್ಷಣ ಸ್ವಲ್ಪ ಕಷ್ಟ ಆಗ್ತದೆ, ಹೊಸ ಗುರುಭವನ ಮಾಡ್ಬೇಕಾಗ್ತದೆ, ಹಳೆಯದು ಗುರುಭವನ ಆಗಿರುತ್ತೆ, ಅದರೊಳಗೆ ಸರ್ಕಾರದ ಪಾಲು ಇರ್ತದೆ, ಮತ್ತೆ ಗುರುಗಳು ಅವರೆಲ್ಲ ಸೇರಿ ಸಂಘದಲ್ಲಿ ಅವರು ಪಾಲನ್ನ ಕೊಡ್ತಕ್ಕಂಥದ್ದು. ಈ ತರ ಸಾಕಷ್ಟು ವಿಚಾರಗಳನ್ನ ಅವರಿಗೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಆಮೇಲೆ ನಿರಂತರವಾಗಿ ಅವರ ಅಸೋಸಿಯೇಷನ್ಸ್ ಅವರು ನಮ್ಮ ಆಫೀಸರ್ಸ್ ಜೊತೆಗೆ ರೆಗ್ಯುಲರ್ ಆಗಿ ನಾನು ಹೇಳಿದ್ದೀನಿ, ಟಚ್ ಅಲ್ಲಿ ಇರೋದು, ಮೀಟಿಂಗ್ಸ್ ಮಾಡೋದು, ಅದನ್ನೆಲ್ಲದು ಕೂಡ ಅವ್ರು ಏನೇ ಬಂದ್ರೇನು. ಅಂಡ್ ಟೀಚರ್ಸ್ ಆರ್ ಹ್ಯಾಪಿ, ಒಂದು ಇಡೀ ರಾಜ್ಯದಲ್ಲಿ ನಾನು ನೋಡಿದೀನಿ
1: ಯಾವುದೇ ಮುಷ್ಕರಗಳು ನಡೀತಾ ಇಲ್ಲ.
0: ನಡೀತಾ ಇಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಸಮಸ್ಯೆಗಳು ಇರ್ತವೆ, ಇಲ್ಲ ಅಂತ ಹೇಳಲ್ಲ, ಸ್ಪಂದನೆ ಮಾಡಬೇಕು. ನಾವಿರೋದಕ್ಕೆ ನಾವೇನು, ಈಗ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನಾವು ನೀವೆಲ್ಲ ಸಂಬಳ ಕಟ್ತೀರಾ, ನಮಗೆ ನಮಗೆ ಸಂಬಳ ಬರೋದು ನಿಮ್ಮ ಟ್ಯಾಕ್ಸ್ ಹಣದಲ್ಲಿ, ಅದರಲ್ಲಿ ಈ ಶಿಕ್ಷಕರು ಅವರು ಏನೋ ಟ್ಯಾಕ್ಸ್ ಕಟ್ಟಿ ಎಲ್ಲಿಂದನೂ ಬಂದಿರ್ತದೆ. ನಾವು ಯಾವಾಗ್ಲೂ ಕೂಡ ಸ್ಪಂದನೆ ಮಾಡ್ತಕ್ಕಂತ ಕೆಲಸವನ್ನ ನಾವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಶಿಕ್ಷಕರು ಏನು ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ, ಆ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಾರೆ, ಆ ಪ್ರೆಷರ್ನು ಕಮ್ಮಿ ಮಾಡಬೇಕು. ನಮ್ಮ ಇಲಾಖೆಯಿಂದ ಅವ್ರಿಗೆ ಫೋಕಸ್ ಏನಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಶಿಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗ್ಲಿ ಅಂತ ಹೇಳಿ ನಾನು ಭಾವಿಸ್ತೇನೆ.

0: ಅವರೇ, ಬಹುಶಃ ನಾವು ಮಾತಾಡ್ತಾ ಹೋದ್ರೆ ಶಿಕ್ಷಣ ಕ್ಷೇತ್ರದ ವಿಚಾರಗಳು ಮುಗಿಯೋದೇ ಅಲ್ಲ, ಅಷ್ಟು ವಿಸ್ತಾರವಾಗಿ ಚರ್ಚೆ ಮಾಡಬೇಕಾಗತ್ತೆ. ಅದು ಮಾಧ್ಯಮದ ವಿಷಯ ಆಗಿರ್ಬೋದು, ಸೌಕರ್ಯದ ವಿಷಯ ಆಗಿರ್ಬೋದು, ಅಥವಾ ಶಿಕ್ಷಕರಿಗೆ ಆಗುವಂತಹ ಒಂದು ಕಲ್ಯಾಣದ ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತು ನಿಮ್ಮ ಕೆಲವು ಆಲೋಚನೆಗಳು. ಈಗೇನು ಹೊಸದಾಗಿ KPS ಈ ರೀತಿಯಾದ ಶಾಲೆಗಳನ್ನು ಆರಂಭಿಸಿ 1 ರಿಂದ 12 ರವರೆಗೂ ಒಂದೇ ಕಡೆ ಕಲಿಯುವಂಥದ್ದು ಕೇಂದ್ರೀಯ ಶಿಕ್ಷಣ ಆಗಲಿ ಅಥವಾ ನವೋದಯ ಶಾಲೆ ಮಾದರಿಯಲ್ಲಿ ನಮ್ಮಲ್ಲಿ ಕೂಡ ಎಲ್ಲವೂ ಸಾಧ್ಯತೆ ಇದೆ ಅಂತ ಅನ್ನೋದನ್ನು ಮಾಡಿ ತೋರಿಸಿದಿರಿ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಇಂತಹ ಒಂದು ಕೆಲವು ಆಶಾದಾಯಕ ಮಾತುಗಳು ಅಥವಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಕೂಡ ತಾವು ಸಮರ್ಥವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ನಮಗೆ ಕಂಡು ಬರ್ತಾ ಇದೆ ಸರ್. ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿಗೆ ಬಂದು ತಾವು ಇಷ್ಟು ವಿವರವಾಗಿ ಮಾತಾಡಿದ್ದಕ್ಕೆ, ಇಷ್ಟು ಸಮಯ ನಮ್ಮ ಜೊತೆಗೆ ನೀವು ಕಳೆದಿದ್ದೀರಾ, ನಮ್ಮೆಲ್ಲ ಶ್ರೋತೃ ಬಳಗದ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.
1: ಬಹಳ ಸಂತೋಷ ಆಗುತ್ತೆ. ನಿಮ್ಮ ವಿಸ್ತರಣೆ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆನೂ ಇದೆ. ಈ ಸಂದೇಶಗಳು ಹೋಗ್ಬೇಕು, ಮಾಹಿತಿಗಳು ಹೋಗ್ಬೇಕು, ಸಮಸ್ಯೆಗಳು ನಮಗೆ ಬಂದಾಗ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಟ್ಟಾಗ ನಮ್ಮ ಇಲಾಖೆಗೂ ಕೂಡ ಒಳ್ಳೇದಾಗ್ತದೆ, ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ. ಇದರೆಲ್ಲದ್ರ ಜೊತೆಗೆ ಆಕಾಶವಾಣಿ ಏನು ಇವತ್ತು ಈ ಕಾರ್ಯಕ್ರಮನ ನನ್ನನ್ನು ಕರೆಸಿ ಸಮಯ ನಾವು ಕೊಡೋದಲ್ಲ, ನಮ್ಮ ಜವಾಬ್ದಾರಿ ಅದು. ನಾವೆಲ್ಲರೂ ಕೂಡ ಅದನ್ನ ಹಂಚ್ಕೊಳ್ಬೇಕಾಗತ್ತೆ. ನಮ್ಮ ಕಮಿಟ್ಮೆಂಟ್ ಇರಬೇಕು, ನಾವು ಬಂದು ಈ ತರ ಚರ್ಚೆ ಮಾಡಬೇಕು. ಬರೀ ಇದೊಂದೇ ಇಲಾಖೆ ಅಲ್ಲ, ಇಲಾಖೆ ಸುಮಾರು 35% ಸರ್ಕಾರಿ ನೌಕರಿ ಎಲ್ಲಿದ್ದಾರೆ ಅಂದ್ರೆ ನನ್ನ ಇಲಾಖೆಯಲ್ಲಿದ್ದಾರೆ. ಸಮಸ್ಯೆಗಳು ಎಲ್ಲಿದ್ದಾವೆ ಅಂದ್ರೆ ನನ್ನ ಇಲಾಖೆಯಲ್ಲಿದ್ದಾರೆ. ನಾನು ಮಕ್ಕಳ ಒಂದು ವಿಶ್ವಾಸಕ್ಕೆ ಇವತ್ತು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಎಲ್ಲಾ ಶಿಕ್ಷಕರು ಕೂಡ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೊಡ್ತಾ ನಿಮಗೂ ಶುಭಾಶಯಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ.
1: ಧನ್ಯವಾದ.
2: ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವನ್ನ ಇದುವರೆಗೆ ನೀವು ಕೇಳ್ತಾ ಇದ್ರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ವೀಕ್ಷಕರೇ ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ಜೀವನದಲ್ಲಿ ನಮಗೆ ಜನ್ಮ ನೀಡುವವರು ತಂದೆ ತಾಯಿ, ಆದರೆ ಬದುಕಿಗೆ ದಿಕ್ಕು, ಕನಸುಗಳಿಗೆ ರೆಕ್ಕೆ, ವ್ಯಕ್ತಿತ್ವಕ್ಕೆ ರೂಪ ನೀಡುವವರು ಶಿಕ್ಷಕರು. ಆದ್ದರಿಂದಲೇ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಮಾತು ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5 ಅಂದರೆ ಇಂದು ಶಿಕ್ಷಕರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನವು ಭಾರತದ 2ನೇ ರಾಷ್ಟ್ರಪತಿಗಳು, ಶ್ರೇಷ್ಠ ತತ್ವಜ್ಞಾನಿ ಹಾಗೂ ಆದರ್ಶ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಆಗಿದೆ. 1962 ಅವರು ರಾಷ್ಟ್ರಪತಿಯಾದ ನಂತರ ವಿದ್ಯಾರ್ಥಿಗಳು ಅವರ ಜನ್ಮದಿನವನ್ನು ಆಚರಿಸಲಿಕ್ಕೆ ಬಯಸಿದಾಗ, ನನ್ನ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸಿದ್ರೆ ಅದೇ ನನಗೆ ದೊಡ್ಡ ಗೌರವ ಎಂದು ಹೇಳಿದ್ರಂತೆ. ಆ ಮಹಾನ್ ಚಿಂತನೆಯೇ ಇಂದು ದೇಶವ್ಯಾಪಿ ಶಿಕ್ಷಕರ ದಿನಾಚರಣೆಯಾಗಿ ಬೆಳೆದಿದೆ. ಶಿಕ್ಷಕರ ದಿನಾಚರಣೆ ಎನ್ನುವುದು ಕೇವಲ ಒಂದು ದಿನದ ಸಂಭ್ರಮ ಅಲ್ಲ, ನಮ್ಮ ಬದುಕನ್ನು ಬೆಳಗಿಸಿದ ಗುರುಗಳಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸುವ ದಿನ. ಅಂಗೈಯಲ್ಲಿ ಅಕ್ಷರ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರಶ್ಮಿ ಹಾಗೂ ಸಂಗಡಿಗರು.

ಶಿಕ್ಷಕರು ಕೇವಲ ಪಾಠ ಕಲಿಸುವವರಲ್ಲ, ಬದುಕಿನ ಪಾಠ ಕಲಿಸುವ ಮಾರ್ಗದರ್ಶಕರು. ಅವರು ನಮ್ಮ ತಪ್ಪುಗಳನ್ನು ತಿದ್ದಿ ಸೋಲಿನಲ್ಲಿ ಧೈರ್ಯ ತುಂಬಿ ಗೆಲುವಿನಲ್ಲಿ ವಿನಯವನ್ನು ಕಲಿಸ್ತಾರೆ. ಒಬ್ಬ ಒಳ್ಳೆಯ ಶಿಕ್ಷಕ 1000 ಪುಸ್ತಕಗಳಿಗಿಂತ ಹೆಚ್ಚು ಪ್ರೇರಣೆ ನೀಡಬಲ್ಲನು. ವಿದ್ಯಾರ್ಥಿಯೊಳಗಿನ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ರೂಪಿಸುವಂತಹ ಶಕ್ತಿ ಶಿಕ್ಷಕನಿಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಾಹಿತಿಯನ್ನು ಮೊಬೈಲ್ ಮತ್ತು ಇಂಟರ್ನೆಟ್ ನೀಡಬಹುದು, ಆದರೆ ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಕವನ್ನು ಕಲಿಸೋದು ಶಿಕ್ಷಕರೇ. ತಂತ್ರಜ್ಞಾನ ಜ್ಞಾನವನ್ನು ನೀಡಬಹುದು, ಆದರೆ ಮೌಲ್ಯಗಳನ್ನು, ಮಾನವೀಯತೆಯನ್ನು ಮತ್ತು ಜೀವನದ ನಿಜವಾದ ಅರ್ಥವನ್ನು ಕಲಿಸುವುದು ಗುರುಗಳು. ಆದ್ದರಿಂದ ಶಿಕ್ಷಕರನ್ನು ಗೌರವಿಸೋದು ಅಂದರೆ ಕೇವಲ ಹೂವು ಕೊಟ್ಟು ಶುಭಾಶಯವನ್ನು ಹೇಳೋದು ಮಾತ್ರ ಅಲ್ಲ, ಅವರು ಕಲಿಸಿದಂತಹ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವುದು ಗುರುಗಳಿಗೆ ನಾವು ನೀಡಬಹುದಾದಂತಹ ಅತ್ಯಂತ ದೊಡ್ಡ ಉಡುಗೊರೆ. ಇನ್ನು ಶಿಕ್ಷಕರು ಎನ್ನುವ ಪಾತ್ರ ಕೇವಲ ಶಾಲೆಯ 4 ಗೋಡೆಯೊಳಗೆ ಪಾಠ ಹೇಳುವ ವ್ಯಕ್ತಿಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಜೀವನದಲ್ಲಿ ಜ್ಞಾನ, ಸಂಸ್ಕಾರ ಮತ್ತು ಸರಿಯಾದ ದಾರಿಯನ್ನು ತೋರಿಸುವ ಪ್ರತಿಯೊಬ್ಬರೂ ಶಿಕ್ಷಕರೇ. ನಮ್ಮ ಮೊದಲ ಗುರುಗಳು ತಂದೆ ತಾಯಿಗಳು. ಅವರು ಮಾತನಾಡೋದರಿಂದ ಹಿಡಿದು ನಡೆಯೋದು, ಒಳ್ಳೆಯದು ಕೆಟ್ಟದು, ಪ್ರೀತಿ ಗೌರವ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸ್ತಾರೆ. ನಮ್ಮ ಹಿರಿಯರು ತಮ್ಮ ಅನುಭವದ ಮೂಲಕ ಬದುಕಿನ ನಿಜವಾದ ಪಾಠಗಳನ್ನು ಹೇಳಿಕೊಡ್ತಾರೆ. ಸಮಾಜದಲ್ಲಿ ನಾವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ಅನುಭವವು ನಮಗೆ ಏನಾದರೂ ಒಂದು ಹೊಸದನ್ನು ಕಲಿಸಿದಾಗ ಅದು ಕೂಡ ಒಂದು ಶಿಕ್ಷಕನ ಪಾತ್ರವನ್ನು ನಿಭಾಯಿಸುತ್ತೆ.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರ ಚಿತ್ತಾರ. ಮಗುವಿನ ಮೊದಲ ಶಾಲೆ ಮನೆ, ಮೊದಲ ಶಿಕ್ಷಕರು ತಂದೆ ತಾಯಿ. ತಾಯಿ ಪ್ರೀತಿಯನ್ನು ಕಲಿಸಿದರೆ ತಂದೆ ಧೈರ್ಯವನ್ನು ಕಲಿಸ್ತಾರೆ. ಅಜ್ಜ ಅಜ್ಜಿ ಅನುಭವದ ಪುಸ್ತಕವಾಗಿದ್ರೆ ಹಿರಿಯರು ಜೀವನದ ಮೌಲ್ಯಗಳ ವಿಶ್ವವಿದ್ಯಾಲಯ. ಪ್ರತಿಯೊಂದು ಮಗು ಒಂದು ಬೀಜದಂತೆ ಇರುತ್ತೆ. ಆ ಬೀಜವನ್ನು ಮರವಾಗಿಸುವ ತೋಟಗಾರ ಶಿಕ್ಷಕ. ಕೆಲವೊಮ್ಮೆ ಪ್ರೀತಿಯಿಂದ ನೀರೆರೆದು, ಇನ್ನು ಕೆಲವೊಮ್ಮೆ ಶಿಸ್ತಿನಿಂದ ಕೊಂಬೆಗಳನ್ನು ಕತ್ತರಿಸಿ, ಇನ್ನು ಕೆಲವೊಮ್ಮೆ ಪ್ರೋತ್ಸಾಹದಿಂದ ಹೊಸ ಚಿಗುರು ಮೂಡಿಸ್ತಾರೆ. ಒಬ್ಬ ಶಿಕ್ಷಕ ಪ್ರತಿದಿನ ತರಗತಿಗೆ ಕಾಲಿಡುವಾಗ ಅವರು ಕೇವಲ ವಿದ್ಯಾರ್ಥಿಗಳ ಮುಂದೆ ನಿಲ್ಲೋದು ಅಲ್ಲ. ನೂರಾರು ಕನಸುಗಳು, ನೂರಾರು ಭಾವನೆಗಳು ಮತ್ತು ನೂರಾರು ವಿಭಿನ್ನ ವ್ಯಕ್ತಿತ್ವಗಳ ಮುಂದೆ ನಿಲ್ತಾರೆ. ಒಂದೇ ತರಗತಿಯಲ್ಲಿ ಎಲ್ಲ ಮಕ್ಕಳು ಒಂದೇ ರೀತಿಯ ಮನಸ್ಥಿತಿಗಳನ್ನು ಹೊಂದಿರೋದಿಲ್ಲ, ಒಂದೇ ರೀತಿ ಯೋಚನೆ ಕೂಡ ಮಾಡೋದಿಲ್ಲ. ಕೆಲವರು ಆತ್ಮವಿಶ್ವಾಸದಿಂದ ಮಾತನಾಡಿದರೆ, ಇನ್ನು ಕೆಲವರು ತಮ್ಮ ಭಯವನ್ನು ಮೌನದಲ್ಲಿ ಮುಚ್ಚಿಟ್ಟಿರ್ತಾರೆ. ಆ ಮೌನದ ಹಿಂದಿರುವ ನೋವನ್ನು ಗುರುತಿಸಿ ಮಗುವಿನ ಮುಖದಲ್ಲಿ ಮತ್ತೆ ನಗುವನ್ನು ಮೂಡಿಸೋದು ಶಿಕ್ಷಕರ ದೊಡ್ಡ ಸವಾಲು. ಇಂದಿನ ಮಕ್ಕಳು ಪುಸ್ತಕಗಳಿಗಿಂತ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ತಂತ್ರಜ್ಞಾನದ ಜಗತ್ತಿನಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಗಮನವನ್ನು ಓದಿನ ಕಡೆ ಸೆಳೆಯೋದು, ಉತ್ತಮ ಮೌಲ್ಯಗಳನ್ನು ಬೆಳೆಸೋದು ಮತ್ತು ಜೀವನದ ಸರಿಯಾದ ದಾರಿಯನ್ನು ತೋರಿಸೋದು ಶಿಕ್ಷಕರಿಗೆ ಪ್ರತಿದಿನದ ಪರೀಕ್ಷೆಯಾಗಿದೆ. ಕೆಲವೊಮ್ಮೆ ಶಿಕ್ಷಕರು ಕಠಿಣರಾಗಬೇಕು, ಇನ್ನು ಕೆಲವೊಮ್ಮೆ ಸ್ನೇಹಿತರಾಗಿರಬೇಕು, ಇನ್ನು ಕೆಲವೊಮ್ಮೆ ತಂದೆ ತಾಯಿಯಂತೆ ಪ್ರೀತಿಯಿಂದ ಸಮಾಧಾನ ಹೇಳಬೇಕು. ಇದೇ ಶಿಕ್ಷಕನ ಪಾತ್ರದ ಸೌಂದರ್ಯವೂ ಹೌದು, ಸವಾಲು ಕೂಡ ಹೌದು. ಗುರು ಶಿಷ್ಯರು ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು.

ಶಾಲೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಯೋಚಿಸಿದ್ರೆ ನಮ್ಮ ಬಾಲ್ಯದ ನೂರಾರು ನೆನಪುಗಳು ಅರಳತ್ತೆ. ಶಾಲೆಗೆ ಹೋಗೋದು ಕೆಲವೊಮ್ಮೆ ಯುದ್ಧಕ್ಕೆ ಹೋಗುವಂತೆ ಅನ್ನಿಸ್ತಾ ಇತ್ತು. ಅಂದು ಶಾಲೆಗೆ ಹೋಗೋದು ಕೆಲವೊಮ್ಮೆ ಯುದ್ಧಕ್ಕೆ ಹೋಗುವಂತೆ ಅನ್ನಿಸ್ತಾ ಇತ್ತು. ಅಂದರೆ ಶಿಕ್ಷಕರು ಕ್ಲಾಸಿಗೆ ಬರ್ತಾ ಇದ್ದಾರೆ ಅಂದರೆ ಸಾಕು, ಕೊನೆಯ ಬೆಂಚಿನಲ್ಲಿದ್ದ ಗಲಾಟೆಗಾರರು ಮೊದಲ ಬೆಂಚಿನ ವಿದ್ಯಾರ್ಥಿಗಳಂತೆ ಸದ್ದಿಲ್ಲದೆ ಕೂತ್ಕೋತಾ ಇದ್ರು. ಪಾಠ ಕೇಳದೇ ಇದ್ದರೂ ತಲೆ ಆಡಿಸ್ತಾ ಅರ್ಥ ಆಯಿತು ಮೇಡಮ್ ಅಂತ ನಟಿಸ್ತಾ ಇದ್ವಿ. ಶಿಕ್ಷಕರು ಪ್ರಶ್ನೆ ಕೇಳಿದಾಗ ತಲೆ ಕೆಳಗೆ ಹಾಕಿಕೊಂಡು ಪುಸ್ತಕದಲ್ಲೇ ಉತ್ತರ ಹುಡುಕುವ ನಟನೆ, ಹೋಮ್ವರ್ಕ್ ಮಾಡದ ದಿನ ಸ್ನೇಹಿತನ ಪುಸ್ತಕವನ್ನು ಕೊನೆಯ ಕ್ಷಣದಲ್ಲಿ ಕಾಪಿ ಮಾಡುವ ಸಾಹಸ, ಇನ್ನು ಹೋಮ್ವರ್ಕ್ ಮಾಡದೇ ಹೋದ ದಿನ ಮಿಸ್ ಪುಸ್ತಕ ಮನೆಯಲ್ಲೇ ಬಿಟ್ಟಿದ್ದೇನೆ

ನಾಯಿ ಕಚ್ಚಿಬಿಡ್ತು, ಕರೆಂಟ್ ಇರಲಿಲ್ಲ ಅಂತ ಎಷ್ಟೋ ಸೃಜನಾತ್ಮಕ ಕಾರಣಗಳನ್ನ ಹೇಳ್ತಾ ಇದ್ವಿ. ಶಿಕ್ಷಕರು ಬೈದಾಗ ಮುಖ ಸಣ್ಣಗಾಗ್ತಾ ಇತ್ತು, ಆದರೆ ಗಂಟೆ ಹೊಡೆದ ತಕ್ಷಣ ಎಲ್ಲವನ್ನು ಮರೆತು ಮತ್ತೆ ಆಟ, ನಗು, ಗಲಾಟೆ ಶುರು. ಅಂದು ಶಿಕ್ಷಕರ ಒಂದು ನೋಟವೇ ಸಾಕಾಗ್ತಿತ್ತು, ಇಡೀ ತರಗತಿ ಮೌನವಾಗಿರ್ತಿತ್ತು. ಇಂದು ಆ ಬೈಗುಳ ಮತ್ತು ಕಠಿಣತನ ನೆನಪಾದರೆ ಕೋಪ ಬರಲ್ಲ, ನಗು ಬರುತ್ತೆ. ಆ ಬೈಗುಳದಲ್ಲಿ ಪ್ರೀತಿ ಇತ್ತು, ಆ ಶಿಸ್ತಿನಲ್ಲಿ ಭವಿಷ್ಯ ಅಡಗಿತ್ತು. ಬಾಲ್ಯದ ಆ ಗಲಾಟೆಗಳು, ಶಿಕ್ಷೆಗಳು, ಸ್ನೇಹಿತರ ಜೊತೆಗಿನ ಕುಚೇಷ್ಟೆಗಳು ಇವೆಲ್ಲ ಇಂದು ಜೀವನದ ಅತ್ಯಂತ ಸಿಹಿಯಾದ ನೆನಪುಗಳಾಗಿ ಉಳಿದಿದೆ. ಇಂದಿನ ಶಿಕ್ಷಣ ವ್ಯವಸ್ಥೆ ಹಿಂದಿನಂತಿಲ್ಲ. ಇಂದು ಶಿಕ್ಷಕರು ಕೇವಲ ಪಾಠ ಹೇಳೋರಾಗಿಲ್ಲ, ಮಕ್ಕಳ ಮನಸ್ಸನ್ನು ಅರಿಯುವ ಮಾರ್ಗದರ್ಶಕರು, ಸ್ನೇಹಿತರು, ಸಲಹೆಗಾರರು ಮತ್ತು ಮೌಲ್ಯಗಳನ್ನು ಬಿತ್ತುವ ಶಿಲ್ಪಿಗಳೂ ಆಗಿದ್ದಾರೆ. ಆದರೆ ಈ ಪಯಣ ಅಷ್ಟು ಸುಲಭ ಇಲ್ಲ. ಪ್ರತಿದಿನ ಹೊಸ ಸವಾಲು, ಹೊಸ ಪರಿಸ್ಥಿತಿ, ಹೊಸ ತಲೆಮಾರಿನ ಹೊಸ ಆಲೋಚನೆಗಳು ಅರ್ಥ ಮಾಡಿಕೊಂಡೇ ಶಿಕ್ಷಕರು ಮುಂದೆ ಸಾಗಬೇಕಾಗಿದೆ. ಶಿಕ್ಷಣ ವ್ಯವಸ್ಥೆ ಎಷ್ಟೇ ಬದಲಾಗಲಿ, ತಂತ್ರಜ್ಞಾನ ಎಷ್ಟೇ ಮುಂದುವರಿಲಿ, ಒಬ್ಬ ಉತ್ತಮ ಶಿಕ್ಷಕನ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರು ಬೆಳಗಿಸಿದ ಜ್ಞಾನದ ದೀಪವೇ ಮಕ್ಕಳ ಭವಿಷ್ಯವನ್ನು ಬೆಳಗಿಸುತ್ತೆ. ಆದ್ದರಿಂದ ಶಿಕ್ಷಕರನ್ನು ಗೌರವಿಸೋದು, ಅವರ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಶಿಕ್ಷಣವನ್ನು ಮಕ್ಕಳಿಗೆ ಸಂತೋಷದ ಅರ್ಥಪೂರ್ಣ ಪ್ರಯಾಣವಾಗಿಸೋದು ನಮ್ಮೆಲ್ಲರ ಕರ್ತವ್ಯ.

ಜೀವನದಲ್ಲಿ ಮೊದಲ ಅಕ್ಷರದಿಂದ ಹಿಡಿದು ಕೊನೆಯವರೆಗೂ ಕಲಿಕೆಯ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ, ನಮ್ಮನ್ನು ತಿದ್ದಿ ಬೆಳೆಸಿ ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿದ ಎಲ್ಲ ಗುರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

0: ವೀಕ್ಷಕರೇ ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 10:35. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೊದಲಿಗೆ ಕೇಳೋಣ ವಿದುಷಿ ಸಿದ್ದೇಶ್ವರಿ ದೇವಿ ಅವರ ಹಾಡುಗಾರಿಕೆ.

ಇನ್ನು ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಹಡುಗರಿಕೆಯಲ್ಲಿ ಅಲ್ಹಯ್ಯ ಬಿಲುವಾಲ್ ರಾಗ, ಮಧ್ಯಾಲಯ ತೀನ್ ತಾಳ್.

0: ಕೇಳಿದರೆ ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಿದ್ದೇಶ್ವರಿ ದೇವಿ ಹಾಗೂ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಹಾಡುಗಾರಿಕೆ ಕೇಳಿದರೆ
1: ಮುಂಚು ಹುಳ

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.

0: ಅಲೆಯ ಸಾಗರ ಹೊಂಬಣ್ಣದ ತೀರ ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ ಜಂಗಮವಾಗಿ ಹುದಿಲ್ಲಿ ಅದೇ ರಾಮೇಶ್ವರ ಓ ನನ್ನ ತಾಯೇ ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದಲ್ಲಿ ಮೊದಲಿಗೆ ಧುರಂಧರ್ ದಿ ರಿವೆಂಜ್ ಚಿತ್ರದ ಗೀತೆ ಹಾಡಿದ್ದಾರೆ ಜುಬಿನ್ ನೌಟಿಯಾಲ್. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯ ಸಂಗೀತ ಶಾಶ್ವತ್ ಸಚ್ದೇವ್.

ಇನ್ನು ಮುಂದೆ ಕೇಳಿ ಉಸ್ತಾದ್ ರಾಶಿದ್ ಖಾನ್ ಅವರ ಸ್ವರದಲ್ಲಿ ಜಬ್ ವಿ ಮೆಟ್ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಇರ್ಷಾದ್ ಕಾಮಿಲ್, ಸಂಗೀತ ಪ್ರೀತಮ್.

ಇನ್ನು ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಭೂಲ್ ಭುಲಯ್ಯ 2 ಚಿತ್ರದ ಗೀತೆ, ಗೀತ ರಚನಾ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಭರತ್ ಗೋಯಲ್.

ಇನ್ನು ಮುಂದೆ ಕೇಳಿ ನೀತಿ ಮೋಹನ್ ಅವರ ಸ್ವರದಲ್ಲಿ ಪದ್ಮಾವತ್ ಚಿತ್ರದ ಗೀತೆ, ಸಿದ್ಧಾರ್ಥ್ ಗರಿಮಾ ಅವರ ಸಾಹಿತ್ಯ ಸಂಗೀತ, ಸಂಜಯ್ ಲೀಲಾ ಬನ್ಸಾಲೆ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕೆಟ್ಟ ತಂದೆ ತಾಯಿಗಳ ಚಿತ್ತವನ್ನು ಉಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಕೆಟ್ಟ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಎನ್ನುವ ದಾಸ ಶ್ರೇಷ್ಠರ ಕೀರ್ತನೆಯ ಸಾಲುಗಳು. ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು, ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು, ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ ಅಲ್ಲವೇ?

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಗಾನಡಂಗೂರ ಕನ್ನಡದ ಕೆಲವು ಹೊಸ ಚಿತ್ರಗೀತೆಗಳು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕರಾವಳಿ ಚಿತ್ರಕ್ಕೆಂದು ಸಾಯಿ ವಿಘ್ನೇಶ್ ಹಾಡಿದ ಒಂದು ಗೀತೆ. ಗೀತೆಯನ್ನು ಬರೆದಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಸಚಿನ್ ಬಸರೂರು.

ಚಿತ್ರ ಲವ್ ಮಾಡ್ತಿಲ್ತ್ರಿ. ಗೀತೆಯನ್ನು ಹಾಡಿದ್ದಾರೆ ರಮ್ಯಾ ಭಟ್ ಹಾಗೂ ನಕುಲ ಅಭ್ಯಂಕರ್. ಸಾಹಿತ್ಯ ಶಶಾಂಕ್, ಸಂಗೀತ ನಕುಲ ಅಭ್ಯಂಕರ್.

ಚೇತನ್ ನಾಯಕ ಅನುರ್ಷಾ ಭಟ್ ಅವರ ಸ್ವರಗಳಲ್ಲಿ ಮೆಜೆಸ್ಟಿಕ್ ಟೂ ಚಿತ್ರದ ಗೀತೆ ಇದು. ದಿಲೀಪ್ ಶರ್ಮಾ ಅವರ ಸಾಹಿತ್ಯ ಸಂಗೀತ ವಿನೋ ಮನಸ್ಸು.

ಇನ್ನು ಕೇಳಿ ಪ್ರೇಮ್ ಅವರ ಸ್ವರದಲ್ಲಿ ರಕ್ಕಸ ಪ್ರದೋಳ್ ಚಿತ್ರದ ಒಂದು ಗೀತೆ. ಕ್ರಾಂತಿಕುಮಾರ್ ಅವರ ಸಾಹಿತ್ಯ ಸಂಗೀತ ಅರ್ಜುನ್ ಜನ್ಯ.

ಇದುವರೆಗೆ ಗಾನಡಂಗರ ಕಾರ್ಯಕ್ರಮದಲ್ಲಿ ಕನ್ನಡದ ಕೆಲವು ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುವರೆ ಈಗ 11:25 ಸರಿಯಾಗಿ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯುವ ಶಿಕ್ಷಕರ ದಿನಾಚರಣೆಯಂದು ರಾಷ್ಟ್ರ

ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ.

0: Please of the Department of School Education and Literacy, the Department of Higher Education and the Department of Skill and Entrepreneurship now escorting the Honorable Rashtrapati ji towards from the plenary hall of the Vigyan Bhavan, and as the Honorable Rashtrapati ji in her address said that the society which respects teachers is indeed a progressive one, and she congratulated all the winners of the awards. She said that teachers from Ladakh to the Andaman and Nicobar Islands and from Arunachal Pradesh to Gujarat are all playing a pivotal role in furthering education and nurturing our students. She hailed the efforts of the Department of School Education, Higher Education and Skills and Entrepreneurship. She expressed the confidence that India will emerge as a knowledge economy and also the skill capital of the world. She mentioned about the said that the society which respects teachers is indeed a progressive one, and she congratulated all the winners of the awards. She said that teachers from Ladakh to the Andaman and Nicobar Islands and from Arunachal Pradesh to Gujarat are all playing a pivotal role in furthering education and nurturing our students. She hailed the efforts of the Department of School Education, Higher Education and Skills and Entrepreneurship. She expressed the confidence that India will emerge as a knowledge economy and also the skill capital of the world. She mentioned about the reputation of the teachers of India's ancient Nalanda University, which spread far and wide and attracted students from all over the world. And she said that in the last 12 years, the primary school dropout rate has come down to almost nil.
1: आज के समारोह में हमें एक महत्वपूर्ण संदेश मिलता है. राष्ट्र निर्माण केवल बड़ी परियोजनाओं से नहीं होता, राष्ट्र निर्माण कक्षा में होता है. श्रोताओं, अब समारोह अपने समापन की ओर बढ़ रहा है. आज का ये आयोजन हमें एक बार फिर याद दिलाता है कि शिक्षक केवल भविष्य देश के नागरिक नहीं बनाते, वे भविष्य भारत का निर्माण भी करते हैं. राष्ट्रपति द्रौपदी मुर्मू द्वारा सम्मानित किए गए सभी शिक्षक हमारे लिए प्रेरणा है. उनके विद्यालयों को बधाई, उनके विद्यार्थियों को बधाई, उनके परिवारों को बधाई, और भारत के प्रत्येक शिक्षक को हमारा सादर नमन. इसी भावना के साथ विज्ञान भवन नई दिल्ली से राष्ट्रीय शिक्षक पुरस्कार 2026 का यह विशेष प्रसारण संपन्न होता है. इस प्रसारण को आप तक पहुंचाने में तकनीकी सहयोग दिया अशोक कुमार मिश्रा और बाबूलाल मीणा ने. हमारे उप इंचार्ज थे वीके तोमर और प्रस्तुतकर्ता प्रमोद कुमार. मैं शोएसआर खान अपने साथी कमेंटेटर कौशिक राय के साथ आपको आकाशवाणी के स्टूडियो वापस लिए चलता हूं. नमस्कार.
2: ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಮಾತನಾಡಿದರು. ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ. ಇನ್ನೀಗ
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಪರ್ಡ್ರಾಪ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
4: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರತಿಯನಿಗೂ ಹೆಚ್ಚಿನ ಬೆಳೆ ಎಂಬ ಯೋಜನೆಯನ್ನು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಸಚಿವಾಲಯದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯು 2015 ಜುಲೈ 1ರಂದು ಪ್ರಾರಂಭ ಮಾಡಿತು. ಈ ಯೋಜನೆಯು ಮುಖ್ಯವಾಗಿ ಸೂಕ್ಷ್ಮ ನೀರಾವರಿ ಮೂಲಕ ಕೃಷಿ ಮಟ್ಟದಲ್ಲಿ ನೀರಿನ ಬಳಕೆ ದಕ್ಷತೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದಲ್ಲದೆ ಇದು ಸೂಕ್ಷ್ಮ ನೀರಾವರಿಗಾಗಿ ಮೂಲ ಸೃಷ್ಟಿಗೆ ಪೂರಕವಾಗಿ ಸೂಕ್ಷ್ಮ ಮಟ್ಟದ ನೀರಿನ ಸಂಗ್ರಹಣೆ ಮತ್ತು ನೀರಿನ ಸಂರಕ್ಷಣೆ ನಿರ್ವಹಣಾ ಚಟುವಟಿಕೆಯನ್ನು ಸಹ ಬೆಂಬಲಿಸುತ್ತದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೇಶದಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸಲು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ಅಡಿಯಲ್ಲಿರತಕ್ಕಂಥ ಪ್ರದೇಶವನ್ನು ಹೆಚ್ಚಳ ಮಾಡುವುದು, ನಿಖರವಾದ ನೀರಿನ ನಿರ್ವಹಣೆಯ ಮೂಲಕ ಬೆಳೆಗಳ ಉತ್ಪಾದಕತೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸತಕ್ಕಂಥದ್ದು. ಕಬ್ಬು, ಬಾಳೆ, ಹತ್ತಿ ಮುಂತಾದ ಹೆಚ್ಚಿನ ನೀರನ್ನು ಬಳಸುವ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸಿ ಮತ್ತು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳ ಅಡಿಯಲ್ಲಿ ಹೊಲ ಬೆಳೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಲು ಸಾಕಷ್ಟು ಗಮನವನ್ನು ಈ ಯೋಜನೆ ನೀಡುತ್ತದೆ. ಫಲೀಕರಣವನ್ನು ಉತ್ತೇಜಿಸಲು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸಂಭಾವ್ಯ ಬಳಕೆಯನ್ನು ಮಾಡಿಕೊಳ್ಳುತ್ತದೆ. ಅಲ್ಲದೆ ನೀರಿನ ಕೊರತೆ ಇರತಕ್ಕಂಥ ನಿರ್ಣಾಯಕ ಅಂತರ್ಜಲ ಬ್ಲಾಕ್ಗಳ ಜಿಲ್ಲೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳನ್ನು ಉತ್ತೇಜಿಸತಕ್ಕಂಥದ್ದು. ಸಾಧ್ಯವಾದಷ್ಟು ಎತ್ತುವ ಮತ್ತು ಒತ್ತಡದ ನೀರಾವರಿ ಎರಡಕ್ಕೂ ಶಕ್ತಿಯ ಅತ್ಯುತ್ತಮ ಬಳಕೆಗಾಗಿ ಕೊಳವೆ ಬಾವಿಯನ್ನು ನದಿ ಎತ್ತುವ ನೀರಾವರಿ ಯೋಜನೆಗಳನ್ನು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನಗಳೊಂದಿಗೆ ಈ ಯೋಜನೆ ಜೋಡಿಸುತ್ತದೆ. ನಡೆಯುತ್ತಿರುವ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಚಟುವಟಿಕೆಗಳೊಂದಿಗೆ ವಿಶೇಷವಾಗಿ ಅವುಗಳ ಸಂಭಾವ್ಯ ಬಳಕೆಗಾಗಿ ರಚಿಸಲಾದ ನೀರಿನ ಮೂಲಗಳು, ಒತ್ತಡದ ನೀರಾವರಿಗಾಗಿ ಸೌರಶಕ್ತಿಯ ಏಕೀಕರಣ ಇತ್ಯಾದಿಗಳೊಂದಿಗೆ ಒಮ್ಮುಖ ಮತ್ತು ಸಿನರ್ಜಿಯನ್ನು ಇದು ಸ್ಥಾಪಿಸುತ್ತದೆ. ಕೃಷಿ ಮತ್ತು ತೋಟಗಾರಿಕೆ ಅಭಿವೃದ್ಧಿಗಾಗಿ ಆಧುನಿಕ ವೈಜ್ಞಾನಿಕ ಜ್ಞಾನದೊಂದಿಗೆ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನವನ್ನು ಉತ್ತೇಜಿಸುತ್ತದೆ. ಅಭಿವೃದ್ಧಿಪಡಿಸುವುದು ಮತ್ತು ಪ್ರಸಾರ ಮಾಡುವುದು ಕೂಡ ಯೋಜನೆಯ ಉದ್ದೇಶವಾಗಿದೆ. ಅಲ್ಲದೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ಸ್ಥಾಪನೆ ಮತ್ತು

0: ಮನೆಗಾಗಿ ಕೌಶಲಪೂರ್ಣ ಮತ್ತು ಕೌಶಲರಹಿತ ವ್ಯಕ್ತಿಗಳಿಗೆ ವಿಶೇಷವಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಇದು ಸೃಷ್ಟಿಸುತ್ತದೆ. ಈ ಯೋಜನೆಯ ಪ್ರಮುಖ ಲಕ್ಷಣಗಳು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇದನ್ನು PMKSY ಅಂತಲೂ ಕರೀತಾರೆ. ಅದನ್ನು ಖಚಿತ ನೀರಾವರಿಗಾಗಿ ನೀರಿನ ಮೂಲಗಳನ್ನು ಸೃಷ್ಟಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಜಲ್ ಸಂಚಯ್ ಮತ್ತು ಜಲ್ ಸಿಂಚನ್ ಮೂಲಕ ಮಳೆ ನೀರನ್ನು ಸೂಕ್ಷ್ಮ ಮಟ್ಟದಲ್ಲಿ ಬಳಸಿಕೊಳ್ಳುವ ಮೂಲಕ ರಕ್ಷಣಾತ್ಮಕ ನೀರಾವರಿಯನ್ನು ಸೃಷ್ಟಿಸುತ್ತದೆ. ಕೃಷಿ ಮಟ್ಟದಲ್ಲಿ ನೀರಿನ ಬಳಕೆ ದಕ್ಷತೆಯನ್ನು ಹೆಚ್ಚಿಸಲು ಸೂಕ್ಷ್ಮ ನೀರಾವರಿ ಯೋಜನೆಯ ಅವಿಭಾಜ್ಯ ಅಂಗ ಇದಾಗಿದೆ. ಈ ಯೋಜನೆಯಲ್ಲಿ 4 ಅಂಶಗಳಿವೆ: ಪ್ರತಿ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ, ಪ್ರತಿ ಅನಿ ಹೆಚ್ಚಿನ ಬೆಳೆ ಮತ್ತು ಹರ್ ಖೇತ್ ಕೋ ಪಾನಿ ಮತ್ತು ಜಲಾನಯನ ಅಭಿವೃದ್ಧಿ ಅಂತಂಥದ್ದು. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಸೂಕ್ಷ್ಮ ಮಟ್ಟದ ಸಂಗ್ರಹಣಾ ರಚನೆಗಳು, ದಕ್ಷ ನೀರಿನ ಸಾಗಣೆ ಮತ್ತು ಅನ್ವಯಿಕೆ, ನಿಖರ ನೀರಾವರಿ ವ್ಯವಸ್ಥೆಗಳು, ನರೇಗಾ ಅನುಮತಿಸತಕ್ಕಂತಹ ಮಿತಿಗಳನ್ನು ಮೀರಿ ಇನ್ಪುಟ್ ವೆಚ್ಚವನ್ನು ಭರ್ತಿ ಮಾಡುವುದು, ದ್ವಿತೀಯ ಸಂಗ್ರಹಣೆ, ನೀರು ಎತ್ತುವ ಸಾಧನಗಳು, ವಿಸ್ತರಣಾ ಚಟುವಟಿಕೆಗಳು, ಸಮನ್ವಯ ಮತ್ತು ನಿರ್ವಹಣೆ ಇವುಗಳನ್ನು ಅನುಷ್ಠಾನಗೊಳಿಸುತ್ತದೆ. ಈ ಯೋಜನೆಯ ನೋಡಲ್ ಇಲಾಖೆ ಯಾವುದು ನೋಡ್ಕೋತದೆ ಅಂತಂದರೆ, PMKSY ಅಂತಿಮ ಫಲಿತಾಂಶ ಪ್ರತಿಯೊಂದು ಜಮೀನಿನಲ್ಲಿ ನೀರಿನ ಪರಿಣಾಮಕಾರಿ ವಿತರಣೆ ಮತ್ತು ಅನ್ವಯಿಕೆಯನ್ನು ಖಚಿತಪಡಿಸುತ್ತದೆ. ಇದರಿಂದಾಗಿ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ರಾಜ್ಯ ಕೃಷಿ ಇಲಾಖೆಯು ಅನುಷ್ಠಾನಕ್ಕೆ ನೋಡಲ್ ಇಲಾಖೆಯಾಗಿರಬಹುದು. ಆದಾಗ್ಯೂ ಇಲಾಖೆಯ ಸ್ಥಾಪಿತ ಸಾಂಸ್ಥಿಕ ವ್ಯವಸ್ಥೆ ಮತ್ತು ಆದೇಶದ ಆಧಾರದ ಮೇಲೆ ನೋಡಲ್ ಇಲಾಖೆಯನ್ನು ಗುರುತಿಸಲು ರಾಜ್ಯ ಸರ್ಕಾರವು ಮುಕ್ತವಾಗಿದೆ. ಕೃಷಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರದ ನಡುವಿನ ಎಲ್ಲ ಸಂವಹನವು ನೋಡಲ್ ಇಲಾಖೆಯ ಮೂಲಕ ಮತ್ತು ಅದರ ಮೂಲಕ ಯೋಗ್ಯವಾಗಿರುತ್ತದೆ. ಪ್ರತಿ ಹನಿ ಹೆಚ್ಚು ಬೆಳೆ ಅನುಷ್ಠಾನಕ್ಕಾಗಿ ಮೀಸಲಾದ ಅನುಷ್ಠಾನ ಸಂಸ್ಥೆಗಳು, ಇಲಾಖೆಗಳನ್ನು ಗುರುತಿಸಲು ರಾಜ್ಯಗಳು ಸ್ವತಂತ್ರವಾಗಿವೆ. ಈ ಯೋಜನೆಯ ಲಾಭ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳನ್ನು ಅಳವಡಿಸಲು, ರೈತರಿಗೆ ಹಣಕಾಸಿನ ನೆರವು, ಬಳಕೆಯ ದಕ್ಷತೆಯನ್ನು ಸಾಧಿಸಲು, ಇದಕ್ಕಾಗಿ ಎಲ್ಲ ಸ್ವತ್ತುಗಳು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಕಡ್ಡಾಯವಾಗಿ ಜೋಡಿಸಬೇಕು. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಅಳವಡಿಕೆಯನ್ನು ಮಾಡಬೇಕು. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಮಾಡಬಹುದು ಅಥವಾ ಯಾವುದೇ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಗಳ ಆಯ್ಕೆಯ ಮೂಲಕ ಇದನ್ನು ಮಾಡಬಹುದು. ಸೂಕ್ಷ್ಮ ನೀರಾವರಿ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯದ ಮಾದರಿಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55% ಮತ್ತು ಇತರ ರೈತರಿಗೆ 45% ಆಗಿರುತ್ತದೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಲ್ಲಿ ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರತಿಶತ 60-40 ಅನುಪಾತದಲ್ಲಿ ಪೂರೈಕೆ ಮಾಡಲಾಗುತ್ತದೆ. ಈ ರಾಜ್ಯಗಳ ಸಂದರ್ಭದಲ್ಲಿ ಹಂಚಿಕೆ ಅನುಪಾತವು ಪ್ರತಿಶತ 90-10 ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸು ಮಾದರಿಯು ಕೇಂದ್ರ ಸರ್ಕಾರದಿಂದ 100% ಮಂಜೂರು ಮಾಡಲಾಗಿದೆ. ರೈತರ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ರೈತರು ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ನೀರು ಕೊಯ್ಲು ರಚನೆಗಳು, ಸಾಗಣೆ ದಕ್ಷತೆಗಾಗಿ ನೀರು ಎತ್ತುವ ಸಾಧನಗಳು ಮತ್ತು ಕೃಷಿ ಹೊಂಡವನ್ನು ಅಗೆಯುವಂತಹ ಪ್ರಯೋಜನಗಳನ್ನು ಪ್ರತಿ ಹನಿ ಹೆಚ್ಚು ಬೆಳೆಗೆ ಇದರ ಮಧ್ಯಸ್ಥಿಕೆಗಳ ಅಡಿಯಲ್ಲಿ ಪಡೆಯಬಹುದು. ಈ ಯೋಜನೆಯ ಅರ್ಹತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಲ್ಲಾ ರೈತರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನವು ಪ್ರತಿ ಫಲಾನುಭವಿಗೆ ಒಟ್ಟಾರೆ 5 ಹೆಕ್ಟೇರ್ಗಳ ಮಿತಿಗೆ ಸೀಮಿತವಾಗಿರುತ್ತದೆ. ಫಲಾನುಭವಿಯು ಯೋಜನೆಯಡಿಯಲ್ಲಿ BIS ಗುರುತು ಹೊಂದಿರುವ ವ್ಯವಸ್ಥೆಗಳು ಅಥವಾ ಘಟಕಗಳನ್ನು ಮಾತ್ರ ಖರೀದಿಸಬೇಕು. ಈ ಯೋಜನೆಯು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನದ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲು ಫಲಾನುಭವಿಯ ಆಧಾರ ವಿವರಗಳು ಅಗತ್ಯವಿದೆ. ಈ ಅರ್ಜಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಫ್ಲೈನ್ ಮೂಲಕ ಅಥವಾ ರೈತರು ತಮ್ಮ ಕ್ಷೇತ್ರ ಮತ್ತು ಪ್ರದೇಶದ ಅವಶ್ಯಕತೆ ಆಧಾರದ ಮೇಲೆ ಆಯಾ ಗ್ರಾಮ ಪಂಚಾಯತ್ ಮೂಲಕ ತಮ್ಮ ಬ್ಲಾಕ್ ಅಥವಾ ಜಿಲ್ಲೆಯ ಕೃಷಿ ಅಧಿಕಾರಿಯನ್ನು ಅಥವಾ ಕಿಸಾನ್ ಕಾಲ್ ಸೆಂಟರ್ ಟೋಲ್ ಫ್ರೀ ಸಂಖ್ಯೆ 1800180015551 ಇಲ್ಲಿಗೆ ಕರೆ ಮಾಡಬಹುದು. ಈ ರೈತರು ಸಂಬಂಧಪಟ್ಟ ಅಧಿಕಾರಿಯನ್ನು ಸಂಪರ್ಕಿಸಿ ಯೋಜನೆಗಾಗಿ ಅರ್ಜಿ ನಮೂನೆಯನ್ನು ಸಂಗ್ರಹಿಸಬಹುದು. ಈ ಅರ್ಜಿ ನಮೂನೆಯಲ್ಲಿ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ ಪಾಸ್ಪೋರ್ಟ್ ಕರ್ತದ ಛಾಯಾಚಿತ್ರವನ್ನು ಅಂಟಿಸಿ ಕಡ್ಡಾಯ ದಾಖಲೆಗಳನ್ನು ಲಗತ್ತಿಸಬೇಕು. ಸರಿಯಾಗಿ ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿ ನಮೂನೆಯನ್ನು ದಾಖಲೆಗಳೊಂದಿಗೆ ಗೊತ್ತುಪಡಿಸಿದ ಸ್ವೀಕಾರ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿದ ಬಗ್ಗೆ ಸ್ವೀಕೃತಿ ಅಧಿಕಾರಿಯಿಂದ ರಸೀದಿ ಅಥವಾ ಸ್ವೀಕೃತಿ ಪತ್ರವನ್ನು ಪಡೆದಿರಬೇಕು.
1: PM ಪರ್ಡ್ರಾಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ M.ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಶಿಕ್ಷಕರ ದಿನಾಚರಣೆಯಂದು ದೇಶಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ಬೋಧನೆಯನ್ನು ಶೈಕ್ಷಣಿಕ ಜ್ಞಾನ ಮೀರಿದ್ದಾಗಿದ್ದು ವ್ಯಕ್ತಿಗಳು ಮತ್ತು ರಾಷ್ಟ್ರವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಉದಾತ್ತ ಜವಾಬ್ದಾರಿ ಎಂದು ಬಣ್ಣಿಸಿದ್ದಾರೆ. ಕೋಟ್ಯಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಪ್ರೇರಣೆಯನ್ನು ತುಂಬಿದ್ದಕ್ಕಾಗಿ ಅವರು ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪರಂಪರೆಯನ್ನು ಸ್ಮರಿಸಿದ ಅವರು, ವಿದ್ವಾಂಸ, ಲೇಖಕ ಮತ್ತು ರಾಜಕಾರಣಿಯಾಗಿ ಅವರ ಸಾಧನೆಗಳ ಹೊರತಾಗಿಯೂ ಅವರು ಶಿಕ್ಷಕರಾಗುವುದನ್ನು ತಮ್ಮ ಪ್ರಮುಖ ಪಾತ್ರವೆಂದು ಪರಿಗಣಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಶಿಕ್ಷಕರಾಗಿ ಸ್ಮರಿಸಿಕೊಳ್ಳಬೇಕೆಂಬ ಬಯಕೆಯನ್ನು ಸಹ ರಾಷ್ಟ್ರಪತಿ ಸ್ಮರಿಸಿದರು. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದೇಶಾದ್ಯಂತದ ಶಿಕ್ಷಕರಿಗೆ ಉಪರಾಷ್ಟ್ರಪತಿಗಳು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಗೌರವ ಸಲ್ಲಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಓಂ ಬಿರ್ಲಾ ಅವರು ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನ, ಮೌಲ್ಯಗಳು ಮತ್ತು ಮಾರ್ಗದರ್ಶನದ ಮೂಲಕ ಸಮಾಜ ರೂಪಿಸುವ ವಾಸ್ತುಶಿಲ್ಪಿಗಳಲ್ಲಿ ಶಿಕ್ಷಕರು ಸಹ ಸೇರಿದ್ದಾರೆ ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜ್ಞಾನದ ಅನ್ವೇಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಮತ್ತು ಭಾರತದ ಶಾಶ್ವತ ಪ್ರಗತಿಗೆ ಕೊಡುಗೆ ನೀಡಿದ ಶಿಕ್ಷಕರಿಗೆ ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಂತಹ ತತ್ವಜ್ಞಾನಿ ರಾಜನೀತಿಜ್ಞರ ನಿರಂತರ ಪರಂಪರೆಯು ಜ್ಞಾನ ಸಮೃದ್ಧ ಭಾರತವನ್ನು ನಿರ್ಮಿಸುವತ್ತ ದೇಶವನ್ನು ಪ್ರೇರೇಪಿಸುತ್ತಿದೆ ಎಂದು ಹೇಳಿದರು. ಶಿಕ್ಷಕರು ಪಠ್ಯಪುಸ್ತಕಗಳನ್ನು ಮೀರಿ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ವಿಜೇತರೊಂದಿಗೆ ಅವರು ಸಂವಾದ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶಿಕ್ಷಕರೊಂದಿಗಿನ ಸಂವಾದದ ಕ್ಷಣಗಳನ್ನು ಹಂಚಿಕೊಂಡ ಪ್ರಧಾನಿ, ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಮಗು ಜೀವಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಅವರು ತಮ್ಮೊಳಗೆ ಮಗುವನ್ನು ಕಾಪಾಡಿಕೊಳ್ಳಬೇಕು. ಮಕ್ಕಳಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಶಿಕ್ಷಕರು ಪಠ್ಯಕ್ರಮಕ್ಕೆ ಸೀಮಿತಗೊಳ್ಳುವ ಬದಲು ತಮ್ಮ ಜೀವನದ ಭಾಗವಾಗಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿಯನ್ನು ಉಲ್ಲೇಖಿಸಿದ ಪ್ರಧಾನಿ, ಮಕ್ಕಳನ್ನು ತರಗತಿಯ ಹೊರಗೆ ಕರೆದುಕೊಂಡು ಹೋಗಿ ನೈಜ ಜಗತ್ತಿನ ಕೌಶಲ್ಯ ಮತ್ತು ಕೆಲಸದ ಪ್ರಕಾರಗಳೊಂದಿಗೆ ಸಂಪರ್ಕಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಪ್ರಮುಖ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಉಲ್ಲೇಖಿಸಿದ ಅವರು, ಇತ್ತೀಚೆಗೆ ಮಕ್ಕಳಲ್ಲಿ ಅತಿಯಾದ ಸ್ಕ್ರೀನ್ ಸಮಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಜೊತೆಗೆ ಸ್ಕ್ರೀನ್ ವ್ಯಸನವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗಗಳಾಗಿ ಕ್ರೀಡೆ, ಹೊರಾಂಗಣ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸಲು ಸೂಚಿಸಿದರು. ಸ್ತನ ಕ್ಯಾನ್ಸರ್ ಜಾಗೃತಿಯ ಬಗ್ಗೆಯೂ ಮಾತನಾಡಿದ ಅವರು, ಹೆಚ್ಚುತ್ತಿರುವ ಜಾಗೃತಿಯನ್ನು ಪ್ರತಿಬಿಂಬಿಸುವ ಮೂಲಕ ಮಹಿಳೆಯರು ಆರೋಗ್ಯ ತಪಾಸಣೆಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುತ್ತಿದ್ದಾರೆ. ಹೆಚ್ಚುತ್ತಿರುವ ಮಾದಕ ದ್ರವ್ಯ ಸೇವನೆಯ ಬೆದರಿಕೆಯ ವಿರುದ್ದ ಪ್ರಧಾನಿ ಎಚ್ಚರಿಕೆ ನೀಡಿದರು. ಮಕ್ಕಳು ಅರಿವಿಲ್ಲದೆಯೇ ಅಂತಹ ವ್ಯಸನಗಳಿಗೆ ಬಲಿಯಾಗುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ.
1: ಡ್ರಗ್ಸ್ ಕಾ ಮಾಮಲಾ ಬಡೆ ಶಹರೋ ಮೇ ಯೂನಿವರ್ಸಿಟಿ ಮೇ ರಹಾ ಸಾ ನಹೀ ಪತಾ ಹೀ ನಹೀ ಕಿಸಿ ಕೋ ಕ್ಯಾ ಹೈ ಕೋಯಿ ಆಕರ್ ಕೆ ದೇ ದೇತಾ ಹೈ ಕ್ಯಾ ಉಸ್ ಸಂಬಂಧ ಮೇ ಲಗಾತಾರ ಆಜ್ ಕೆ ಜೋ ಆಪ್ ಟೀಚರ್ಸ್ ಹೈ ಕ್ಯಾ ಅವೇರ್ನೆಸ್ ಉಸ್ಕೆ ಕಾರಣ ಕ್ಯಾ ಭಯ ಹೈ ಕ್ಯಾ ಮೈನ್ಯೂಟ್ಲಿ ಅಬ್ಸರ್ವ್ ಕರ್ನೆ ಮೇ ಕೋಯಿ ಕಿಸಿ ಬಚ್ಚೆ ಮೇ ಬದಲಾವ್ ತೋ ನಹೀ ಆ ರಹಾ ಹೈ ಪ್ರಕಾರ ಸೇ ಮೇ ಪೂರಿ ಶಿಕ್ಷಾ ಜಗತ್ ಸೇ ಯೇ ಕಹನಾ ಚಾಹತಾ ಹೂಂ ಕಿ ಹಮೇ ಬಹುತ್ ಪಹಲೆ ಸೇ ಜ್ಯಾದಾ ಕಿತಾಬೋ ಸೇ ಬಾಹರ್ ನಿಕಲ್ ಕರ್ಕೆ ಸಿಲೇಬಸ್ ಸೇ ಬಾಹರ್ ನಿಕಲ್ ಕರ್ಕೆ ಬಚ್ಚೋ ಕಿ ಜಿಂದಗಿ ಮೇ ಘುಸನಾ ಪಡೆಗಾ ಬಚ್ಪನ್ ಮರನೆ ನಹೀ ದೇನಾ ಚಾಹಿಯೇ ಔರ್ ಬಚ್ಪನ್ ಬನಾಯೇ ರಖನೆ ಕಾ ಸಬ್ಸೆ ಬಡಾ ಕಾಮ್ ಟೀಚರ್ ಕರ್ ಸಕ್ತೇ.

0: ಶಿಕ್ಷಕರ ದಿನದಂದು ನಮ್ಮ ಸಮಾಜಕ್ಕೆ ಶಿಕ್ಷಕರ ಬಲವಾದ ಕೊಡುಗೆಯನ್ನು ಶ್ಲಾಘಿಸುವುದಾಗಿ ತಿಳಿಸಿದ ಪ್ರಧಾನಿ, ಇಂದು ಭಾರತರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷ 3 ವಿಭಾಗಗಳಿಂದ 82 ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ. ಇವರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ 48 ಶಿಕ್ಷಕರು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರು, ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ 13 ಕೌಶಲ್ಯ ತರಬೇತುದಾರರು ಸೇರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಜ್ಞಾನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಸಬಲಗೊಳಿಸುತ್ತಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಶಿಕ್ಷಕರ ದಿನದ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿರುವ ಅವರು, ಮಹಾನ್ ವಿದ್ವಾಂಸ, ತತ್ವಜ್ಞಾನಿ ಮತ್ತು ಶಿಕ್ಷಕ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ದಾರ್ಶನಿಕ ಶಿಕ್ಷಕರಾಗಿದ್ದರು. ಅವರ ಸಮರ್ಪಣೆ ಮತ್ತು ಬೋಧನೆ ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಹೇಳಿದರು. ಶಿಕ್ಷಕರ ದಿನಾಚರಣೆಯ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ಗಮನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲು, ಪ್ರತಿದಿನ ಶ್ರಮಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಲು ಅವಕಾಶವನ್ನು ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವರ್ಷ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳ 82 ಅತ್ಯುತ್ತಮ ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ 2026ರೊಂದಿಗೆ ಗೌರವಿಸಲಾಗುತ್ತಿದೆ ಎಂದು ಅವರು ವಿವರಿಸಿದ್ದಾರೆ.
4: इस बार सम्मानित किए जा रहे हैं 82 शिक्षकों में, स्कूल शिक्षण से 48, उच्च शिक्षण से 21 और कौशल विकास एवं उद्यमिता मंत्रालय से 13 शिक्षक शामिल है. लेकिन यह सम्मान केवल उन शिक्षकों के तक सीमित नहीं है, यह देश के 1,03,00,000 से अधिक शिक्षकों का प्रतिनिधित्व करता है जो हर दिन लगभग 25 करोड़ विद्यार्थियों तक शिक्षण पहुंचाता है.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದೇ 26ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ 22ರಿಂದ 28ರವರೆಗೆ ನಡೆಯಲಿರುವ ಸಾಮಾನ್ಯ ಚರ್ಚೆಯ ಮಧ್ಯಾಹ್ನದ ಅಧಿವೇಶನದಲ್ಲಿ ಎಸ್ ಜೈಶಂಕರ್ ಭಾರತದ ವಾದವನ್ನು ಮಂಡಿಸಲಿದ್ದಾರೆ. ಹೊರ್ಮಸ್ ಜಲಸಂಧಿಯಲ್ಲಿನ ಅಡಚಣೆಗಳಿಗೆ ಸಂಬಂಧಿಸಿದ, ಆಹಾರ ಮತ್ತು ಇಂಧನ ಬೆಲೆಗಳ ಏರಿಕೆ ಸೇರಿದಂತೆ ನಿರಂತರ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಹಾಗೂ ಬೆಳೆಯುತ್ತಿರುವ ಆರ್ಥಿಕ ಒತ್ತಡಗಳ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಅಧಿವೇಶನ ನಡೆಯುತ್ತಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನ ಸಮುದ್ರ ಮಟ್ಟ ಏರಿಕೆಯಿಂದ ಉಂಟಾಗುವ ಅಸ್ತಿತ್ವವಾದದ ಬೆದರಿಕೆಗಳು, ಸಾಂಕ್ರಾಮಿಕ ತಡೆಗಟ್ಟುವಿಕೆ, ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆ, ಹವಾಮಾನ ಕ್ರಮ ಹಾಗೂ ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ಕುರಿತ ಚರ್ಚೆಗಳನ್ನು ಒಳಗೊಂಡಿರುತ್ತದೆ. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ತಂಡ ಇಂದು ರಾತ್ರಿ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ಏಷ್ಯಾ ಕಪ್ನ ಅಂತಿಮ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡವು ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ

0: ಪಾಕಿಸ್ತಾನ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ 1:20:40.
2: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು

ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಆಕಾಶವಾಣಿ ಮಡಿಕೇರಿ. ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಸಾಶಿ ಮರುಳಯ್ಯ ರಚಿತ ಒಂದು ಗೀತೆ.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್.
0: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯುವಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಬೇಕು.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾರ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೆದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ. ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ಮಡಿಕೇರಿ ಆಕಾಶವಾಣಿ.

0: ಕನ್ನಡ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ. ಅದೇ ಅಂತ್ಯಾಕ್ಷರಿ. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ.

ಕೇಳಿದರೆ ಇಂದು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ಮಹಾನ್ ತತ್ವಜ್ಞಾನಿಯೇ, ಆದರ್ಶ ಶಿಕ್ಷಕ, ರಾಜನೀತಿ ತತ್ವಶಾಸ್ತ್ರಜ್ಞ, ಹಾಗೆ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 5 ತಮಿಳುನಾಡಿನಲ್ಲಿ ಜನಿಸಿದ ಇವರ ಜನ್ಮದಿನವನ್ನು 1962 ಭಾರತದಲ್ಲಿ ನಿರಂತರವಾಗಿ ಶಿಕ್ಷಣ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಿದೆ. ರಾಧಾಕೃಷ್ಣನ್ ರಾಷ್ಟ್ರಪತಿಯಾದಾಗ, ಇವರ ಹುಟ್ಟುಹಬ್ಬವನ್ನು ಆಚರಿಸಲು ವಿದ್ಯಾರ್ಥಿಗಳು ಮುಂದಾಗಿದ್ದಾಗ, ನನ್ನ ಹುಟ್ಟುಹಬ್ಬದ ಬದಲು ಸೆಪ್ಟೆಂಬರ್ 5 ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ಹೆಚ್ಚು ಸಂತೋಷ ಆಗುತ್ತದೆ ಎಂದಿದ್ದರು. ಮುಂದುವರೆದಂತೆ ಪೂರ್ವ ಮತ್ತು ಪಶ್ಚಿಮ ತತ್ವಶಾಸ್ತ್ರಗಳ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸಿದ ಇವರು ಭಾರತೀಯ ಸಂಸ್ಕೃತಿಗೆ ಜಾಗತಿಕ ಮುನ್ನಡೆ ತಂದುಕೊಟ್ಟವರು. ಭಾರತೀಯ ತತ್ವಶಾಸ್ತ್ರವನ್ನು ವಿಶ್ವಕ್ಕೆ ಪರಿಚಯಿಸಿ ಮನುಷ್ಯನ ಬದುಕಿಗೆ ಆಧ್ಯಾತ್ಮಿಕ ಮೌಲ್ಯಗಳು ಅತ್ಯವಶ್ಯಕ ಎಂದು ಪ್ರತಿಪಾದಿಸಿದರು. ಹಿಂದೂ ಧರ್ಮದ ಸತ್ಯವನ್ನು ಪಾಶ್ಚಾತ್ಯ ಜಗತ್ತಿಗೆ ಸರಳವಾಗಿ ಅರ್ಥ ಮಾಡಿಸುವಲ್ಲಿ ಇವರ ಪಾತ್ರ ದೊಡ್ಡದಿದೆ.

ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಹೆಚ್ಚು ಪ್ರೀತಿಸುತ್ತಿದ್ದರು. ಶಿಕ್ಷಣವೆಂದರೆ ಕೇವಲ ಮಾಹಿತಿಯ ಸಂಗ್ರಹವಲ್ಲ, ಭೌತಿಕ ಶಕ್ತಿಯನ್ನು ವಿಕಸನಗೊಳಿಸುವುದರೊಂದಿಗೆ ಮನುಷ್ಯನ ಹೃದಯ ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರಬೇಕು. ಈ ಪ್ರಭಾವದಿಂದ ವಿದ್ಯಾರ್ಥಿಗಳಲ್ಲಿ ದಯೆ ಮತ್ತು ಅನುಕಂಪ ಎಂಬ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ. ವಿದ್ಯಾರ್ಥಿಗಳಲ್ಲಿ ನೈತಿಕತೆ ಮತ್ತು ಜವಾಬ್ದಾರಿಯನ್ನು ಬೆಳೆಸುವ ಶಿಕ್ಷಣ ಅಗತ್ಯ ಎಂದು ಪ್ರತಿಪಾದಿಸಿದರು. ತನಿಖಾ ಮನೋಭಾವ, ಸೃಜನಶೀಲತೆ ಮುಂತಾದ ವಿಚಾರಣಾ ಗುಣವನ್ನು ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂತಿರಬೇಕು. ಶಿಕ್ಷಣದಿಂದ ವಿದ್ಯಾರ್ಥಿಗಳಲ್ಲಿ ಕಲ್ಪನಾಶಕ್ತಿ, ಕರಕುಶಲತೆ ಬೆಳೆಯಬೇಕು. ತಂತ್ರಜ್ಞಾನ ಮತ್ತು ವಿಜ್ಞಾನದ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಅರ್ಪಿಸುವುದನ್ನು ಹೇಳಿಕೊಡುವಂತಿರಬೇಕು. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವ ತರಬೇತಿಯನ್ನು ಶಿಕ್ಷಣವು ನಮಗೆ ಕೊಡಬೇಕು. ಅವಸರದ ನಿರ್ಣಯಗಳಿಂದ ನಾವು ದಾರಿ ತುಳಿಯಬಾರದು. ಎಲ್ಲವನ್ನು ಕೂಲಂಕುಷವಾಗಿ ವಿಚಾರಿಸಬೇಕು. ಇದಕ್ಕೆಲ್ಲ ತಾಳ್ಮೆ ಅವಶ್ಯ, ಸ್ವಯಂ ನಿಯಂತ್ರಣ ಅವಶ್ಯ. ಸ್ವಯಂ ನಿಯಂತ್ರಣವನ್ನು ಜನರಲ್ಲಿ ತುಂಬುವುದೇ ಶಿಕ್ಷಣದ ಒಂದು ಪ್ರಮುಖ ಗುರಿಯಾಗಬೇಕು. ಹೊಸ ವಿಚಾರಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವ ಉದಾರ ಗುಣವನ್ನು ಯುವ ವಿದ್ಯಾರ್ಥಿಗಳಲ್ಲಿ ಬಳಸುವ ಶಿಕ್ಷಣದ ಮುಖ್ಯ ಗುರಿಯಾಗಬೇಕು. ನಿತ್ಯ ನಮ್ರತೆ ಹಾಗೂ ಸಹಾನುಭೂತಿ ಅಂತಹ ಗುಣಗಳನ್ನು ಬೆಳೆಸುವುದು ಶಿಕ್ಷಣದ ಕರ್ತವ್ಯ. ಕೇವಲ ಜ್ಞಾನ ನೀಡಿದರೆ ಸಾಲದು. ಹೃದಯ ಮನೋಭಾವನೆ ಬೆಳೆಸುವ, ಆತ್ಮಕ್ಕೆ ಶಿಸ್ತು ತರುವ ಕೆಲಸ ಶಿಕ್ಷಣದಿಂದ ಆಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದರು.

ಇಂದು ಶಿಕ್ಷಕರ ದಿನ. ಗುರುವಿನ ಮಾರ್ಗದರ್ಶನ ವಿದ್ಯೆ ಬುದ್ಧಿ ಕಲಿಯಲು ಅತ್ಯಗತ್ಯ. ಗುರುವಿನ ಗುಲಾಮನಾಗುವ ತನಕ ದುರ್ಯದಣ್ಣ ಮುಕುತಿ. ಈ ಮಾತನ್ನು ಪುರಂದರದಾಸರು ಹೇಳಿದ್ದಾರೆ. ಗುರು ತಂದೆ ತಾಯಿ ಬಳಗ ಎಂದು ಹೇಳಿದೆ. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮಕ್ಕಳ ಮೊದಲ ಗುರು. ಶಾಲೆಯಲ್ಲಿ ವಿದ್ಯೆಯ ಮಾರ್ಗದರ್ಶನ ಶಿಕ್ಷಕರದು. ಇಂತಹ ಗುರುವಿಗೆ ಎಷ್ಟು ವಂದಿಸಿದರೂ ಸಾಲದು. ವಿದ್ಯೆ ಬಾಳಿನ ಬುನಾದಿ. ವಿದ್ಯೆಯಿಂದ ಆತ್ಮವಿಶ್ವಾಸ, ಗೌರವ, ಬುದ್ಧಿ, ಶಕ್ತಿ, ವಿವೇಕ ಹೆಚ್ಚಾಗುವುದು, ಜ್ಞಾನಾರ್ಜನೆ ವೃದ್ಧಿಯಾಗುವುದು. ಏಕಲವ್ಯ ಗುರುವಿನಿಂದ ತಿರಸ್ಕೃತನಾದರೂ ಗುರುಗಳ ಮೂರ್ತಿಯನ್ನು ನಿರ್ಮಿಸಿ ವಿದ್ಯೆ ಕಲಿತು ಗುರುಕೃಪೆಗೆ ಪಾತ್ರನಾದ ಶಿಕ್ಷಕ ವೃತ್ತಿ ಅತ್ಯಮೂಲ್ಯವಾದುದು. ಗುರುವಿನ ಸ್ವರೂಪ ದೈವದತ್ತವಾದುದು. ಕದಿಯಲಾರದ ವಸ್ತು ವಿದ್ಯೆ. ಆಸ್ತಿಯನ್ನು ಯಾರೂ ಕದಿಯಲಾರರು. ವಿದ್ಯೆ ಕಲಿಯುವ ಮನಸ್ಸು ಹುಮ್ಮಸ್ಸು ಇದ್ದರೆ ಸಾಕು. ಆಚಾರ್ಯ ದೇವೋಭವ ಎಂದು ಗುರುವನ್ನು ಭಗವಂತನಿಗೆ ಹೋಲಿಸಿರುವರು. ಗುರುವಿಲ್ಲದ ವಿದ್ಯೆ ಪರಿಪೂರ್ಣವಲ್ಲ. ಇಂದು ವಿದ್ಯೆ ಕಲಿಸಿದ ಎಲ್ಲ ಗುರುಗಳನ್ನು ಸ್ಮರಿಸಿಕೊಳ್ಳಲೇಬೇಕಾದ ದಿನ. ಶಾಲೆಯಲ್ಲಿ ಬೋಧಿಸುವ ಗುರುಗಳು ಮತ್ತು ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಹೆತ್ತವರೇ ಮಕ್ಕಳಿಗೆ ಗುರುಗಳು. ಹಾಗಾಗಿ ಬದುಕಲು ಮಕ್ಕಳಿಗೆ ಒಳ್ಳೆಯ ಮಾರ್ಗ ತೋರಿದವರೆಲ್ಲರೂ ಗುರುಗಳೇ.

ಭಾರತದ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯುನ್ನತ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಗುರುವಿನ ಮಹತ್ವವನ್ನು ಸಾರಲಾಗಿದೆ. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ಕರೆದೊಯ್ಯುವವನೇ ಗುರು. ಆದ್ದರಿಂದ ಶಿಕ್ಷಕ ಎನ್ನುವುದು ಕೇವಲ ಒಂದು ವೃತ್ತಿಯಲ್ಲ, ಅದು ಒಂದು ಪವಿತ್ರ ಸೇವೆ, ಒಂದು ಜವಾಬ್ದಾರಿ, ಒಂದು ಜೀವನ ಧರ್ಮ. ಈ ಮಹಾನ್ ಶಿಕ್ಷಕ ವೃತ್ತಿಯ ಘನತೆಯನ್ನು ತನ್ನ ಬದುಕಿನ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನ್ ಶಿಕ್ಷಣ ತಜ್ಞ, ತತ್ವಜ್ಞಾನಿ, ಭಾರತರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5 ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಒಳ್ಳೆಯ ಶಿಕ್ಷಕ ಸಿಕ್ಕರೆ ಎಂತಹ ಮಗುವಿನಲ್ಲಿರುವ ಸಾಮರ್ಥ್ಯವೂ ಅರಳಬಹುದು. ಪ್ರತಿಯೊಂದು ಮಗುವಿನಲ್ಲಿಯೂ ಒಂದು ವಿಶಿಷ್ಟವಾದ ಪ್ರತಿಭೆ ಅಡಗಿರುತ್ತದೆ. ಕೆಲವರ ಪ್ರತಿಭೆ ತಕ್ಷಣ ಕಾಣಿಸುತ್ತದೆ, ಕೆಲವರ ಪ್ರತಿಭೆಯನ್ನು ಗುರುತಿಸಲು ಸಮಯ ಬೇಕಾಗ್ತದೆ. ಆ ಅಡಗಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಸೂಕ್ತವಾದ ದಿಕ್ಕು ನೀಡಿ ಆತ್ಮವಿಶ್ವಾಸ ತುಂಬಿ ಜೀವನದ ಗುರಿಯತ್ತ ಮುನ್ನಡೆಸುವವನು ಶಿಕ್ಷಕ. ಆದ್ದರಿಂದ ಶಿಕ್ಷಕನು ಕೇವಲ ಪಾಠ ಪುಸ್ತಕವನ್ನು ಬೋಧಿಸುವವನಲ್ಲ, ಅವನು ವ್ಯಕ್ತಿತ್ವವನ್ನು ರೂಪಿಸುವ ಶಿಲ್ಪಿ, ಅವನು ಕನಸುಗಳಿಗೆ ರೆಕ್ಕೆ ಕೊಡುವ ಮಾರ್ಗದರ್ಶಿ, ಅವನು ಭವಿಷ್ಯದ ರಾಷ್ಟ್ರ ನಿರ್ಮಾತ್ರ. ಒಂದು ದೀಪದಿಂದ 1,000 ದೀಪಗಳು ಬೆಳಗುತ್ತವೆ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸರ್ಕಾರದ ಪ್ರಜಾ ಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ.

0: ರಾಜ್ಯ ಸರ್ಕಾರ ನೂತನವಾಗಿ ಆರಂಭಿಸಿರುವ ಪ್ರಜಾಸೇವಾ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರದ ಕೂಡ್ಲಿಗಿಯಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸುವ ಉದ್ದೇಶದಿಂದ ಸರ್ಕಾರ ಪ್ರಜಾಸೇವಾ ಇಲಾಖೆಯನ್ನು ಆರಂಭಿಸಿದೆ ಎಂದು ತಿಳಿಸಿದರು. ಒಂದೇ ಸೂರಿನಡಿ ಪರಿಹಾರ ಕಲ್ಪಿಸುವ ಜೊತೆಗೆ ಅರ್ಜಿಗಳ ಪಾರದರ್ಶಕ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನದ ಜೀರ್ಣೋದ್ದಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಅಹವಾಲು ಸಲ್ಲಿಸಲು ಪ್ರಜಾಸೇವಾ ಅಭಿಯಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ, ವಿಧಾನಸಭೆಯ ಉಪ ಸಭಾಧ್ಯಕ್ಷ ಮಂಕಾಳು ವೈದ್ಯ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೂ ಸರ್ಕಾರದ ಯೋಜನೆಗಳ ಮಾಹಿತಿ ತಲುಪುವುದು ಅತ್ಯಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಕ್ರಿಯವಾಗಿ ಶ್ರಮಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಜಾರಿಗೆ ತರುವ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗದೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯನ್ನು ತಲುಪಬೇಕು ಎಂಬ ಆಶಯದಿಂದ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಧ್ಯೇಯದೊಂದಿಗೆ ಸರ್ಕಾರದಿಂದ ಆರಂಭಿಸಲಾಗಿರುವ ಪ್ರಜಾಸೇವೆ ಆಂದೋಲನ ಸಭೆಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಇಂದು ಚಾಲನೆ ದೊರೆತಿದೆ. ನೇಪಾಳದಲ್ಲಿ ನಾಪತ್ತೆಯಾಗಿರುವ ರಾಜ್ಯದ ವ್ಯಕ್ತಿಗಳ ಗುರುತು ಪತ್ತೆ ಹಾಗೂ ಅಗತ್ಯವಿದ್ದಲ್ಲಿ ಅವರ ಮೃತದೇಹಗಳನ್ನು ಸ್ವದೇಶಕ್ಕೆ ತರಲು ಅನುಕೂಲವಾಗುವಂತೆ ಡಿಎನ್ಎ ಪರೀಕ್ಷೆ ನಡೆಸಲು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯನ್ನು ನೋಡಲ್ ಕೇಂದ್ರವಾಗಿ ನೇಮಕ ಮಾಡಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ನಾಪತ್ತೆಯಾಗಿರುವ ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚಲು ಮೊದಲ ಸಂಬಂಧಿಕರಾದ ತಂದೆ, ತಾಯಿ, ಮಗ ಅಥವಾ ಮಗಳು ಡಿಎನ್ಎ ಮಾದರಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಸಂಬಂಧಿಕರು ಸಂಬಂಧ ದೃಢಪಡಿಸಲು ಸಂಬಂಧಿತ ದಾಖಲೆಗಳನ್ನು ಕಡ್ಡಾಯವಾಗಿ ತರುವಂತೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಕುರಿತಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮದ್ದೂರು ತಾಲೂಕಿನ ಪಶು ಇಲಾಖೆಯಲ್ಲಿ ನಡೆದಿರುವ ಹಗರಣಗಳ ಸಂಬಂಧ ಸುಧಾರಣೆ ತರಲು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಶೀಘ್ರವೇ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಶಿಕ್ಷಕರ ದಿನಾಚರಣೆ. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಗೆ ಶುಭ ಕೋರಿದ್ದಾರೆ. ಶಿಕ್ಷಕರ ನೆರವಿಗೆ ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ.
4: ಶಿಕ್ಷಕರು ಅಂತ ಹೇಳಿದ್ರೆ ಬರೀ ಅವರು ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ, ಒಂದು ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ಅವರು ಹೆಚ್ಚು ಸಹಕಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಂದೆ ತಾಯಿಯವರು ಜೀವದಾನ ಮಾಡ್ತಾರೆ, ಅದನ್ನ ಭವಿಷ್ಯದಲ್ಲಿ ನಡೀತಕ್ಕಂಥ ದಾನ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಯಾವತ್ತೂ ಕೂಡ ವಿಶೇಷವಾಗಿ ಶಿಕ್ಷಕರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಜೊತೆಗೆ ಸರ್ಕಾರ ಯಾವತ್ತೂ ಕೂಡ ಇರ್ತದೆ, ಸ್ಪಂದನೆ ಮಾಡ್ತದೆ. ಯಾವತ್ತೂ ಕೂಡ ಅವರ ಸಹಕಾರ ಸರ್ಕಾರಗಳ ಜೊತೆ

0: ಇರಲಿ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಉದ್ದ ಅಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಶಿಕ್ಷಕರಿಗೆ ಶುಭ ಕೋರಿದ್ದಾರೆ. ತಣಿಸಂದ್ರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು ಶಿಕ್ಷಕರೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. ತಂದೆ ತಾಯಿ ಜನ್ಮ ನೀಡಿದರೆ ದಾರಿ ತೋರಿಸುವವರು ಶಿಕ್ಷಕರು ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 46,000 ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರೆಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಗುರುಗಳು ಎಂದು ತಿಳಿಸಿದರು. ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ಪೀಳಿಗೆಯನ್ನೇ ಬದಲಾಯಿಸಬಲ್ಲ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಇತರೆಡೆಯೂ ಶಿಕ್ಷಕ ದಿನಾಚರಣೆ ಆಚರಿಸಲಾಯಿತು. ಶಿಕ್ಷಕರ ಪ್ರಾಮಾಣಿಕ ಸೇವೆ ಮತ್ತು ಪರಿಶ್ರಮದ ಫಲವಾಗಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ 3ನೇ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ. ರೈತರು ಸಾಲ ಮನ್ನಾ ಕೋರಿದಾಗ ಕೇಂದ್ರದತ್ತ ಬೆರಳು ತೋರಿಸುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ 5,000 ಕೋಟಿ ರೂಪಾಯಿಗಳ ನೈಸರ್ಗಿಕ ವಿಕೋಪ ನಿಧಿಯಡಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಭಗವದ್ಗೀತೆಯ ಸಂದೇಶಗಳನ್ನು ಆಧರಿಸಿ ಪರಿಣಾಮಕಾರಿ ನಾಯಕತ್ವದ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ದಿ ಇನ್ನರ್ ಚಾರಿಟೋಯಿರ್ ಕೃತಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ರಾಮಕೃಷ್ಣ ಆಶ್ರಮದ ಸ್ವಾಮಿ ಮಹಾಮೇಧಾನಂದಜಿ ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ಜಯನಗರದ ಎನ್ಎಂಕೆಆರ್ವಿ ಆವರಣದ ಮಂಗಳ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀತಿ ಆಯೋಗದ ಪೂರ್ಣಕಾಲಿಕ ಸದಸ್ಯ ಡಾ ಆರ್ ಬಾಲಸುಬ್ರಹ್ಮಣ್ಯಂ ರಚಿಸಿರುವ ದಿ ಇನ್ನರ್ ಚಾರಿಯೋಟಿರ್ ಕೃತಿಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಭಗವದ್ಗೀತೆಯಲ್ಲಿರುವ ಜೀವನ ಮೌಲ್ಯಗಳು ಹಾಗೂ ನಾಯಕತ್ವದ ತತ್ವಗಳನ್ನು ಇಂದಿನ ಯುವಜನತೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ವೇದ ವಿದ್ವಾಂಸ ದುಷ್ಯಂತ್ ಶ್ರೀಧರ್ ಅವರೊಂದಿಗೆ ಸಂವಾದ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆಗಳು ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ಇದೇ 19 ಹಾಗೂ 20ರಂದು ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತಗಟ್ಟೆಗಳಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಪ್ರಜಾಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ.
3: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ್ ಶಾಲೆಯ

0: ಇದು ನಮ್ಮೆಲ್ಲರಿಗೂ ವಿಶೇಷ ದಿನ. ಇದು ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದಿನ.
1: ಒಂದು ಮಗುವಿನ ಕೈಯಲ್ಲಿ ಪುಸ್ತಕವಿದ್ದರೆ ಅದರೊಳಗಡೆ ಅಕ್ಷರಗಳಿರುತ್ತವೆ. ಆದರೆ ಆ ಅಕ್ಷರಗಳಿಗೆ ಅರ್ಥ ನೀಡುವವರು ಯಾರು?
2: ಗುರು ಅಲ್ಲವೇ? ಒಂದು ಮಗುವಿನ ಕಣ್ಣಲ್ಲಿ ಕನಸಿದ್ದರೆ
3: ಆ ಕನಸಿಗೆ ದಾರಿ ತೋರಿಸುವವರು
2: ಗುರು ಅಲ್ಲವೇ? ಮಕ್ಕಳು ದೇಶದ ಭವಿಷ್ಯವಾದರೆ
4: ಆ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು
2: ಶಿಕ್ಷಕರು ಅಲ್ಲವೇ?
5: ಗುರು ಕೇವಲ ಪಾಠ ಹೇಳುವುದಿಲ್ಲ,
1: ತಪ್ಪು ಮಾಡಿದ್ದಾಗ ತಿದ್ದುತ್ತಾರೆ, ಸೋತಾಗ ಧೈರ್ಯ ತುಂಬುತ್ತಾರೆ, ಗೆದ್ದಾಗ ಹೆಮ್ಮೆ ಪಡುತ್ತಾರೆ.
2: ಹಾಗೆಯೇ ಮಕ್ಕಳು ಕೂಡ ಗುರುವಿನ ಜ್ಞಾನಕ್ಕೆ ಅರ್ಥ ನೀಡುವವರು.
1: ಮಕ್ಕಳ ಪ್ರಶ್ನೆಗಳು ಗುರುವಿನ ಜ್ಞಾನವನ್ನು ಮತ್ತಷ್ಟು ಬೆಳಗಿಸುತ್ತವೆ.
2: ಮಕ್ಕಳ ಸಾಧನೆಯಲ್ಲೇ ಗುರುವಿನ ಯಶಸ್ಸು ಅಡಗಿದೆ.
3: ಗುರು ಮತ್ತು ಮಕ್ಕಳ ಈ ಸುಂದರ ಬಂಧ,
2: ಜ್ಞಾನ ಮತ್ತು ಕನಸುಗಳ ಈ ಪಯಣ,
4: ನಾಳೆಯ ಸಮಾಜದ ಶಕ್ತಿಯಾಗುವ ಈ ಸುಂದರ ಸಂಬಂಧದ

0: ಒಂದು ಮಹಾನ್ ಕನಸು,
1: ಒಂದು ದೃಢ ಸಂಕಲ್ಪ,
0: ಒಂದು ಸಮಾಜವನ್ನು ಶಿಕ್ಷಣದ ಮೂಲಕ ರೂಪಿಸುವ ಅಚಲ ನಂಬಿಕೆ,
2: ಬೆಳಕಾಗಿ ಹೊಮ್ಮಿದ ಕನಸು,
3: ವಿದ್ಯೆಯಾಗಿ ಅರಳಿದ ಮನಸ್ಸು,
4: ಮೌಲ್ಯಗಳ ದಾರಿಯಲ್ಲಿ ಸಾಗುತ್ತಾ ಬದುಕಿದ ಪಯಣದತ್ತ
0: ಒಬ್ಬ ಶಿಕ್ಷಕನ ಕನಸು, ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವಾಯಿತು, ಸಾವಿರಾರು ಮಕ್ಕಳ ಬದುಕಿಗೆ ದಾರಿದೀಪವಾಗಿದೆ.
5: ಪ್ರತಿ ತರಗತಿ ಕೋಣೆಯಲ್ಲಿಯೂ ಅವರದೊಂದು ದೃಷ್ಟಿಕೋನವಿದೆ,
6: ಪ್ರತಿ ಶಿಕ್ಷಕರ ಮಾರ್ಗದರ್ಶನದಲ್ಲಿಯೂ ಆದರ್ಶ ಗುಣಗಳಿವೆ,
5: ಪ್ರತಿ ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಅವರ ಕನಸಿನ ಪ್ರತಿಫಲನವಿದೆ,
6: ಅವರು ಬಿತ್ತಿದ ಮೌಲ್ಯಗಳ ಬೀಜ ಇಂದು ಶ್ರೇಷ್ಠತೆ, ಸಹಾನುಭೂತಿ, ನಾವೀನ್ಯತೆ, ಸಹಯೋಗ ಮತ್ತು ವಿಶ್ವಾಸ ಎಂಬ ಫಲವತ್ತಾದ ವೃಕ್ಷವಾಗಿ ಬೆಳೆದು ನಿಂತಿದೆ.
4: ಸಮುದಾಯಕ್ಕೆ ಕೊಡುಗೆ ನೀಡುವ ಎಲ್ಲರಿಗೂ ನಮನಗಳು. ಚಂದ್ರ, ಸೂರ್ಯ, ಆಕಾಶ ಮತ್ತು ಪೃಥ್ವಿ ಅವೆಲ್ಲದಕ್ಕೂ ನಮ್ಮ ನಬರಗಳು, ಅಲ್ಲದೆ ಪಂಚಭೂತಗಳಿಗೂ ನಮ್ಮ ನಬರಗಳು.

0: ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದವರು ಇಂದು ಈ ದೇಶದಲ್ಲಿಯೂ ಇದ್ದಾರೆ, ಉನ್ನತ ಸ್ಥಾನದಲ್ಲಿಯೂ ಇದ್ದಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ.
1: ಇಡೀ ಪ್ರಪಂಚದಲ್ಲಿಯೇ ಧ್ರುವ ತಾರೆಯಂತೆ ರಾರಾಜಿಸುತ್ತಿದ್ದಾರೆ.
2: ಶಿಕ್ಷಕರು ಗುಣಮಟ್ಟ ಶಿಕ್ಷಣ ಮತ್ತು ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಮನ್ನಣೆ ನೀಡುತ್ತಿದ್ದಾರೆ.
0: ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಿ ಅವರಲ್ಲಿ ಸೃಜನಶೀಲತೆ ಮತ್ತು ಕೌಶಲ್ಯ ಬೆಳೆಸಲಾಗುತ್ತಿದೆ.
3: ಗುರುಗಳೇ, ಶಿಕ್ಷಣ ಎಂದರೆ ಕೇವಲ ಪುಸ್ತಕ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವುದೇ?
4: ಇಲ್ಲ ಮಗುವೆ, ಶಿಕ್ಷಣವೆಂದರೆ ಕೇವಲ ಅಂಕಗಳಿಗಾಗಿ ಕಲಿಯುವುದಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಬದುಕುವುದನ್ನು ಕಲಿಯುವುದೇ ನಿಜವಾದ ಶಿಕ್ಷಣ.
2: ಹಾಗಾದರೆ ಗುರುಗಳೇ, ಶಿಕ್ಷಣ ನಮಗೆ ಏನನ್ನು ಕಲಿಸಬೇಕು?
4: ಶಿಕ್ಷಣವು ನಮಗೆ ಜ್ಞಾನವನ್ನು ನೀಡಬೇಕು, ವಿವೇಕವನ್ನು ಬೆಳೆಸಬೇಕು, ಸತ್ಯ ನ್ಯಾಯದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸಬೇಕು.
0: ಸುಳ್ಳಿನ ನಡುವೆ ಸತ್ಯವನ್ನು ಹೇಳಲು ಕಲಿಸಬೇಕು ಅಲ್ಲವೇ ಗುರುಗಳೇ?
5: ಹೌದು, ಎಂತಹ ಸಂದರ್ಭ ಬಂದರೂ ಸತ್ಯವನ್ನು ಬಿಟ್ಟುಕೊಡದೆ ಧೈರ್ಯವನ್ನು ಶಿಕ್ಷಣ ನೀಡಬೇಕು.
0: ಸ್ವಾರ್ಥದ ನಡುವೆ ನಿಸ್ವಾರ್ಥವಾಗಿ ಬದುಕುವುದನ್ನು ಕಲಿಸಬೇಕು.
5: ಖಂಡಿತ, ನಮ್ಮ ಬೆಳವಣಿಗೆಯ ಜೊತೆಗೆ ಸಮಾಜದ ಒಳಿತನ್ನು ಯೋಚಿಸುವ ಮನಸ್ಸು ಶಿಕ್ಷಣದಿಂದ ಬರಬೇಕು.
6: ಸೋಲು ಬಂದಾಗ ಕುಗ್ಗದೆ, ಗೆಲುವು ಬಂದಾಗ ಹಿಗ್ಗದೆ ಇರಲು ಶಿಕ್ಷಣ ಸಹಾಯ ಮಾಡುತ್ತಿದ್ದೇ?
5: ಹೌದು, ಸೋಲಿನಿಂದ ಪಾಠ ಕಲಿಯಬೇಕು, ಗೆಲುವಿನಿಂದ ವಿನಯ ಕಲಿಯಬೇಕು, ಎರಡನ್ನು ಸಮಚಿತ್ತದಿಂದ ಸ್ವೀಕರಿಸುವ ಗುಣ ಬೆಳೆಸಿಕೊಳ್ಳಬೇಕು.
3: ಗುರುಗಳೇ, ನಮ್ಮ ನೋಯಿಸುವವರನ್ನು ಕ್ಷಮಿಸಲು ಕಲಿಯಬೇಕೇ?
5: ಹೌದು, ಶಿಕ್ಷಣವು ಕೇವಲ ಬುದ್ಧಿಯನ್ನು ಬೆಳೆಸುವುದಿಲ್ಲ, ಹೃದಯವನ್ನು ವಿಶಾಲಗೊಳಿಸಬೇಕು. ಪ್ರೀತಿ, ಕರುಣೆ, ಸಹನೆ ಮತ್ತು ಕ್ಷಮೆಯಂತಹ ಮೌಲ್ಯಗಳನ್ನು ಬೆಳೆಸಬೇಕು.
2: ಶತ್ರುಗಳಿಗೂ ಮಿತ್ರರಾಗುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಲ್ಲವೇ ಗುರುಗಳೇ?
1: ಅದೇ ನಿಜವಾದ ಶಿಕ್ಷಣ. ದ್ವೇಷಕ್ಕೆ ದ್ವೇಷದಿಂದ ಉತ್ತರಿಸದೆ ಪ್ರೀತಿಯಿಂದ ಗೆಲ್ಲುವ ಶಕ್ತಿಯನ್ನು ಶಿಕ್ಷಣ ನೀಡಬೇಕು.
0: ಗುರುಗಳೇ, ಹಾಗಾದರೆ ಶಿಕ್ಷಣ ಪಡೆದವನು ಹೇಗಿರಬೇಕು?
1: ಜ್ಞಾನದಲ್ಲಿ ಬೆಳಗಬೇಕು, ನಡತೆಯಲ್ಲಿ ಮಾದರಿಯಾಗಬೇಕು, ಮಾತಿನಲ್ಲಿ ಸತ್ಯವಿರಬೇಕು, ಹೃದಯದಲ್ಲಿ ಮಾನವೀಯತೆ ಇರಬೇಕು.
0: ದೇಶ ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿಯನ್ನು ಹೊಂದಿರಬೇಕು ಅಲ್ಲವೇ?
2: ಹೌದು ಮಕ್ಕಳೇ, ಉತ್ತಮ ಶಿಕ್ಷಣ ಪಡೆದ ವಿದ್ಯಾರ್ಥಿಯು ಉತ್ತಮ ನಾಗರಿಕರಾಗಿ ಬೆಳೆದು ತನ್ನ ಕುಟುಂಬ, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು.
3: ಗುರುಗಳೇ, ಈಗ ನಮಗೆ ಅರ್ಥವಾಯಿತು, ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ,
6: ಬದುಕನ್ನು ಅರ್ಥಪೂರ್ವವಾಗಿ ನಡೆಸುವ ಜ್ಞಾನ,
0: ಒಳ್ಳೆಯ ಮನುಷ್ಯನಾಗಿ ರೂಪಿಸುವ ಶಕ್ತಿ, ಸಮಾಜಕ್ಕೆ ಬೆಳಕಾಗುವ ಮಾರ್ಗದರ್ಶನ.
2: ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಮಕ್ಕಳೇ. ನೀವು ಜ್ಞಾನವನ್ನು ಪಡೆದು ಅದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿದಾಗಲೇ ನಮ್ಮ ಬೋಧನೆ ಸಾರ್ಥಕವಾಗುತ್ತದೆ.
3: ಗುರುವೇ, ನಿಮ್ಮ ಮಾತುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಗುರುಗಳೇ, ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಇರುವ ಸಂಬಂಧ ಹೇಗಿರಬೇಕು?
4: ಅದು ಕೇವಲ ಪಾಠ ಕಲಿಸುವ ಸಂಬಂಧವಲ್ಲ ಮಕ್ಕಳೇ, ಅದು ಪ್ರೀತಿ, ಗೌರವ ಮತ್ತು ವಿಶ್ವಾಸದ ಸಂಬಂಧ.
2: ಅಂತಹ ಒಂದು ಉದಾಹರಣೆಯನ್ನು ನಮಗೆ ಹೇಳುತ್ತೀರಾ ಗುರುಗಳೇ?
4: ಖಂಡಿತ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ತುಂಬಾ ವಿಶೇಷವಾಗಿದೆ.
0: ಏನದು ಗುರುಗಳೇ?
4: ರಾಧಾಕೃಷ್ಣನ್ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ನಂತರ ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಅವರು ಮೈಸೂರಿನಿಂದ ಹೊರಡುವಾಗ ಏನಾಯಿತು ಗೊತ್ತೇ?

0: ಅವರಿಗೆ ವಿದ್ಯಾರ್ಥಿಗಳು ಅದ್ಧೂರಿಯ ಬೀಳ್ಕೊಡುಗೆ ನೀಡಿದರು.
1: ಅಷ್ಟೊಂದು ಅದ್ಧೂರಿಯಾಗಿತ್ತೇ?
0: ಹೌದು, ಆದರೆ ಆ ವೈಭವಕ್ಕಿಂತ ಮುಖ್ಯವಾಗಿದ್ದು ಅವರ ಹೃದಯದಲ್ಲಿದ್ದ ಗುರುಪ್ರೇಮ.
1: ವಿದ್ಯಾರ್ಥಿಗಳು ಏನು ಮಾಡಿದರು?
0: ರಾಧಾಕೃಷ್ಣನ್ ಅವರನ್ನು ರೈಲು ನಿಲ್ದಾಣಕ್ಕೆ ಕರೆದೊಯ್ಯಲು ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ.
1: ಹಾಗಾದರೆ ಯಾರು ಎಳೆದರು ಗುರುಗಳೇ?
0: ಸ್ವತಃ ವಿದ್ಯಾರ್ಥಿಗಳೇ ಸಾರೋಟನ್ನು ಎಳೆದರು.
2: ವಾಹ್, ಗುರುಗಳ ಮೇಲೆ ಎಂತಹ ಪ್ರೀತಿ!
3: ಅಷ್ಟೇ ಅಲ್ಲ, ರೈಲಿನ ಕಂಪಾರ್ಟ್ಮೆಂಟ್ ಅನ್ನು ಹೂಗಳಿಂದ ಸುಂದರವಾಗಿ ಅಲಂಕರಿಸಿದರು. ರಾಧಾಕೃಷ್ಣನವರಿಗೆ ಜಯವಾಗಲಿ!
4: ರಾಧಾಕೃಷ್ಣನವರಿಗೆ ಜಯವಾಗಲಿ!
3: ರಾಧಾಕೃಷ್ಣನವರಿಗೆ ಜಯವಾಗಲಿ!
4: ರಾಧಾಕೃಷ್ಣನವರಿಗೆ ಜಯವಾಗಲಿ!
3: ಎಂಬ ಘೋಷಣೆ ರೈಲು ನಿಲ್ದಾಣದ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ವಿದ್ಯಾರ್ಥಿಗಳ ಪ್ರೀತಿ ಮತ್ತು ವಿಶ್ವಾಸವನ್ನು ಕಂಡು ಅವರ ಕಣ್ಣಲ್ಲೂ ನೀರು ತುಂಬಿತು.
1: ಗುರುಗಳೇ, ಇದರಿಂದ ನಮಗೆ ಏನು ಸಂದೇಶ?
5: ಒಬ್ಬ ನಿಜವಾದ ಶಿಕ್ಷಕನು ಪಾಠವನ್ನಷ್ಟೇ ಕಲಿಸುವುದಿಲ್ಲ, ಜೀವನವನ್ನು ರೂಪಿಸುತ್ತಾನೆ.
6: ಹಾಗಾದರೆ ವಿದ್ಯಾರ್ಥಿಗಳ ಕರ್ತವ್ಯವೇನು?
5: ಗುರುಗಳ ಜ್ಞಾನವನ್ನು ಗೌರವಿಸಿ ಅವರ ಮಾರ್ಗದರ್ಶನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಅಂದರೆ ಗುರು ಶಿಷ್ಯರ ಸಂಬಂಧ, ಪ್ರೀತಿಯ ಸಂಬಂಧ, ವಿಶ್ವಾಸದ ಸಂಬಂಧ, ಜೀವನ ಪೂರ್ತಿ ಉಳಿಯುವ ಸಂಬಂಧ.

0: ಒಂದು ಘಟನೆ ಹೇಳಲೆ ಕೇಳಿರಿ ಮಕ್ಕಳೇ.
1: ಹೌದಾ ಗುರುಗಳೇ?
2: ಒಮ್ಮೆ ರಾಧಾಕೃಷ್ಣನ್ ಅವರು ಭಾರತದ ರಾಯಭಾರಿಯಾಗಿ ರಷ್ಯಾ ದೇಶಕ್ಕೆ ಭೇಟಿ ನೀಡಿದ್ದರು. ಅಲ್ಲಿ ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರೊಂದಿಗೆ ಮಾತುಕತೆ ಮುಗಿಸಿ ರಾಧಾಕೃಷ್ಣನ್ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ನಡೆದ ಘಟನೆ ಇದು.
0: ರಾಧಾಕೃಷ್ಣನ್ ಅವರ ಮಾನವೀಯತೆ, ಸ್ಟಾಲಿನ್ ಅವರ ಗೌರವ ಮತ್ತು ಎಲ್ಲಾ ಧರ್ಮಗಳ ಅಂತಿಮ ಸತ್ಯ ಒಂದೇ ಎಂಬ ಸಂದೇಶ.
3: ಗುರುಗಳೇ, ರಾಧಾಕೃಷ್ಣನ್ ಅವರನ್ನು ಸ್ಟಾಲಿನ್ ಅವರು ಇಷ್ಟು ಗೌರವದಿಂದ ನೋಡಿದ್ದು ಏಕೆ?
0: ರಾಧಾಕೃಷ್ಣನ್ ಅವರು ಎಲ್ಲರನ್ನು ಮನುಷ್ಯರೆಂಬ ಭಾವನೆಯಿಂದ, ಪ್ರೀತಿಯಿಂದ ಕಾಣುತ್ತಿದ್ದರು. ಅವರ ಮಾನವೀಯತೆ ಸ್ಟಾಲಿನ್ ಅವರ ಮನಸ್ಸನ್ನು ಮುಟ್ಟಿತು.
4: ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಏನು ಹೇಳಿದರು?
0: ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಎಂದು ಭಾವುಕರಾಗಿ ಹೇಳಿದರು.
4: ಅಷ್ಟು ದೊಡ್ಡ ವ್ಯಕ್ತಿ ರಾಧಾಕೃಷ್ಣನ್ ಅವರನ್ನು ಇಷ್ಟೊಂದು ಗೌರವಿಸಿದ್ದರೆ?
2: ಹೌದು, ವಿದಾಯದ ಸಂದರ್ಭದಲ್ಲಿ ಸ್ಟಾಲಿನ್ ಅವರು, ನಾನು ಹೆಚ್ಚು ಕಾಲ ಬಾಳುವುದಿಲ್ಲ, ಆದರೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ಎಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು.
5: ಗುರುಗಳೇ, ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ

0: ಯಾರಾದರೂ ವಿಶೇಷವಾಗಿ ಹೇಳಿದ್ದಾರೆ.
1: ಹೌದು, ತಮ್ಮ ಮೊದಲ ಭೇಟಿಯಲ್ಲಿ ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಶ್ರೇಷ್ಠ ಮನುಷ್ಯರಾಗುವಿರಿ ಎಂದು ಹೇಳಿದ್ದರು.
2: ಗುರುಗಳ ಮಾತು ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದೇ?
1: ಖಂಡಿತ ಮಗು, ಸತ್ಯವಾದ ಮಾತು, ಪ್ರೀತಿ ಮತ್ತು ಮಾನವೀಯತೆ ಯಾರ ಮನಸ್ಸನ್ನಾದರೂ ಬದಲಾಯಿಸಬಹುದು.
3: ಗುರುಗಳೇ, ರಾಧಾಕೃಷ್ಣನವರು ಧರ್ಮದ ಬಗ್ಗೆ ಏನು ಹೇಳುತ್ತಿದ್ದರು?
4: ಅವರ ಸಂದೇಶ ಬಹಳ ಸುಂದರವಾಗಿತ್ತು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರೀತಿ ಧರ್ಮವು ತನ್ನ ಶ್ರೇಷ್ಠ ಗುಣವನ್ನು ತೋರಿಸುತ್ತದೆ.
0: ಹಾಗಾದರೆ ಧರ್ಮ ಬೇರೆ ಬೇರೆಯಾಗಿದ್ದರು?
4: ಪ್ರೀತಿ, ಶಾಂತಿ, ಸತ್ಯ ಮತ್ತು ಮಾನವೀಯತೆ ಎಲ್ಲಾ ಧರ್ಮಗಳಲ್ಲೂ ಒಂದೇ.
2: ಅದನ್ನೇ ನಾವು ಜೀವನದಲ್ಲಿ ಪಾಲಿಸಬೇಕು ಅಲ್ಲವೇ ಗುರುಗಳೇ?
4: ಹೌದು ಮಕ್ಕಳೇ, ಧರ್ಮದ ಹೆಸರಿನಲ್ಲಿ ಭೇದ ಮಾಡದೆ ಮನುಷ್ಯನನ್ನು ಮನುಷ್ಯನಂತೆ ಕಾಣುವುದು, ಅದೇ ನಿಜವಾದ ಮಾನವೀಯತೆ.
3: ಈ ಮಾತು ನಮಗೆ ತುಂಬಾ ದೊಡ್ಡ ಪಾಠ ಕಲಿಸುತ್ತದೆ ಅಲ್ಲವೇ ಗುರುಗಳೇ?
5: ಅದೇ ರಾಧಾಕೃಷ್ಣನವರ ಬದುಕಿನ ಸಂದೇಶ. ನಾವು ಒಂದು ಮಾತು ನೆನಪಿಟ್ಟುಕೊಳ್ಳೋಣ, ಧರ್ಮಗಳು ಹಲವು,
6: ಧರ್ಮಗಳು ಹಲವು,
5: ದಾರಿಗಳು ಹಲವು,
6: ದಾರಿಗಳು ಹಲವು,
5: ಆದರೆ ಮಾನವೀಯತೆಯ ಗುರಿ ಒಂದೇ,
6: ಆದರೆ ಮಾನವೀಯತೆಯ ಗುರಿ ಒಂದೇ.
1: ಜ್ಞಾನವಂತರಾಗಿ, ಗುಣವಂತರಾಗಿ, ಉತ್ತಮ ನಾಗರಿಕರಾಗಿ ಬೆಳೆಯುತ್ತೇವೆ, ಇದೇ ನಮ್ಮ ಆಶಯ. ನಿಮ್ಮ ಬದುಕು ಜ್ಞಾನದಿಂದ ಬೆಳಗಲಿ, ಮೌಲ್ಯಗಳಿಂದ ಅರಳಲಿ, ಸಮಾಜಕ್ಕೆ ಮಾದರಿಯಾಗಲಿ.
3: ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಎಂಬಂತೆ ಮಕ್ಕಳು ತಾಳ್ಮೆ, ಧೈರ್ಯ, ಪ್ರಾಮಾಣಿಕತೆ, ಸಹಬಾಳ್ವೆ ಮುಂತಾದ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು.
6: ಜೈ ಕರ್ನಾಟಕ, ಜೈ ಭಾರತ ಮಾತೆ.
3: ಇಲ್ಲಿಯವರೆಗೆ ನಾಗಾರ್ಜುನ ವಿದ್ಯಾನಿಕೇತನ್ ಶಾಲೆಯ ಮಕ್ಕಳು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಪ್ರಸ್ತುತಪಡಿಸಿದ ಗುರುವಿನ ನೆರಳಲ್ಲಿ ಎಂಬ ರೂಪಕವನ್ನು ಕೇಳಿದ್ದೀರಿ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ 9ನೇ ತರಗತಿಯ ಮಕ್ಕಳಾದ ದೀಪಿಕಾ ಹಿರೇಮಠ್, ಜೇಸೆಲ್ ಎಆರ್, ಕೃಷಿಕಾ ಎಸ್ ರೆಡ್ಡಿ, ಕೃಷ್ಣಪ್ರಿಯಾ ಎಸ್, ಸಿರಿ ಪಿ ಹರೀಶ್, ಶಾಗ್ವಿ ಮತ್ತು ಸಾನ್ವಿ. 8ನೇ ತರಗತಿಯ ಮಕ್ಕಳಾದ ಅಟೆಲ್ ಸಾನ್ವಿ ಮತ್ತು ದನ್ವಿತಾ ಲೋಕೇಶ್. 7ನೇ ತರಗತಿ ವಿದ್ಯಾರ್ಥಿಯಾದ ಚಕ್ರವರ್ಧನ್ ಕೆ. ಸಾಹಿತ್ಯ ರಚನೆ ಮತ್ತು ನಿರ್ದೇಶನ ದಿವಾಕರ್ ಕೆ. ಸಹಕಾರ ಶಾಲೆಯ ಪ್ರಾಂಶುಪಾಲರಾದ ಮಿಸಸ್ ಮಿತಾಲಿ ಅರ್ಚತ್. ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.

ಗುರುವಿನ ನೆರಳಲ್ಲಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ನಿರ್ಮಾಣ ಆಶಾ ಹಕ್ಕಿ ಬಳಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 3:08. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಈಗ ಕೇಳೋಣ ರೂಪಕ.
1: ಆಕಾಶವಾಣಿ

0: ಕಲಿಯುಗ ಪ್ರಾರಂಭವಾಗುವುದಕ್ಕಿಂತಲೂ
1: ಸುಮಾರು 72 ವರ್ಷಗಳ ಹಿಂದೆ
0: ಒಂದು ಕೃಷ್ಣ ಪಕ್ಷದ ಅಷ್ಟಮಿಯ ರಾತ್ರಿ
1: ರೋಹಿಣಿಯಲ್ಲಿ ಚಂದ್ರೋದಯ,
0: ಮಧುರೆಯ ಸೆರೆಮನೆಯಲ್ಲಿ ಶ್ರೀಕೃಷ್ಣ ಚಂದ್ರೋದಯ,
1: ಕತ್ತಲ ಕೋಣೆಯಲ್ಲಿ ಹುಟ್ಟಿದ ಮಗು ಜಗದ ಕತ್ತಲನ್ನೇ ಕಳೆಯಿತು,
0: ಸೆರೆಮನೆಯಲ್ಲಿ ಹುಟ್ಟಿದ ಮಗು ಜಗದ ಸೆರೆ ಬಿಡಿಸಿತು,
1: ಜಗತ್ತು ಆ ತನಕ ಕಂಡರಿಯದ ಮಗು,
0: ಆ ಮಗು ಹೀಗಿತ್ತು ಎನ್ನುತ್ತಾರೆ ಭಗವಾನ್ ಬಾದರಾಯಣರು.

0: ಹೇಗಿತ್ತು ಆ ಮಗು?
1: ಅದ್ಭುತವಾಗಿತ್ತು.
0: ಜಗತ್ತಿನ ಯಾವ ಭಾಷೆಯ ಯಾವ ಮಾತಿನಿಂದಲೂ ಹೇಳಲಾಗದಷ್ಟು ಅದ್ಭುತವಾಗಿತ್ತು.
1: ಕಂಡ ಕಣ್ಣು ನಿಬ್ಬೆರಗಾಗುವಷ್ಟು,
0: ಮಾತು ಮುಖವಾಗುವಷ್ಟು ಅದ್ಭುತವಾಗಿತ್ತು.
1: ಆ ವಿಸ್ಮಯವನ್ನು ಯಾವ ಶಬ್ದಗಳು ಬಣ್ಣಿಸಲಾರವು.
0: ಮನುಷ್ಯರ ಮಾತಿಗೂ ನಿಲುಕದ ಸೊಬಗು,
1: ಮನಸ್ಸಿನ ಕಲ್ಪನೆಗೂ ಎಟುಕದ ಸೊಬಗು.
0: ಆದರೂ ಮಾತಿನಲ್ಲಿ ಸೆರೆ ಹಿಡಿಯಬೇಕೆಂದರೆ ಹೀಗಿತ್ತು.
1: ಮಾತಿಗೆ ಮೀರಿದ್ದನ್ನು ಮಾತಿನಿಂದಲೇ ಹೇಳಬೇಕಲ್ಲವೇ?
0: ತಾವರೆಯಂತ ಮೋರೆ,
1: ತಾವರೆ ಎಸಳಿನಂತೆ ಅಗಲವಾದ ನಯವಾದ ಕಣ್ಣು,
0: ಇಡೀ ವಿಶ್ವವನ್ನೇ ಪ್ರೀತಿಯಿಂದ ಹರಸುವ ಕಣ್ಣು,
1: ಕಂಡವರ ಮೈ ಮರೆಸುವ ಕಣ್ಣು,
0: ಸಂತಸದ ಹೊಳೆ ಹರಿಸುವ ಕಣ್ಣು,
1: ಪುರುಷಾರ್ಥಗಳ ಮಳೆ ಸುರಿಸುವ ಕಣ್ಣು,
0: ಮತ್ತು ಬರಿಸುವ ಕಣ್ಣು,
1: ಮುತ್ತು ಸುರಿಸುವ ಕಣ್ಣು,
0: ಕುರುಡರಿಗೂ ಕಣ್ಣನಿತ್ತ ಕಣ್ಣು,
1: ಕಿರಿಯ ಕುಡಿನೋಟದಿಂದ 18 ಅಕ್ಷೋಹಿಣಿಯನ್ನು ಮಣ್ಣು ಮುಕ್ಕಿಸಿದ ಕಣ್ಣು.
0: ಎಲ್ಲ ಮಕ್ಕಳಿಗೆ ಎರಡು ಕೈಯಾದರೆ ಈ ಮಗುವಿಗೂ 4 ಕೈ.
1: ಹುಡುಗಿಯರ ಎದೆಯ 4 ತಂತಿಯನ್ನು ಮೀಟಿದ ಕೈ.
0: ಹೌದು, 4 ಪುರುಷಾರ್ಥಗಳನ್ನೀಯಲು 4 ಕೈ.
1: ಒಂದು ಕೈಯಲ್ಲಿ ಧರ್ಮದ ಸಂಕೇತವಾದ ಚಕ್ರ,
0: ಇನ್ನೊಂದು ಕೈಯಲ್ಲಿ ಸಿರಿಯ ಸಂಕೇತವಾದ ಶಂಖ,
1: ಮತ್ತೊಂದು ಕೈಯಲ್ಲಿ ಕಾಮದ ಸಂಯಮದ ಸಂಕೇತವಾದ ಗದೆ,
0: ನಾಲ್ಕನೆಯ ಕೈಯಲ್ಲಿ ಮೋಕ್ಷದ ಶಾಂತಿಯ ಸಂಕೇತವಾದ ಕಮಲ,
1: ಎದೆಯ ಬಲಬದಿಯಲ್ಲಿ ತನ್ನರಸಿ ಸಿರಿಯ ಸಂಕೇತವಾದ ಶ್ರೀವತ್ಸ ಚಿಹ್ನೆ,
0: ಕೊರಳಲ್ಲೋ ಕೌಸ್ತುಭದ ಮಣಿಯ ಹಾರ,
1: ಹುಟ್ಟುವಾಗಲೇ ಸೊಂಟದಲ್ಲಿ ಪೀತಾಂಬರ.
0: ಯಾವ ಮಕ್ಕದಲ್ಲಿ ಯಾವ ನೇಕಾರ ನೇಯ್ದನೋ ಈ ಚೆಲುವಿನ ಪೀತಾಂಬರವನ್ನು.
1: ಬತ್ತಲಿನಿಂದಿಹ ಬುದ್ಧನಾದವನಿಗೆ ಪೀತಾಂಬರ ಸಿಂಗಾರ,
0: ಗೋಪಿಯರನ್ನು ಬತ್ತಲಗೊಳಿಸಿದ ಗೋಪಿ ವಸ್ತ್ರಾಪಹಾರಕನಿಗೆ ಹುಟ್ಟುವಾಗಲೇ ಬಟ್ಟೆಯ ಪರದೆ,
1: ನಸು ಕಂದು ಬಣ್ಣದ ಮಗು,
0: ಮುಗಿಲ ಮೋಡವೇ ಮುತ್ತೆಯಾಗಿ ಮೂಡಿ ಬಂತೋ ಎನ್ನುವಂತೆ,
1: ನೀಲ ಮೇಘ ಶ್ಯಾಮ,
0: ಮುದ್ದು ಕಣ್ಗಳ,
1: ಮುದ್ದು ಮೋರೆಯ,
0: ಮುದ್ದು ಮುದ್ದು ಕಂದ,
1: ಗೋಪ ಬಾಲಯರ ತುಟಿ ಹೀರಿ ಮುದ್ದಿಟ್ಟ ಕಂದ,
0: ಜಗಕ್ಕೆಲ್ಲ ಆನಂದವೋ ಆನಂದ,
1: ಭುವಿಗಿಳಿದು ಬಂದ ದೇವಲೋಕದ ಚಂದ,
0: ಆಭರಣಗಳಿಗಿದು ಆಭರಣ,
1: ಆದರೂ ಮೈ ತುಂಬ ಆಭರಣ,
0: ತಲೆಯ ಮೇಲೆ ವೈಡೂರ್ಯದ ಮುಕುಟ,
1: ಯಾವ ಸೊನೆಗಾರನ ಕೈಯ ಚಳಕವೋ,
0: ಕಿವಿಗಳಲ್ಲಿ ಮಕರ ಕುಂಡಲ,
1: ಅದರ ಬೆಳಕಿನಲ್ಲಿ ಮಿಂದ ಕಪ್ಪು ಮುಂಗುರುಳು,
0: ಸೊಂಟದಲ್ಲಿ ಕಿಂಕಿನಿಸುವ ನೇವಳ,
1: ಕೈಗಳಲ್ಲಿ ಕಳೆದಿಟ್ಟ ಕಡಗ,
0: ಮೇಲೆ ವಂಕಿ ತೋಳು ಬಂದಿ,
1: ಹುಟ್ಟುವಾಗಲೇ ವೇಷ ತೊಟ್ಟು ಬಂದ ಹುಡುಗ,
0: ಲೀಲಾ ನಾಟಕ ಪಾತ್ರಧಾರಿ,
1: ಚತುರ್ದಶ ಭುವನದ ಸೂತ್ರಧಾರಿ,
0: ಇವನ ಕಾಣಬೇಕೆಂದವಗೆ ಯಾವುದು ದಾರಿ,
1: ಯಾವುದು ದಾರಿ?
0: ಇಂಥ ಮಗುವನ್ನು ವಸುದೇವ ಕಂಡ.
1: ಅನಂತರ 106 ವರ್ಷಗಳ ಕಾಲ ನೆಲದ ಜನವೆಲ್ಲ ಕಂಡರು.
0: ಇಂದಿಗೂ ಸಾವಿರ ಸಾವಿರ ವರ್ಷಗಳಿಂದ ಅನುಭಾವಿಗಳು ದಾಸರು ಎಲ್ಲರೂ ಕಾಣುತ್ತಲೇ ಬಂದಿದ್ದಾರೆ.
1: ಎಂತಲೇ ದಾಸರು ಹಾಡಿದರೂ

0: ವಾಸುದೇವ ಕೃಷ್ಣ ಗೋವಳನಾದ,
1: ಪಾರ್ಥನ ಬಂಡಿಯ ಬೋವನಾದ,
0: ದುರ್ಜನರ ಗಂಟಲ ಗಾಣವಾದ,
1: ದುಃಖಿತರ ಸಾಧು ಸಂತರ ಕೊರಳ ನಾದವಾದ,
0: ಕೊಳಲ ನಾದದಲ್ಲಿ ಓಂಕಾರ ನುಡಿಸಿದ,
1: ಶಂಖನಾದದಲ್ಲಿ ವೀರರ ಎದೆ ನಡುಗಿಸಿದ,
0: ಕೆಲವರಿಗೆ ಅರ್ಥವಾದ,
1: ಕೆಲವರಿಗೆ ಅಪಾರ್ಥವಾದ,
0: ಬಲ್ಲವರ ಪುರುಷಾರ್ಥವಾದ,
1: ಬರಿಯ ಪಾರ್ಥನಿಗಲ್ಲ
0: ಸಾವಿರ ಸಾವಿರ ಸಾಧಕರ ಬದುಕಿನ ತೇರಿಗೆ ಸಾರಥಿಯಾದ,
1: ಭಕ್ತರು ಬಗೆ ಬಗೆಯಲ್ಲಿ ಹಾಡಿದರು,
0: ತಿಳಿದವರು ತಿಳಿಯದೆ ತಿನುಕಾಡಿದರು,
1: ತಿಳಿದು ಕೊಂಡಾಡಿದರು,
0: ನಲಿದಾಡಿದರು,
1: ನಲಿಯುತ್ತಲೇ ಎತ್ತರ ಎತ್ತರ ಕೇರಿದರು,
0: ಏರುತ್ತ ಏರುತ್ತ ಹೀಗೆಂದು ಹಾಡಿದರು.

0: ಅವನ ಹುಡುಗಾಟ ಅರಿತವರಿಗೆ ಹುಡುಕಾಟ,
1: ಒಂದೊಂದು ಬಾಲಲೀಲೆಯೂ ವೇದಾಂತದ ಘನ ಸಂದೇಶ,
0: ಅಧ್ಯಾತ್ಮದ ರಸಗಟ್ಟಿ.
1: ಅವನು ಬೆಣ್ಣೆ ಕತ್ತ.
0: ಅದು ಅಂತಿಂಥ ಬೆಣ್ಣೆಯಲ್ಲ,
1: ಅಂಗಡಿಯಲ್ಲಿ ಸಿಗುವಂತ ಬೆಣ್ಣೆಯಲ್ಲ,
0: ಸಾಧಕರ ಭಕ್ತರ ಹೃದಯ ಮಥನದಿಂದ ಮೂಡಿ ಬಂದ ಭಕ್ತಿಯ ನವನೀತ.
1: ಅವನು ಕದಿಯಬೇಕೆಂದೇ ಗೋಪಿಯರು ಜೋಪಾನವಾಗಿ ಕಾದಿಟ್ಟ ಬೆಣ್ಣೆ.
0: ಅವನು ನೀರೆಯರ ಸೀರೆ ಕದ್ದ.
1: ಅದು ತಾವೇ ಸುತ್ತಿಕೊಂಡಿದ್ದ ಅವಿತ್ಯೆಯ ಸೀರೆ.
0: ಬತ್ತಲಾಗದೆ ಬಯಲು ಸಿಗದು,
1: ಈ ಬತ್ತಲಾಗುವಿಕೆ ಎಲ್ಲ ಬಲ್ಲವರ ಬಾಳ ಬಯಕೆ.
0: ಬಿಚ್ಚುವುದಕ್ಕಾಗಿಯೇ ಮುಚ್ಚುವುದು ನಡೆದಿದೆ.
1: ಬಿಚ್ಚುವುದೇ ಇಲ್ಲವಾದರೆ ಮುಚ್ಚುವುದಕ್ಕೆಲ್ಲಿ ಅರ್ಥ?
0: ಇದು ತಿಳಿದವರ ತಿಳಿಗಣ್ಣಿಗೆ ತಿಳಿಯಿತು.
1: ಈ ಅರಿವು ಹಾಡಾಗಿ ಹೀಗೆ ಹರಿದು ಬಂತು.

0: ಭಗವಂತನ ಅವತಾರವನ್ನು ಎರಡು ಬಗೆಯಿಂದ ಬಣ್ಣಿಸುತ್ತಾರೆ.
1: ಜ್ಞಾನ ಕಾರ್ಯದ ಅವತಾರ ಮತ್ತು ಬಲ ಕಾರ್ಯದ ಅವತಾರ.
0: ದುಷ್ಟರ ದಮನಕ್ಕಾಗಿ ಬಲ ಕಾರ್ಯದ ಅವತಾರ,
1: ವರಾಹ, ನರಸಿಂಹ, ರಾಮ ಇತ್ಯಾದಿ.
0: ಸಜ್ಜನರ ಅರಿವಿಗಾಗಿ ಜ್ಞಾನ ಕಾರ್ಯದ ಅವತಾರ,
1: ಕಪಿಲ, ಮಹಿದಾಸ, ವೇದವ್ಯಾಸ ಇತ್ಯಾದಿ.
0: ಕೃಷ್ಣಾವತಾರ ಎರಡೂ ಹೌದು,
1: ಬಲ ಕಾರ್ಯ ಮತ್ತು ಜ್ಞಾನ ಕಾರ್ಯ.
0: ಪುಟ್ಟ ಮಗುವಾಗಿದ್ದಾಗ ಪೂತನೆಯ ಸಂಹಾರದೊಡನೆ ಮೊದಲಾಯಿತು ಬಲ ಕಾರ್ಯ.
1: ಮುಕ್ತಾಯ ಮಹಾಭಾರತ ಯುದ್ಧದ ಸಾರಥ್ಯದಲ್ಲಿ
0: ಜಗತ್ತಿನ ಮಹಾನ್ ಸಂದೇಶ ಶ್ರೀಕೃಷ್ಣನಿಂದಾಯಿತು ಭಗವದ್ಗೀತೆ,
1: ಮತ್ತೆ ಅದರ ಬಿತ್ತರ ಅನುಗೀತೆ,
0: ಕೊನೆಯದಾಗಿ ಉದ್ಧವ ಗೀತೆ.
1: ಕೃಷ್ಣನಿಗೆ ಕೃಷ್ಣನೇ ಸಾಟಿ,
0: ಗೀತೆಗೆ ಗೀತೆಯೇ ಸಾಟಿ.
1: ಅಂಥ ಸಂದೇಶಕನೂ ಮತ್ತೊಬ್ಬನಿಲ್ಲ,
0: ಅಂಥ ಸಂದೇಶವೂ ಮತ್ತೊಂದಿಲ್ಲ.
1: ನ ಭೂತೋ ನ ಭವಿಷ್ಯತಿ
0: ಅಲ್ಲಿಗೆ ಮುಗಿಯಲಿಲ್ಲ.
1: ಶರತಲ್ಪದಲ್ಲಿ ಮಲಗಿದ್ದ ಭೀಷ್ಮರ ನಾಲಗೆಯಲ್ಲಿ ಕೂತ,
0: ಪಾಂಡವರ ನೆಪದಲ್ಲಿ ಇಡೀ ವಿಶ್ವಕ್ಕೆ ವಿಸ್ಮಯದ ಜ್ಞಾನಧಾರೆಯನ್ನು ಹರಿಸಿದ.
1: ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ,
0: ಮನುಕುಲಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಮಗ್ರ ಸಂದೇಶ.
1: ಇದು ಕೃಷ್ಣನ ಅಭಯ ಸಂದೇಶ.

0: ಕೃಷ್ಣ ನುಡಿದ,
1: ನನ್ನನ್ನು ಅನನ್ಯ ಭಾವದಿಂದ ನೆನೆಯುತ್ತ ಆದರದಿಂದ ಆರಾಧಿಸುವವರ ಯೋಗಕ್ಷೇಮದ ಹೊಣೆ ನನ್ನದು.
0: ಏಕೆಂದರೆ ಅವರು ನನ್ನನ್ನೇ ನಂಬಿದವರು.
1: ನಂಬಿದವರ ಕೈ ಬಿಡದವನು ನಾನು.
0: ರಾಮಚಂದ್ರನು ಇದೇ ಮಾತನ್ನಾಡಿದ್ದ.
2: ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೇ.

0: ಒಮ್ಮೆ ಶರಣಾದರೆ ಸಾಕು.
1: ನಾನು ನಿನ್ನವನು ಎಂದರೆ ಸಾಕು.
0: ಇಡೀ ವಿಶ್ವದಿಂದ ಅವನಿಗೆ ನನ್ನ ಅಭಯ ರಕ್ಷೆ ಇದೆ.
1: ಇದು ನನ್ನ ಜೀವನದ ದೀಕ್ಷೆ.
0: ಸದಾ ಅವನ ರಕ್ಷೆ ಇದ್ದೇ ಇದೆ.
1: ನಮಗೆ ಭರವಸೆ ಮಾಡುವುದಷ್ಟೇ ಬಾಕಿ.
0: ದ್ವಾರಕೆಯಿಂದ ಹೊರಟು ಪಡುಗಡಲ ತೀರದಲ್ಲಿ
1: ಉಡುಪಿಯಲ್ಲಿ ನಿಂತ ಕೃಷ್ಣ,
0: ಮಧ್ವರಿಗೊಲಿದ ಕಡೆಗೋಲ ಕೃಷ್ಣ.

ಶ್ರೀಕೃಷ್ಣ ಚಂದ್ರೋದಯ ರೂಪಕ ಕೇಳಿದಿರಿ. ರಚನೆ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ, ನಿರೂಪಣೆ ಮಹಾಬಲೇಶ್ವರ ಹೆಬ್ಬಾರ್ ಹಾಗೂ ಯು ಬಿ ರಾಜಲಕ್ಷ್ಮಿ, ಪ್ರಸ್ತುತಿ ಡಾಕ್ಟರ್ ಶಿವಾನಂದ ಬೇಕಲ್.

ಈ ಕಾರ್ಯಕ್ರಮವನ್ನು ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ, ಈಗ ರೇಡಿಯೋ ಸಮಯ 3:18:38. ಭಾವಗೀತೆಗಳನ್ನು ಕೇಳೋಣ. ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆ, ರಾಜು ಅನಂತಸ್ವಾಮಿ ಅವರ ಸ್ವರದಲ್ಲಿ.

0: ಆಕಾಶವಾಣಿ ಮಡಿಕೇರಿ. ಈಗ ರೇಡಿಯೋ ಸಮಯ 3:32:17. ನಾಟಕ ದುರ್ಯೋಧನ ದುರ್ವಾಸಾತಿಥ್ಯ. ರಚನೆ MS ವೆಂಕಟರಾಮ ಕೊಪ್ಯ. ನಿರ್ದೇಶನ ಮತ್ತು ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ.
1: ಆಕಾಶವಾಣಿ

0: ಪಿತಾಮಹ ಪಾಂಡವರು ವನವಾಸಕ್ಕೆ ತೆರಳಿದ ನಂತರ ಅವರ ವರ್ತಮಾನವೇ ತಿಳಿಯಲಿಲ್ಲ.
1: ಸುಯೋಧನ, ಪಾಂಡವರಿಗೆ ಪರಮಾಪ್ತ ಶ್ರೀಕೃಷ್ಣನ ಅನುಗ್ರಹವಿದೆ. ಅವರು ಎಲ್ಲಿದ್ದರೂ ನಿಶ್ಚಿಂತರಾಗಿರುತ್ತಾರೆ.
0: ತಾತ, ನೀವೇನೇ ಹೇಳಿದರೂ ದಿನನಿತ್ಯದ ಊಟೋಪಚಾರಾದಿಗಳಿಗೆ ಅರಣ್ಯದ ಗೆಡ್ಡೆ ಗೆಣಸು ಫಲಹಾರಗಳೇ ಗತಿಯಲ್ಲವೇ?
1: ನೀನು ತಿಳಿದಿರುವುದು ತಪ್ಪು. ಭಗವಂತನ ಕೃಪೆಯಿಂದ ಅವರ ಸಂಕಷ್ಟಗಳ ನಿವಾರಣೆಗಾಗಿ ಸೂರ್ಯ ಭಗವಾನನು ಧರ್ಮರಾಯನಿಗೆ ಅಕ್ಷಯ ಪಾತ್ರೆ ನೀಡಿದ್ದಾನೆ.
0: ಏನು ಅಕ್ಷಯ ಪಾತ್ರೆಯೇ? ಅಂದರೆ?
1: ಪ್ರತಿ ದಿವಸವೂ ಅವರು ನಿತ್ಯಾನುಷ್ಠಾನಗಳನ್ನು ಮುಗಿಸಿದ ನಂತರ ಪತ್ನಿ ದ್ರೌಪದಿಯೊಡಗೂಡಿ ಅಕ್ಷಯ ಪಾತ್ರೆಯನ್ನು ಪೂಜಿಸಿ ಆಹಾರಕ್ಕಾಗಿ ಬೇಡಿದರೆ ಅವರಿಗೂ ಅವರಲ್ಲಿಗೆ ಬರುವ ಅತಿಥಿ ಅಭ್ಯಾಗತರಿಗೂ ಸಹ ಅಪೇಕ್ಷಿತ ಆಹಾರವೂ ದೊರಕುವುದು. ಇದು ಭಗವಾನ್ ಭಾನುದೇವನಿತ್ತವರ.
0: ಛೇ ಛೇ, ಹೀಗಾಗಬಾರದಿತ್ತು. ಇದನ್ನು ನಾನು ಸಹಿಸಲಾರೆ. ಈಗಲೂ ನನ್ನ ಇಚ್ಛೆ ವ್ಯರ್ಥವಾಯಿತು.
1: ಆದರೆ ಸೂರ್ಯದೇವನು ಒಂದು ನಿಬಂಧನೆಯೊಡನೆ ಅಕ್ಷಯ ಪಾತ್ರೆ ಇತ್ತಿದ್ದಾನೆ.
0: ನಿಬಂಧನೆಯೇ? ಅದೇನು ತಾತ?
1: ಪ್ರತಿ ದಿವಸವೂ ತಮಗೂ ಬರುವ ಅತಿಥಿ ಅಭ್ಯಾಗತರಿಗೂ ಅಪೇಕ್ಷಿತ ಭೋಜನವಾಗುವವರೆಗೆ ಪಾಂಚಾಲಿಯು ಆಹಾರ ಸೇವಿಸುವಂತಿಲ್ಲ. ನಂತರ ದ್ರೌಪದಿಯು ಭುಂಜಿಸಿ ಅಕ್ಷಯ ಪಾತ್ರೆಯನ್ನು ಸ್ವಚ್ಛಗೊಳಿಸಿಟ್ಟರೆ ನಂತರ ಮರುದಿವಸದವರೆಗೆ ಅದರಿಂದ ಏನೂ ದೊರಕುವುದಿಲ್ಲ.
0: ಆಹಾ, ಸಾಕು, ಅಷ್ಟಾದರೆ ಸಾಕು. ನೋಡುತ್ತೀರಿ ತಾತ ನನ್ನ ಚಾತುರ್ಯವನ್ನು.
1: ಅದರಿಂದ ನೀನೇನು ಮಾಡಲು ಸಾಧ್ಯ? ಅವಿವೇಕದ ಚಿಂತನೆ ಮಾಡಿ ಕೆಡಬೇಡ. ಎಚ್ಚರಿಕೆ
0: ತಾತ, ಸೂರ್ಯದೇವನ ನಿಬಂಧನೆಯೇ ನನ್ನ ಚಿಂತನೆಗೆ ತಕ್ಕ ಅಸ್ತ್ರ. ತಕ್ಕ ಸಮಯಕ್ಕಾಗಿ ಕಾಯುತ್ತೇನೆ.
2: ಚಕ್ರವರ್ತಿಗಳಿಗೆ ಜಯವಾಗಲಿ.
0: ವಿಚಾರವೇನು ತಿಳಿಸು.
2: ಮಹರ್ಷಿ ದೂರ್ವಾಸರು ಶಿಷ್ಯ ಸಮೂಹದೊಡನೆ ಯಾತ್ರಾರ್ಥಿಗಳಾಗಿ ಪಯಣಿಸಿ ಮಾರ್ಗ ಮಧ್ಯದಲ್ಲಿ ನಮ್ಮ ನಗರಕ್ಕೆ ಆಗಮಿಸಲಿದ್ದಾರೆಂದು ಸನ್ನಿಧಿಗೆ ಆದೇಶ ಬಂದಿದೆ.
0: ಏನು ದೂರ್ವಾಸ ಮುನಿಗಳ ಆಗಮನ?

0: ಬಹಳ ಸಂತೋಷ. ದುಶ್ಯಾಸನ, ಕರ್ಣ, ಈ ಕೂಡಲೇ ಪೂಜ್ಯ ಪಿತಾಮಹರನ್ನು ಮುಂದಿಟ್ಟುಕೊಂಡು ಸಂಪ್ರದಾಯಕ್ಕೆ ಕಿಂಚಿತ್ತೂ ಲೋಪವಾಗದಂತೆ ಮುನಿಗಳ ಸ್ವಾಗತಕ್ಕೆ ಸಿದ್ಧತೆಗೊಳಿಸಿರಿ.
1: ಹಾಗೆಯೇ ಆಗಲಿ.
0: ಹಾ, ಮತ್ತೊಂದು ಮುಖ್ಯ ವಿಚಾರ, ಮುನಿಗಳ ಘನತೆಗೆ ತಕ್ಕಂತೆ ಬಿಡದಿ, ಅದರಲ್ಲಿ ಅವರ ಪೂಜಾ ಆಹ್ನಿಕಗಳಿಗೂ ಶಿಷ್ಯ ಸಮೂಹವೂ ಸೇರಿದಂತೆ ಸಕಲರಿಗೂ ಸಂತೃಪ್ತಿ ನೀಡುವಂತಿರಬೇಕು. ಆರೋಗಣಾದಿ ಸತ್ಕಾರಗಳು ನಡೆಸುವಂತಹ ಸಜ್ಜನ ಪರಿಚಾರಕರನ್ನು ನೇಮಿಸಿರಿ. ಸ್ವಲ್ಪವೂ ಲೋಪವಿರಬಾರದು, ಎಚ್ಚರಿಕೆ.
1: ಹೌದು, ಮುನಿಗಳು ಸಾಕ್ಷಾತ್ ರುದ್ರಾಂಶ ಸಂಭೂತರು, ಮಹಾ ಮುಂಗೋಪಿಗಳು.
2: ಹೌದೌದು, ಭಕ್ತ ಅಂಬರೀಷ ಮತ್ತು ದುಷ್ಯಂತ ಶಕುಂತಲೆಯರೇ ಅದಕ್ಕೆ ನಿದರ್ಶನ.
1: ತಾತ, ಅವರುಗಳ ಕಥೆಯೇ ಬೇರೆ, ನಮ್ಮದು ಸತ್ಕಾರ ಸಮಾರಂಭ, ನೀವೇ ನೋಡುತ್ತೀರಿ.

0: ಇದೇಕೋ ಶಂಕರ ಹುರಳಾಡುತ್ತಿರುವೆ?
1: ಸುಬ್ಬಣ್ಣ ಬಾರಯ್ಯ ಕುಳ್ತ್ಕೋ. ಏನ್ ಹೇಳೋಣ, ಬಿಡದಿ ಮನೇಲಿ ಊಟ ಬಡಿಸಿದ್ರಲ್ಲ,
2: ಕೇಳಿ ಕೇಳಿ ಬಡಿಸಿದ್ರು ಕಣಯ್ಯ. ಅಲ್ಲ ಚಿರೋಟಿ, ಆ ಹಾಲು, ಸಕ್ಕರೆ, ಆ ಹೋಳಿಗೆ, ಅಯ್ಯೋ ತುಪ್ಪ, ಖೀರಿಗೂ ತುಪ್ಪ, ಲಾಡುಗೂ ತುಪ್ಪ, ಚೆನ್ನಾಗಿ ತಿಂದ್ಬಿಟ್ಟೆ ನೋಡು, ಜೀರ್ಣವೇ ಆಗ್ತಿಲ್ಲ ಕಣಯ್ಯ ಸುಬ್ಬಣ್ಣ.
0: ಅಯ್ಯಯ್ಯೋ ಅದಕ್ಕೆ ಯಾಕಯ್ಯ ಒದ್ದಾಡ್ತೀಯ? ಮೂರು ಮೆಣಸಿನಕಾಳು ಬಾಯಲ್ಲಿ ಒತ್ತರಿಸಿ ನೀರು ಕುಡಿ, ಈಗ ಜೀರ್ಣವಾಗುತ್ತೆ ಶಂಕರ.
1: ಹೋಗಲ್ಲ, ಹೇಳಕ್ ಬಂದ್ಬಿಟ್ಟ, ಜೀರ್ಣಶಕ್ತಿ ಔಷಧಿನ.
2: ಲೋ ಸುಬ್ಬಣ್ಣ, ಮೂರು ಮೆಣಸಿನಕಾಳು ಹಿಡಿಯುವಷ್ಟು ಜಾಗ ಹೊಟ್ಟೆಲಿ ಇದ್ದಿದ್ರೆ ಇನ್ನು 12 ಲಾಡು ತಿಂತೈತೆ, ಗೊತ್ತಾಯ್ತಾ?
0: ಇವನೆಲ್ಲೋ ಅಪ್ಪ ಕಾಸುರ ವಂಶಸ್ಥ ಅನ್ಸುತ್ತೆ.
2: ಆ ಏನಂದೆ?
0: ಏನಿಲ್ಲ, ಬೇಕಾದಷ್ಟು ಮಾಡಿ ಬಡಿಸಿದ್ರು ಅಂದೆ. ಶಂಕರ್ ಭಟ್ರೆ, ಆ ದುರ್ಯೋಧನ ಚಕ್ರವರ್ತಿ ಅಂದ್ರೆ ಚಕ್ರವರ್ತಿನೇ ಕಣ್ರಿ.
1: ಮತ್ತೇನೇನು ಸೇವಕ ಅನ್ಕೊಂಡ್ರೇನೋ ನಿಮ್ ಬುದ್ಧಿಗೆ ಇಷ್ಟು.
0: ಹಾಗಲ್ಲ ಸ್ವಾಮಿ, ಕುರುಗಳು ನಗರದ ಮುಖ್ಯ ದ್ವಾರಕ್ಕೆ ಬರುತ್ತಿದ್ದಂತೆ ಆ ಮಂಗಳ ವಾದ್ಯವೇನು, ಕುರುಪಿತಾಮಹ ಭೀಷ್ಮಾಚಾರ್ಯರು ಬಂಗಾರದ ತಟ್ಟೆಲಿ ಗುರುಗಳ ಪಾದವಿರಿಸಿ ಬಂಗಾರ ಚೆಂಬಲ್ಲಿ ಪಾದ ಪ್ರಕ್ಷಾಳನ ಮಾಡಿ ಅರ್ಘ್ಯ ಪಾದ್ಯಾದಿ ಮಧುಪರ್ಕ ಹಸ್ತಲಾಘವವಿತ್ತು. ಅರಮನೆಗೆ ಬರಲು ಆಗಮಿಕರ ವೇದ ಘೋಷ ಪೂರ್ಣ ಕುಂಭ ಅಷ್ಟೊಂದು ಬಿರುದು ಬಾವಲಿಗಳೊಡನೆ ಆಹ್ವಾನಿಸಿ ಬಿಡದಿ ಕರೆತಂದ್ರಲ್ಲ, ಅಮೋಘ ಅಮೋಘ.
1: ಅದಿರ್ಲಿ ಸ್ವಾಮಿ, ಅದೇನ್ ಬಿಡದಿ ಮನೇನೋ ಅಮರಾವತಿನೋ? ಬಂದ ತಕ್ಷಣ ಬಾಣಸಿಗರು ತಂಪು ಪಾನೀಯ ಉಷ್ಣೋದಕ ಕೇಳಿ ಕೇಳಿ ಕೊಡ್ತಿದ್ರಲ್ಲ
0: ಭೋಜನ ಕುಳಿತಾಗ. ಆಹಾ, ಅದೇನ್ ಭಕ್ಷ್ಯಗಳು, ಸಾರು ಕೋಸುಂಬರಿ ಪಲ್ಯಗಳು, ನಳಪಾಕ ನಳಪಾಕ.
1: ನೋಡಿ ಸ್ವಾಮಿ, ಮರ್ತಿದ್ದೆ, ನಾವು ಬಂದು 2 ದಿವಸ ಆಯ್ತು, ನಾಳೆ ಪ್ರಾತಃ ಕಾಲ ಗುರುಗಳು ಹೊರಡೋ ಸಮಯಕ್ಕೆ ನಾವೆಲ್ಲರೂ ಅಲ್ಲೇ ಇರ್ಬೇಕಂತೆ. ಎಲ್ಲರಿಗೂ ಯೋಗ್ಯತಾನುಸಾರ ದಕ್ಷಿಣೆ ಶಾಲು ತೋಡಿ ಎಲ್ಲ ಕೊಡ್ತಾರಂತೆ.
0: ಸಾಕು ಸುಮ್ಮನಿರಿ ಸ್ವಾಮಿ, ನನಗೂ ತಿಳಿದಿದೆ. ಚಕ್ರವರ್ತಿ ದುರ್ಯೋಧನನೇ ಸ್ವಹಸ್ತದಿಂದ ಪೂಜ್ಯ ಗುರುಗಳನ್ನು ಗೌರವಿಸಿ ನಂತರ ನಮ್ಗಳನ್ನು ಗೌರವಿಸ್ತಾರಂತೆ.

0: ಪರಮ ಪೂಜ್ಯರಾದ ತಮ್ಮ ಚರಣ ಸ್ಪರ್ಶದಿಂದ ನಾವು ನಗರವಾಸಿಗಳು ಪಟ್ಟಣವೂ ಸಹ ಪುನೀತರಾದೆವು.
1: ಹಸ್ತಿನಾಪುರಿಯ ಸಕಲ ಸುಮಂಗಲಿಯರಿಗೂ ತಮ್ಮ ಕೃಪೆಯನ್ನ ಪ್ರಾರ್ಥಿಸಿ ಚಕ್ರವರ್ತಿಗಳ ಅರ್ಧಾಂಗಿಯಾದ ಭಾನುಮತಿಯ ಪ್ರಣಾಮಗಳು.
0: ಮಹಾಮಹಿಮರಾದ ತಮ್ಮ ಸೇವೆಗಾಗಿ ಈ ಕಿಂಕರನ್ನು ಸಲ್ಲಿಸಿದ ಸೇವೆಯಲ್ಲಿ ನಮ್ಮಿಂದಾಗಲಿ ಅನುಚರರಿಂದಾಗಲಿ ಅಪರಾಧಗಳೇನಾದರೂ ಜರುಗಿದ್ದಲ್ಲಿ ಹೆಮ್ಮನಸ್ಸಿನಿಂದ ಕ್ಷಮಿಸಿ ಆಶೀರ್ವದಿಸಬೇಕೆಂದು ಬೇಡುತ್ತೇನೆ.
2: ಕುರುಪತಿ, ನೀವು ನಿಮ್ಮವರೆಲ್ಲರೂ ನಮ್ಮ ಶಿಷ್ಯವೃಂದ ಸಮೇತ ನಮ್ಮನ್ನು ಸತ್ಕರಿಸಿ ನನ್ನ ಮನಸ್ಸಿಗೆ ತುಂಬಾ ಹರ್ಷ ಉಂಟಾಗಿದೆ. ಈ ಶುಭ ಸಂದರ್ಭದಲ್ಲಿ ನನ್ನಿಂದ ಏನು ಹೊರಬೇಕೋ ಕೇಳು.
0: ಪೂಜ್ಯರು ಅನ್ಯಥಾ ಭಾವಿಸಬಾರದು ಮತ್ತು ನಿರಾಕರಿಸಬಾರದೆಂದು.
2: ಛೇಛೆ, ನಿರಾಕರಣೆಯೇ? ನಿನ್ನ ಘನತೆ ನನಗೆ ತಿಳಿಯದೆ, ನಿಸ್ಸಂಕೋಚವಾಗಿ ಕೇಳು, ಸಂದೇಹ ಬೇಡ.
0: ಪೂಜ್ಯರೇ, ಪಾಂಡವರು ವನವಾಸದಲ್ಲಿರುವರು.
2: ಹೌದು, ಅವರಿಗೇನಾದರೂ ಸಹಕಾರ ನೀಡಬೇಕೆ ಅಥವಾ ಸಂದೇಶವೇನಾದರೂ?
0: ಅದಾವುದು ಅಲ್ಲ ಪೂಜ್ಯರೇ, ಈಗಾಗಲೇ ಅವರಿಗೆ ಸೂರ್ಯ ಭಗವಾನರಿಂದ ಅಕ್ಷಯ

0: ಪಾತ್ರೆ ದೊರೆತಿದೆಯಂತೆ.
1: ಅದು ನನಗೆ ತಿಳಿದ ವಿಚಾರವೇ, ಮತ್ತೇನು ಹೇಳು.
0: ಮಹಾಮಹಿಮರು ತಾವು, ಮನ್ನಿಸಿ ಮಾನಿಸಬೇಕು. ತಾವು ಪಾಂಡವರಲ್ಲಿಗೆ ಶಿಷ್ಯ ಸಮೇತರಾಗಿ ತೆರಳಿ ದ್ರುಪದ ನಂದನೆಯು ಪ್ರಸಾದ ಗ್ರಹಣ ಮಾಡಿ ಅಕ್ಷಯ ಪಾತ್ರೆಯನ್ನು ಸ್ವಚ್ಛಗೊಳಿಸಿಟ್ಟ ನಂತರ
1: ಹೇಳು.
0: ತಮಗೂ ತಮ್ಮ ಶಿಷ್ಯವೃಂದಕ್ಕೂ ಆರೋಗಣೆಯನ್ನು ಅಪೇಕ್ಷಿಸಬೇಕು. ಇದೇ ನಾನು ತಮ್ಮಿಂದ ಬೇಡುವವರ, ಅಲ್ಲದೆ ನನ್ನ ಆಕಾಂಕ್ಷೆ.
1: ದುರ್ಯೋಧನ, ವರ ನೀಡುತ್ತೇನೆಂದು ವಾಗ್ದಾನ ನೀಡಿದ್ದೇನೆ. ನಿನ್ನ ಇಚ್ಛೆಯಂತೆಯೇ ಆಚರಿಸುತ್ತೇನೆ. ಅದಕ್ಕೆ ಅವರು ತಪ್ಪಿದರೆ ಶಪಿಸಬೇಕಾಗುತ್ತದೆ, ಸರಿಯೇ?
0: ಕೃತಾರ್ಥನಾದ ಪೂಜ್ಯರೆ.
1: ಆದರೆ ಅದರ ಪರಿಣಾಮ ಫಲಾಫಲಗಳು ಶ್ರೀಹರಿಗೆ ಸೇರದ್ದೆಂದು ಮರೆಯಬೇಡ. ತದ್ಭವತಿ, ನಾವಿನ್ನು ಬರುತ್ತೇವೆ. ಸರ್ವ ಸಜ್ಜನೋ ಸುಖೀ ಭವತಿ.

0: ಧರ್ಮನಂದನ, ನೆನ್ನೆಯ ದಿವಸ ಭೋಜನ ನಂತರ ನಾನು ವಿಶ್ರಮಿಸುತ್ತಿದ್ದ ಸಮಯದಲ್ಲಿ ಯಾರೋ ಒಟ್ಟುಗಳು ಬಂದಿದ್ದರಲ್ಲವೇ?
1: ಹೌದು ಗುರುದೇವ, ಪಕ್ಕದ ಆಶ್ರಮದ ಮುನಿಗಳ ಶಿಷ್ಯರಂತೆ ದರ್ಭೆ ಸಮಿತ್ತು ಆಯ್ದುಕೊಂಡು ಹೊರಟಿದ್ದರು. ನಾವು ಭೋಜನ ಮುಗಿಸಿದ್ದೆವು, ವಟುಗಳು ಬಳಲಿದ್ದರು. ದೈವೇಚ್ಛೆ ಪಾಂಚಾಲಿಯನ್ನು ಪ್ರಸಾದ ಸ್ವೀಕರಿಸಿರಲಿಲ್ಲ. ಕೂಡಲೇ ವಟುಗಳಿಗೆ ಆತಿಥ್ಯ ನೀಡಿ ಕಳುಹಿಸಿದೆವು.
0: ಬಹಳ ಸಂತೋಷ. ಈಗ ದ್ರೌಪದಿ ಎಲ್ಲಿ ಹೋಗಿದ್ದಾಳೆ?
1: ನಾಳಿನ ಆಹ್ನಿಕ ಅರ್ಚನಾದಿಗಳಿಗೆ ವಸ್ತ್ರಗಳನ್ನು ಅಣಿಗೊಳಿಸಲು, ಧೋತ್ರಗಳನ್ನು ಶುಚಿಗೊಳಿಸಿ ಪ್ರಸಾದ ಸ್ವೀಕರಿಸಲು ತೆರಳಿದರು. ಎಲ್ಲವೂ ತಮ್ಮ ಆಶೀರ್ವಾದ ಫಲ.
0: ಕೇವಲ ಆಶೀರ್ವಾದ ಮಾತ್ರದಿಂದಲೇ ನಿಮ್ಮ ಸಂಕಷ್ಟ ಪರಿಹರಿಸುವ ಚೈತನ್ಯವಿಲ್ಲವಲ್ಲ. ಯುಧಿಷ್ಠಿರ, ಅತ್ತ ನೋಡು, ಯಾರೋ ಮುನಿಗಳು ಶಿಷ್ಯರೊಡಗೂಡಿ ಬರುತ್ತಿದ್ದಾರೆ.
1: ಓಹೋ, ದೂರ್ವಾಸ ಮುನಿಗಳು ಇತ್ತಲೇ ಬರುತ್ತಿರುವರು. ಸಹೋದರರ ಯಥಾಶಕ್ತಿ ಆಸನ ಅರ್ಘ್ಯಪಾದ್ಯಾದಿಗಳನ್ನು ಅಣಿಗೊಳಿಸಿ. ಪರಮ ಪೂಜ್ಯ ಶ್ರೀ ಮುನಿಪುಂಗವರ ಚರಣಾರವಿಂದಗಳಿಗೆ ಪೂಜ್ಯ ಧೌಮ್ಯ ಮುನಿಗಳೊಡಗೂಡಿ ಪಾಂಡುನಂದನರ ಪ್ರಣಾಮಗಳೊಡನೆ ಸ್ವಾಗತಿಸುತ್ತಿದ್ದೇವೆ.
2: ಸಕಲರಿಗೂ ಶುಭವಾಗಲಿ.
1: ತಾವೀ ಆಸನವನ್ನು ಸ್ವೀಕರಿಸಬೇಕು. ಮಹಾತ್ಮರೇ, ತಮ್ಮಾಗಮನದಿಂದ ನಮ್ಮ ಇರುವಿಕೆಯ ಸ್ಥಳವು ನಾವುಗಳು ಪುನೀತರಾದೆವು. ಆದರೆ
2: ಆದರೆ ಎಂದೇಕೆ ಅರ್ಧ ಹೋಗ್ತೀ ಯುಧಿಷ್ಠಿರ?
1: ಮುನಿವರ್ಯ, ನಮ್ಮ ವಾಸವು ಕಾನನು, ನಾರುಮಡಿ ಉಡುಪು, ಮುನಿ ಸಮೂಹವೇ ಬಂಧುಗಳು, ಕಂದಮೂಲಾದಿ ಫಲಗಳೇ ಭೋಜನ, ಫಲಾಶಪತ್ರೆಯೇ ಭೋಜನ ಪಾತ್ರೆ, ನದಿಯ ಜಲದ ಮಜ್ಜನ. ಈ ಕುಟೀರವಾಸದಲ್ಲಿ ತಮ್ಮಂತಹ ಮಹಾತ್ಮರನ್ನು ಸತ್ಕರಿಸುವುದರಲ್ಲಿ ಲೋಪವಾಗುವುದೇನೋ ಎಂಬ ಚಿಂತೆ.
2: ಯುಧಿಷ್ಠಿರ, ಹೀಗೇಕೆ ಹೇಳುವೆ? ಈಗಿರುವ ಸ್ಥಿತಿಯಲ್ಲೂ ನಿನ್ನ ಉದಾರ ಗುಣ, ಬಂದವರನ್ನು ಆಧರಿಸುವ ರೀತಿ ನೀತಿ ಮತ್ತು ಸದಾ ಭಗವತ್ ಚಿಂತನೆಯಲ್ಲಿರುವ ನಿನಗೆ ಕೊರತೆ ಎಲ್ಲಿ ಬಂತು? ಯಾತ್ರಾರ್ಥಿಯಾಗಿ ಬಂದಿರುವ ನಾವು ಈ ದಿವಸ ನಿಮ್ಮಲ್ಲಿ ಆರೋಗಣೆಯನ್ನು ಅಪೇಕ್ಷಿಸುತ್ತೇವೆ, ಆಗಬಹುದೇ?
1: ಪೂಜ್ಯರಿ, ನಮ್ಮ ಯಾವ ಜನ್ಮದ ಸುಕೃತ ಫಲವು ತಾವಾಗಿ ಚಿತ್ತೈಸಿರುವಿರಿ. ಪಾಂಡವರು ಧನ್ಯರಾದರು, ಅಪ್ಪಣೆಯಂತೆ ಸಿದ್ಧಪಡಿಸುತ್ತೇವೆ.
2: ನಾವು ಯಮುನಾ ತೀರ್ಥದಲ್ಲಿ ಮಿಂದು ಆಹಿನೀಕಾದಿಗಳನ್ನು ಮುಗಿಸಿ ಬರುತ್ತೇವೆ.
1: ಆಗಬಹುದು. ಸಹದೇವ, ದ್ರೌಪದಿಯನ್ನು ಕೂಡಲೇ ಬರು ಹೇಳು.
3: ಆಗಬಹುದು.
4: ಕಾಂತ, ನಾನು ಪ್ರಸಾದ ಸ್ವೀಕರಿಸಿ ಅಕ್ಷಯ ಪಾತ್ರೆ ಸ್ವಚ್ಛಗೊಳಿಸುತ್ತಿರಲು ಸಹದೇವರು ಬರಹೇಳಿದ್ದರಿಂದ ಬಂದೆನು.

0: ಇದೇನು ಇದ್ದಕ್ಕಿದ್ದಂತೆ ತಮ್ಮ ಮುಖಾರವಿಂದವು ಖಿನ್ನವಾಗಲು ಕಾರಣ?
1: ಇದೆಂತಹ ವಿಷಮ ಪರೀಕ್ಷೆ! ಗುರುದೇವ, ಪಾಂಚಾಲಿಯ ಆರೋಗಣೆಯು ಮುಗಿದಿದೆಯಲ್ಲ, ಮುಂದೇನು ಗತಿ?
0: ಏನಾಯಿತು ಗುರುಗಳೇ, ಧರ್ಮಪುತ್ರನೇಕೆ ಈ ರೀತಿ?
2: ಮಗಳೇ, ಅನಿರೀಕ್ಷಿತವಾಗಿ ದೂರ್ವಾಸ ಮುನಿಗಳು ಬಂದು ಈ ದಿವಸ ನಿಮ್ಮಲ್ಲಿನ ಆತಿಥ್ಯ ಅಪೇಕ್ಷಿಸಿ ಸ್ನಾನ ಸಂಧ್ಯಾವಂದನೆ ಮುಗಿಸಿ ಬರಲು ನದಿ ತಟಕ್ಕೆ ತೆರಳಿರುವರು.
1: ಗುರುಗಳೇ, ದೂರ್ವಾಸ ಮುನಿಗಳ ಗುಣ ತಮಗೂ ತಿಳಿದಿದೆ, ಏನು ಮಾಡಲಿ?
2: ಮಹಾಮುಂಗೋಪಿಗಳು, ಮುನಿದರೆ ಶಪಿಸುವುದು ಖಚಿತ.
1: ಪೂಜ್ಯರೇ, ಅವರ ಶಾಪಕ್ಕಾಗಲಿ ಅದನ್ನು ಅನುಭವಿಸುವುದಕ್ಕಾಗಿಯೋ ನಾನು ಚಿಂತಿಸುತ್ತಿಲ್ಲ, ಹಿಂಜರಿಯುತ್ತಿಲ್ಲ. ಆದರೆ ನನ್ನ ವಾಗ್ದಾನವು ಹುಸಿಯಾದರೆ ಆ ನೋವು, ಅದರಿಂದ ಉಂಟಾಗುವ ಕರ್ಮಗಳನ್ನು ಚಿಂತಿಸುತ್ತಿದ್ದೇನೆ. ಹಾಗಾದಲ್ಲಿ ನಾನಿದ್ದರೇನು, ಇಲ್ಲದಿದ್ದರೇನು?
3: ಇದಕ್ಕೇಕೆ ಚಿಂತೆ ಅಗ್ರಜ? ನಾನೀಗಲೇ ಹೋಗಿ ದೇವೇಂದ್ರನ ಸುರಧೇನುವನ್ನು ತರುತ್ತೇನೆ. ನಿನ್ನ ವಚನ ಭಂಗವೆಂದರೇನು?
0: ವಾಸುದೇವ, ಮಧುಸೂದನ, ಏತಕ್ಕಿಂತ ಪರಿಸ್ಥಿತಿ ಕೃಷ್ಣ?
2: ಆಹಾ, ಅವನೊಬ್ಬನೇ ಈಗ ನಿಮ್ಮನ್ನು ರಕ್ಷಿಸತಕ್ಕವನು. ತಡ ಮಾಡಬೇಡ ಮಗಳೇ, ಹೀಗೆ ಬಾ. ಪಂಕಜನಾಭನು ನಿನ್ನ ಕರೆಗೆ ಬೇಗ ಕರುಣಿಸುವನು. ತದೇಕ ಚಿತ್ತಳಾಗಿ ಧ್ಯಾನಿಸು, ಹೋಗು.
0: ಮಾಧವ, ಮಧುಸೂದನ, ನೀನಲ್ಲದೆ ನಮಗೆ ಬೇರೆ ಗತಿಯಾರು? ಹಿಂದೆ ಕುರುಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆಗೈದು ಕಾಪಾಡಿದೆ. ಇಂದು ದೂರ್ವಾಸ ಮುನಿಗಳು ನಮ್ಮ ಸತ್ವ ಪರೀಕ್ಷೆಗೆ ಬಂದಿರುತ್ತಾರೆ. ಪಾಂಡವರ ಅಳಿವು ಉಳಿವಿನ ಈ ಸಂದಿಗ್ಧ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಯಾವುದೇ ಸಂದರ್ಭದಲ್ಲೂ ನಮ್ಮನ್ನು ಕಾಪಾಡುತ್ತೀಯೇ ಎಂಬ ಭರವಸೆಯಿಂದ ಪ್ರಾರ್ಥಿಸುತ್ತಿದ್ದೇನೆ. ಕ್ಷಿಪ್ರವಾಗಿ ಕರುಣಿಸಿ ಕಾಪಾಡು ಸ್ವಾಮಿ.

0: ಎಲ್ಲರಿಗೂ ಶುಭವಾಗಲಿ. ಪಾರ್ಥ, ಎಲ್ಲರೂ ಸೌಖ್ಯವೇ?
1: ಪರಮಾತ್ಮ, ತಮ್ಮ ಕರುಣಾ ಕಟಾಕ್ಷವಿರುವವರೆಗೂ ಪಾಂಡವರು ಸೌಖ್ಯವಲ್ಲವೇ?
2: ಸಹೋದರಿಯ ಭಕ್ತಿ ಪ್ರಣಾಮಗಳು.
0: ಸಹೋದರಿ, ನನಗೆ ದಣಿವಾಗುತ್ತಿದೆ. ಇದು ಹೊಗಳಿಕೆಗೆ ಸಮಯವಲ್ಲ. ನಿನ್ನ ತ್ವರಿತ ಪ್ರಾರ್ಥನೆಗೆ ಕಾರಣವನ್ನು ತಿಳಿಸು.
2: ವಾಸುದೇವ, ಮಹಾಮಹಿಮ ದೂರ್ವಾಸ ಮುನಿಗಳು ಅನಿರೀಕ್ಷಿತವಾಗಿ ಆಗಮಿಸಿ ಅವರ ಶಿಷ್ಯ ಸಮೂಹಗಳಿಗೂ ಆತಿಥ್ಯ ಅಪೇಕ್ಷಿಸಿ ನದಿ ತೀರಕ್ಕೆ ತೆರಳಿದ್ದಾರೆ. ಧರ್ಮನಂದನನು ಒಪ್ಪಿಗೆ ನೀಡಿದ್ದಾನೆ.
0: ಬಹಳ ಸಂತೋಷ. ಹಾಗೆ ಹೇಳು, ಮುನಿಗಳ ಸಹಪಂಕ್ತಿಯಲ್ಲಿ ನನಗೂ ಸಹಪಂಕ್ತಿ, ಸುಗ್ರಾಸ ಭೋಜನ. ಇದಕ್ಕೋ ಈ ಆಹ್ವಾನ.
2: ಅಣ್ಣ, ಈ ವಿಷಮ ಪರಿಸ್ಥಿತಿಯಲ್ಲಿ ನೀನೂ ಸಹ ಪರಿಹಾಸ ಮಾಡುವೆಯಾ?
0: ಪರಿಹಾಸವಲ್ಲ ಸಹೋದರಿ, ನಾನು ಏನೂ ಆಹಾರ ಸೇವಿಸಿಲ್ಲ. ರುಕ್ಮಿಣಿಯು ಉಪಹಾರ ತರಲು ಹವಣಿಸುವಷ್ಟರಲ್ಲಿ ನಿನ್ನ ಮೊರೆ ಕೇಳಿಸಿತು, ಒಡನೆ ಹೊರಟು ಬಂದೆ. ಚಿಂತೆಯಿಲ್ಲ, ಮುನಿಗಳೂ ಬರಲಿ.
1: ಪರಮಾತ್ಮ, ಅವರು ಆಹ್ನಿಕ ಮುಗಿಸಿ ಬರುವಷ್ಟರಲ್ಲಿ ಆಹಾರ ಸಿದ್ಧಗೊಳಿಸಬೇಕು.
0: ಅದಕ್ಕೇಕಿಷ್ಟೊಂದು ಗಾಬರಿ? ಅಕ್ಷಯ ಪಾತ್ರೆ ಇರುವುದಷ್ಟೇ.
1: ಅಕ್ಷಯ ಪಾತ್ರೆಯನ್ನು ಸ್ವಚ್ಛಗೊಳಿಸಿದ ನಂತರವೇ ಈ ಪರಿಸ್ಥಿತಿ ಒದಗಿರುವುದು ದೇವ.
0: ಏನು, ಅಕ್ಷಯ ಪಾತ್ರೆಯನ್ನು ಶುಚಿಗೊಳಿಸಿಬಿಟ್ಟೆಯಾ?
2: ಹೌದು ಪರಮಾತ್ಮ.
0: ಹಾಗಿದ್ದರೆ ಕಷ್ಟ. ಮೊದಲೇ ಮುನಿಗಳು ಮಹಾ ಮುಂಗೋಪಿಗಳು. ವಿಧಿಲಿಖಿತವನ್ನು ಯಾರೂ ಮೀರಲಾಗದು, ಏನು ಮಾಡುವುದು? ಆಗಲಿ,
3: ಈ ಸಂಕಷ್ಟದಿಂದ ನೀನೇ ನಮ್ಮನ್ನು ಪಾರು ಮಾಡಬೇಕು ದೇವ.
0: ಏನು, ನಾನೇ ಹಸಿವಿನಿಂದ ದಣಿವಾರಿಸಿಕೊಳ್ಳೋಣವೆಂದು ಬಂದೆ. ಈಗ ನಿಮ್ಮೊಡನೆ ನಾನೂ ಸಹ ಮುನಿಗಳ ಕೋಪಕ್ಕೆ ಸಿಲುಕಿದಿನೇನೋ ಎಂದು ಭಯವಾಗುತ್ತಿದೆ.
4: ಪರಮಾತ್ಮ, ನಿನ್ನ ಕಪಟ ನಾಟಕವನ್ನು ನಿಲ್ಲಿಸಿ ಇವರನ್ನು ಸಂಕಷ್ಟದಿಂದ ಕಾಪಾಡು.
0: ನಾನೇನು ಮಾಡಲಿ ಪೂಜ್ಯರೇ? ಹೌದು ಸೋದರಿ, ಅಕ್ಷಯ ಪಾತ್ರೆಯನ್ನು ಸಂಪೂರ್ಣ ಶುಚಿಗೊಳಿಸಿದೆಯಾ?
2: ಹೌದು ಪರಮಾತ್ಮ.
0: ಎಲ್ಲಿ, ಆ ಪಾತ್ರೆಯನ್ನಿತ್ತ ಕೊಡು.

0: ಇದು ಅಣ್ಣ ಅಕ್ಷಯ ಪಾತ್ರೆ.
1: ನಾನು ಪಾತ್ರೆಯನ್ನು ಪರಿಶೀಲಿಸುತ್ತೇನೆ. ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನಾದರೂ ಕೊಡು. ಅದನ್ನು ಕುಡಿದು ಮೊದಲು ನನ್ನ ದಣಿವಾರಿಸಿಕೊಳ್ಳುತ್ತೇನೆ. ಆ ನಂತರ ನಿಮ್ಮ ಸಮಸ್ಯೆಗೆ ಚಿಂತಿಸೋಣ. ತಂಗಿ, ಅಕ್ಷಯ ಪಾತ್ರೆಯನ್ನು ಶುಚಿಗೊಳಿಸುವ ಸಮಯ ನಿನ್ನೊಡನೆ ಯಾರಿದ್ದರು?
0: ಪಾತ್ರೆಯನ್ನು ಶುಚಿಗೊಳಿಸುತ್ತಿದ್ದೆ, ಅಷ್ಟರಲ್ಲಿ ಸಹದೇವನು ಬಂದು ಧರ್ಮಪುತ್ರನು ತುರ್ತಾಗಿ ಬರ ಹೇಳಿದನೆಂದು ಹೇಳಿದನು.
1: ಸರಿ ಸರಿ, ತಿಳಿಯಿತು. ಶುಚಿಗೊಳಿಸಿದ ಪಾತ್ರೆಯನ್ನು ಹಾಗೇ ಬಿಟ್ಟು ಹೊರಟು ಹೋದೆ ಅಲ್ಲವೇ?
0: ಹೌದು ಪರಮಾತ್ಮ.
1: ಇದು ನೋಡು, ಈ ಅಂಚಿನಲ್ಲಿ ಒಂದೆರಡು ಅನ್ನದ ತುಣುಕು ಉಳಿದುಕೊಂಡಿದೆ. ಇಷ್ಟರಿಂದೇನು ಪ್ರಯೋಜನ? ಏನು ಮಾಡುವುದು? ಕೊಡು, ಇದನ್ನು ಗಂಗೋದಕವನ್ನು ಸೇವಿಸಿ ನನ್ನ ದಣಿವಾರಿಸಿಕೊಳ್ಳುತ್ತೇನೆ. ಭಗವಾನ್ ಸೂರ್ಯದೇವ, ಇಷ್ಟರಿಂದಲೇ ನನ್ನ ಆತ್ಮವನ್ನ ತೃಪ್ತಿಗೊಳಿಸಿ ದಣಿವಾರಿಸಲು ಕೃಪೆ ಮಾಡು. ಇದು ನಿನಗರ್ಪಿತವಾಗಲಿ. ಅಬ್ಬಾ, ಈಗ ನನಗೆ ತೃಪ್ತಿಯಾಯಿತು. ಇನ್ನೂ ಮುನಿಗಳು ಎಷ್ಟು ದಣಿದಿರುವರೋ ಏನೋ, ನಿಮ್ಮ ಪಾಡೇನಾಗುವುದೋ ನೋಡೋಣ.

0: ಗುರುಗಳೇ ಗುರುಗಳೇ, ಭೋಜನಕ್ಕೆ ಹೋಗೋಣ ಬಾ ಅಂದ್ರೆ ಈ ಶಂಕರ ಭಟ್ಟ ನನಗೆ ಭೋಜನವೂ ಬೇಡ ಏನೂ ಬೇಡ ಅಂತ ಆ ಮರದ ಕೆಳಗೆ ಮಲಗಿದ್ದಾನೆ.
1: ನನಗೂ ತೇಗ್ ಬರ್ತಾ ಇದೆ.
2: ಇದೇನು ಆಶ್ಚರ್ಯ, ವಿಚಿತ್ರವಾಗಿದೆಯಲ್ಲ.

ವಾಸುದೇವ, ಭಕ್ತೋದ್ಧಾರ, ನಿನ್ನ ಲೀಲೆಯೇ ಲೀಲೆ. ಇಗೋ ನಾನು ನಿನ್ನ ದರ್ಶನಕ್ಕೆ ಬರುತ್ತಿದ್ದೇನೆ. ಎಲ್ಲರೂ ಹೊರಡಿರಿ.

0: ಪೂಜ್ಯರೇ, ತಾವಿಲ್ಲಿ ಸೌಖ್ಯವೇ?
1: ಪರಮಾತ್ಮ, ನಿನ್ನ ಕೃಪೆ ಇರುವಾಗ ಸೌಖ್ಯಕ್ಕೇನು ಕೊರತೆ?
2: ದೇವ, ದೂರ್ವಾಸ ಮುನಿಗಳು ಆಗಮಿಸುವ ವೇಳೆಯಾಗುತ್ತಿದೆ, ಏನು ಮಾಡುವುದು?
0: ಧರ್ಮಪುತ್ರ, ಭಯಪಡಬೇಡ, ನಾನಿಲ್ಲೇ ಇದ್ದೇನೆ. ಬರಲಿ, ಅವರ ಮನದ ಇಂಗಿತವರಿತು ಸಮಾಧಾನ ಪಡಿಸಿ ಸಂತೈಸುತ್ತೇನೆ. ಅದು ಅವರೇ ಬರುತ್ತಿದ್ದಾರೆ. ಮುನಿಶ್ರೇಷ್ಠರ ಚರಣಾರವಿಂದಗಳಿಗೆ ಯಾದವ ಕಿಂಕರನ ಪ್ರಣಾಮಗಳು.
3: ಸ್ವಾಮಿ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ದ್ವಾಪರಯುಗ ಆದ್ಯಂತ ಕರ್ತೃ, ಪರಮ ಪುರುಷ, ನೀನು ನನಗೆ ನಮಸ್ಕರಿಸುವುದು ಸರಿಯೇ?
0: ಪೂಜ್ಯರೇ, ಮಹಾಮಹಿಮರಾದ ಅತ್ರಿ ಅನಸೂಯ ತನುಜರಾಗಿ ಅಂಬರೀಷ, ದುಷ್ಯಂತ, ಶ್ರೀರಾಮಚಂದ್ರರಾದಿಯಾಗಿ ಬಹುರಾಜರನ್ನ ಅನುಗ್ರಹಿಸಿ ಈ ಯುಗದಲ್ಲಿ ಪಾಂಡವರ ಜನ್ಮಕ್ಕೆ ಕಾರಣೀಭೂತರಾದ ಮಹಿಮಾನ್ವಿತರು, ತಾವು ಹೀಗಿರುವಲ್ಲಿ ನನ್ನನ್ನೂ ಆಶೀರ್ವದಿಸಿರಿ.
3: ಕಪಟ ನಾಟಕ ಸೂತ್ರಧಾರಿ, ಕುಂತಿದೇವಿಯ ಸೇವೆಯನ್ನು ನಾನು ಮರೆಯುತ್ತೇನೆಯೇ? ಈಗ ನನ್ನ ಮನಸ್ಸನ್ನು ಹಗುರಗೊಳಿಸಿದೆ.
0: ಧನ್ಯರಾದೆವು. ಸಹೋದರಿ ದ್ರೌಪದಿ, ಪೂಜ್ಯರ ಆರೋಗಣೆಗೆ ಅಣಿಗೊಳಿಸು.
3: ವಾಸುದೇವ, ನಿನ್ನ ಲೀಲೆಯನ್ನು ನಾನು ಪೂರ್ಣವಾಗಿ ಅರಿತಿರುವೆನು. ಬೇರು ನೀರುಂಡ ಬಳಿಕ ವೃಕ್ಷದ

0: ಶಾಖೋಪಶಾಖೆಗೆ ಬೇರೆ ನೀರೆರೆವರೆ. ಮಾಧವ, ನೀನೇ ತೃಪ್ತನಾದ ಬಳಿಕ ನಿನ್ನ ಅನುಗ್ರಹಿತರಾದ ನಮಗೆಲ್ಲಿ ಆಸೆವು? ಗಾಂಧಾರಿ ತನಯನಾದ ಸುಯೋಧನನ ದುಶ್ಶಂಕೆಯ ಕೋರಿಕೆಯೇ ಈ ಪರೀಕ್ಷೆಗೆ ಕಾರಣವಾಯಿತು. ಕ್ಷಮಿಸು, ಈ ಕಾರಣದಿಂದ ನಿನ್ನ ದರ್ಶನ ಭಾಗ್ಯ ದೊರೆಯಿತು. ನಾನೇ ಧನ್ಯ.
1: ಸಹೋದರಿ, ನೀನು ಧರ್ಮನಂದನನು ಪಾಂಡವರ ಸಹೋದರರೊಡಗೂಡಿ ಪೂಜ್ಯರಿಗೆ ಫಲತಾಂಬೂಲವಿತ್ತು ಆಶೀರ್ವಾದ ಪಡೆಯಿರಿ.
2: ಹಾಗೆಯೇ ಆಗಲಿ ಅಣ್ಣ.
0: ನಮಗಿನ್ನೂ ಬರಲಪ್ಪಣೆಯೇ ಮಾಧವ.
1: ಮುನಿವರ್ಯರೇ, ಕೆಲವು ಮಾನವರು ಅಸೂಯೆ ಎಂಬ ಕ್ರೋಧಾಗ್ನಿಗೆ ಸಿಲುಕಿ ಸತ್ಯಕ್ಕೆ ಭಂಗ ತರಲೆತ್ನಿಸುವುದು ಸಹಜ. ಅದು ಸತ್ಯಕ್ಕೂ ಸತ್ಯಸಂಧರಿಗೂ ಸಹ ಪುಟವಿಟ್ಟ ಬಂಗಾರದಂತೆ ಪ್ರಕಾಶಕ್ಕೆ ಬರುವುದು ಸತ್ಯ. ಸುಖ ಪಯಣವಾಗಲಿ.

0: ಪರಮಾತ್ಮ, ಈ ಘೋರ ಸಂಕಟದಿಂದ ನಮ್ಮನ್ನು ಕಾಪಾಡಿದ ನಿನಗೆ ನಾವು.
1: ಸಾಕು ಸಾಕು, ಹೊಗಳಿಕೆ ಜಾಸ್ತಿಯಾದರೆ ಆ ಭಾರ ಹೊರುವಷ್ಟು ಶಕ್ತಿ ನನಗಿಲ್ಲ. ತಂಗಿ, ನಾನಿನ್ನು ಬರುತ್ತೇನೆ. ಎಲ್ಲರಿಗೂ ಶುಭವಾಗಲಿ.

0: ದುರ್ಯೋಧನನ ದುರ್ವಾಸಾತಿಥ್ಯ ನಾಟಕ ಕೇಳಿದಿರಿ. ರಚನೆ ಎಂಎಸ್ ವೆಂಕಟರಾಮ್ ಕುಪ್ಯ. ಪಾತ್ರ ಪರಿಚಯ ಶ್ರೀಕೃಷ್ಣ ಪಿ ನಾಗಭೂಷಣ, ಭೀಷ್ಮಾಚಾರ್ಯರು ಹಾಗೂ ಭೀಮಸೇನ ಮತಿಮೋಹನ್ ರಾಜ್, ಧೌಮ್ಯ ಮಹರ್ಷಿ ಬಿವಿ ನಂದೀಶ್ವರ, ದುರ್ವಾಸ ಮಹರ್ಷಿ ವಿ ಜಯಪ್ರಕಾಶ್, ದುರ್ಯೋಧನ ಎಂಎಲ್ ರಘುನಾಥ್ ನಲಿಗೆ, ದುಶ್ಯಾಸನ ಸಿ ರವಿ, ಧರ್ಮರಾಯ ಡಾಕ್ಟರ್ ಭದ್ರಪ್ಪ ಹೆಂಡ್ಲಿ, ಸುಬ್ಬಶಾಸ್ತ್ರಿ ಹಾಗೂ ಅರ್ಜುನ ಡಿ ನಾಗೇಂದ್ರ ಕುಮಾರ್, ಶಂಕರ ಶಾಸ್ತ್ರಿ ಹಾಗೂ ಶಿಷ್ಯ ಪಿ ಶ್ರೀಧರ್, ದ್ರೌಪದಿ ಸುಧಾಜಿ. ಭಾನುಮತಿಯ ಪಾತ್ರ ಹಾಗೂ ನಿರ್ಮಾಣ ಸಹಕಾರ ಕೆಬಿ ಮೀನಾ. ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್.
1: ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 4:05. ಮಕ್ಕಳನ್ನು ಅಜ್ಞಾನವೆಂಬ ಕತ್ತಲೆಯಿಂದ ಹೊರಗೆ ಕರೆದು ಜ್ಞಾನದ ಬೆಳಕಿನಲ್ಲಿ ಮುನ್ನಡೆಸುವವರು ಶಿಕ್ಷಕರು. ಹೀಗೆನ್ನುತ್ತದೆ ಸುಭಾಷಿತ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.

0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರ ಕೂಡಿಗೆಯ ಅಂಜಿಲಾ ವಿದ್ಯಾನಿಕೇತನದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಸದಾ ಜಂಕ್ ಫುಡ್ ಸೇವಿಸುವುದು

0: ಇದರಿಂದ ಯಕೃತ್ತು ಮತ್ತು ಆಂತರಿಕ ಭಾಗಗಳಿಗೆ ಹೆಚ್ಚು ವಿಷಕಾರಿಯಾಗಿದೆ.
1: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಜಂಕ್ ಫುಡ್ ನಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಆರೋಗ್ಯಕರ ಜೀವನಕ್ಕಾಗಿ ಪಾಲಿಸಬೇಕಾದ ನಿಯಮಗಳನ್ನು ಕುರಿತು
1: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ. ಮಕ್ಕಳ ಈ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರ ಆಗಲಿದೆ. ಅಕ್ಷರ ಪ
3: ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆ.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ನಾಳೆ ಬೆಳಗ್ಗೆ 11 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನಿರ್ವಹಣೆ ಎಂ ಶಕುಂತಲ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 228-1219, ಮತ್ತೊಂದು ಸಂಖ್ಯೆ 228-558, ಎಸ್ಟಿಡಿ ಕೋಡ್ 082-7272.

0: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೀಗ ಸಮಯ 4:04:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ.
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ.
3: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
1: ನೆನಪು ನಿನಾದ.
0: ಕಾರ್ಯಕ್ರಮದ ಆರಂಭದಲ್ಲಿ ಹಂಸಲೇಖ ರಚಿಸಿ ಸಾಹಿತ್ಯವನ್ನು ರಚಿಸಿ ಸಂಗೀತವನ್ನು ಅಳವಡಿಸಿರುವ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆ. ಗಾಯಕರು ಎಸ್ ವಿ ಬಾಲಸುಬ್ರಹ್ಮಣ್ಯಂ.

ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಒಂದು ತುಣುಕು ಕೇಳಿದಿರಿ. ಇದನ್ನು ನೀವು 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದದಲ್ಲಿ ಕೇಳ್ಬೋದು. ಈಗ ನೀವೆಲ್ಲರೂ ನಿರೀಕ್ಷೆ ಮಾಡುತ್ತಿರುವಂತಹ ಗೀತೆಗಳು ಅಂದರೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ ಶಾಂತಾ ಜಯತೀರ್ಥ.

ಕಾರ್ಯಕ್ರಮದ ಕೊನೆಯಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ, ಸಂಗೀತ ಕಟ್ಟಿ ಮತ್ತು ಎಂಎಸ್ ಶ್ರೀಕೃಪ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಶಿಕ್ಷಕರು ನಮ್ಮ ಬದುಕಿಗೆ ಜ್ಞಾನದ ಬೆಳಕನ್ನು ನೀಡಿ ಉತ್ತಮ ಭವಿಷ್ಯವನ್ನು ರೂಪಿಸುವ ನಿಜವಾದ ಮಾರ್ಗದರ್ಶಕರು. ಹೀಗೆನ್ನುತ್ತದೆ ಸುಭಾಷಿತಾ.

0: ಶ್ರೋತೃಗಳೇ, ಇಂದು ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಟಡಿ ಕೋಡ್ 08272, ಇಂದು ಸಂಜೆ 5:30ಕ್ಕೆ.
1: ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
1: ನೆನಪು ನಿನಾದ.
2: ನೆನಪು ನಿನಾದ.
1: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
0: ಶ್ರೋತೃಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಕೇಳಿ ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ ನಾದಪ್ರಿಯ ಸಂಗೀತ ಅಳವಡಿಸಿರುವ ಮಹಾತಪಸ್ವಿ ಚಿತ್ರದ ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್.

ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತ ಅಳವಡಿಸಿರುವ ಮಹಾಲಕ್ಷ್ಮಿ ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ.

ಎಸ್ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಅನುಪಮ ಚಿತ್ರದ ಗೀತೆ, ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಅಶ್ವಥ್ ವೈದಿ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು. ಈಗ ಸಮಯ 4:49.08. ಇನ್ನು ಮುಂದೆ ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಬೆಳ್ಳಿ ಕಾಲುಂಗರ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರಗಳ ಸ್ವರದಲ್ಲಿ ಗೀತಾ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ, ಇಳೆಯರಾಜಾ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
7: ಫರ್ಟಿಲಿಟಿ ಪ್ರಿಸರ್ವೇಶನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. ಅಂಡ್ ದ ಸೆಕೆಂಡ್ ಗ್ರೂಪ್ ಇಸ್ ದೇರ್ ಆರ್ ಪೀಪಲ್ ಹೂ ಅಂಡರ್ಗೋಯಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಹ್ಯಾವ್ ಟು ಗೋ ಥ್ರೂ ಕೀಮೋಥೆರಪಿ, ರೇಡಿಯೋಥೆರಪಿ. ಇನ್ ಸಚ್ ಸಿಚುವೇಶನ್ ದ egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
6: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.

ಸಂಬಳ. ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ.

0: ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಶ್ರೋತೃಗಳೇ, ಇಂದು ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕವಿರಿ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ಈಗ ರೇಡಿಯೋ ಸಮಯ 5:02:49. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.

0: बेड़ा लहरी,
1: कुछ करिए नस नस मेरी खोले।
0: ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
2: ಎಲ್ಲಾ ಕೆಳಗರಿಗೆ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಓಟಗಾರರಿದ್ದಾರೆ. ಇವರು ಮಾಸ್ಟರ್ಸ್ ವಿಭಾಗದಲ್ಲಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನ ಮಾಡಿದ್ದು. ಇವರ ಸಾಧನೆಯ ಬಗ್ಗೆ ಇನ್ನಷ್ಟು ಕೇಳಿ ತಿಳ್ಕೊಳ್ಳೋಣ. ಇವರೇ ಕೊಡಗು ಜಿಲ್ಲೆ ಪೈರಾಜ ಗ್ರಾಮದ ಬಂಗಾರಕೋಡಿಯ ಹರೀಶ್ ವಿದ್ಯಾ. ವಿದ್ಯಾ ಅವರೇ ನಮಸ್ತೆ.
3: ನಮಸ್ತೆ ಸರ್.
2: ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ಊರು?
3: ಸುಳ್ಯ ತಾಲೂಕು ಆಲಿಟಿ ಗ್ರಾಮದ ರಂಗತ್ಮಲೆ ಕೋಸಪ್ಪಗೌಡ ಹಾಗೂ ಸಣ್ಣವ ದಂಪತಿಗಳ ಪುತ್ರಿ. ನನ್ನ ಮದುವೆ ಅದು ಬಂಗಾರಕೋಡಿ ವೆಂಕಪ್ಪಗೌಡರ ಮಗ ಹರೀಶ್ ಎಂಬುವಕ್ಕೆ. ನನಗೆ ಮೂರು ಮಕ್ಕಳು, ಎರಡು ಹೆಣ್ಣು ಒಂದು ಗಂಡು ಮಕ್ಕಳು.
2: ಓಟದಲ್ಲಿ ಆಸಕ್ತಿಯನ್ನ ಗಳಿಸ್ಕೊಂಡಿದ್ರೆ, ಹಾಗೆ ಮ್ಯಾರಥಾನ್ ಕೂಡ ಬಂದ್ರಿ. ಈಗ ಮಾಸ್ಟರ್ಸ್ ಬರೋದಕ್ಕೆ ಕಾರಣ ಏನು ಅಂದ್ರೆ, ಈಗ ಮೂರು ಮಕ್ಕಳು ಇದ್ರು ಕೂಡ ಈ ಓಟದ ಆಸಕ್ತಿ ಹೇಗ್ ಬೆಳೀತು?
3: ನನಗೆ ಗಂಡನ ಸಪೋರ್ಟ್ ಚೆನ್ನಾಗಿತ್ತು, ಹಾಗಾಗಿ ಸ್ತ್ರೀಶಕ್ತಿ ಸಂಘದಲ್ಲಿ ತೊಡಿಕಾಂಡದಲ್ಲಿ ಮೆತ್ತಡ್ಕ ಹೇಮಾವತಿ ಅವರು ನನಗೆ ಸ್ತ್ರೀಶಕ್ತಿ ಸಂಘದಲ್ಲಿ ಶಿಕ್ಷಕರಾಗಿದ್ರು. ಅವ್ರು ಹೇಳಿದ್ರು, ನೀನು ಹೀಗೆ ಓಟ ಉಂಟು, ನೀನು ಓಡ್ತಿ ಅಂತ ಕೇಳಿದ್ರು 2013-14. ಆಯ್ತು, ನಾನು ಹೋಗ್ತೇನೆ ಅಂತ ಹೇಳಿದೆ. ಅಲ್ಲಿಂದ ನಾನು ಮೇಲ್ಮಟ್ಟಕ್ಕೆ ನಾನು ಬಂದಿದ್ದು.
2: ಮೊದಲಿಗೆ ಎಲ್ಲಿ ಓಟವನ್ನು ಆರಂಭಿಸಿದ್ರಿ?
3: ಮೊದಲು ನಾನು ಸುಳ್ಯದಲ್ಲಿ ಓಟವನ್ನು ಆರಂಭಿಸಿದೆ. ಸುಳ್ಯದ ಶ್ರೀಶಕ್ತಿ ಭವನದಲ್ಲಿ ಓಟ ಇತ್ತು ನಮಗೆ. ಅಲ್ಲಿ ನಾನು ಫಸ್ಟ್ ಪ್ಲೇಸ್ ಆಯ್ತು. ಅಲ್ಲಿಂದ ಹಂತ ಹಂತವಾಗಿ ಗ್ರಾಮದಲ್ಲಿ ಆಯ್ತು, ಜಿಲ್ಲೆಯಲ್ಲಿ ಆಯ್ತು, ರಾಜ್ಯದಲ್ಲಿ ಆಯ್ತು, ರಾಷ್ಟ್ರದಲ್ಲಿ ಆಯ್ತು, ಅಂತಾರಾಷ್ಟ್ರದಲ್ಲಿ ಹೋಗಿ ನಾನು ಗೋಲ್ಡ್ ಮೆಡಲ್ ಅನ್ನು ಮಾಡಿಕೊಂಡು ಬಂದೆ.
2: ಹೇಳಿದಾಗೆ ಒಂದು ವಯಸ್ಸಿನಲ್ಲಿ ಇದ್ದಾಗ ನಮಗೊಂದು ಸ್ಟಾಮಿನಾ ಇರುತ್ತೆ, ಓಡೋದಕ್ಕೆ ಒಂದು ಆಸಕ್ತಿ ಎಲ್ಲ ಇರುತ್ತೆ. ಈತರ ಮದುವೆ ಆದ ಮೇಲೆ, ಅದ್ರ ಮಕ್ಕಳಾದ ಮೇಲೆ ಮಕ್ಕಳ ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ, ಇದೆಲ್ಲವನ್ನ ನಿಭಾಯಿಸಿಕೊಂಡು ಈ ಓಟದ ಕಡೆ ಗಮನ ಕೊಡ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು?
3: ಮದುವೆಗೆ ಮೊದಲು ನಾನು ಒಂದು ಹೈಸ್ಕೂಲ್ ಮಟ್ಟ ನಾನು ಹೋಗ್ತಾ ಇದ್ದೆ. ಆಮೇಲೆ ನಾನು ಮದುವೆ ಆದ ಮೇಲೆ ನನಗೆ ಗಂಡನ ಸಪೋರ್ಟ್ ಇತ್ತು, ಹಾಗಾಗಿ ನಾನು ನನಗೆ ಆಸಕ್ತಿ ಬಂತು ಅದರಲ್ಲಿ. ಓಡ್ಬೇಕು ಅಂತ ಒಂದು ಆಸೆ ಇತ್ತು, ಆದ್ರೆ ಕಲಿತ ವಿದ್ಯೆ ಎಲ್ಲಿಗೂ ಹೋಗುದಿಲ್ಲಲ್ಲ, ಹಾಗಾಗಿ ನಾನು ಅದನ್ನ ಮುಂದುವರಿಸಿಕೊಂಡು ಬಂದೆ. ಮತ್ತೆ ನನಗೆ ಇಂಟರ್ನೆಟ್ ಹೋಗ್ಲಿಕ್ಕೆ ನನಗೆ ಊರವರದ್ದು, ಪಂಚಾಯತ್ ಇಲಾಖೆ ಸರ್ಕಾರದ್ದು, ಮತ್ತೆ ನಮ್ಮ ಗ್ರಾಮದವ್ರದ್ದು, ನಮ್ಮ ಊರಿನವ್ರದ್ದು, ನಮ್ಮ ನೆರೆಕರದ್ದು ಎಲ್ಲರದ್ದು ನನಗೆ ಎಲ್ಲರ ಸಹಕಾರದಿಂದ ನಾನು ಹೋಗಿದ್ದು ಇಂಟರ್ನ್ಯಾಷನಲ್ ಗೆ. ಅದೇ ನಮ್ಮದೇ ಖರ್ಚು ಮಾಡಿಕೊಂಡು ನಾವು ಹೋಗ್ಬೇಕಿತ್ತು, ಹಾಗಾಗಿ ನನಗೆ ಊರಿನವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಕುಂದಲ್ಪಡಿ ನಾಗೇಶ್ ಗೌಡ್ರು, ಸುಭಾಷ್ ಮಂಗರ್ಕುಡಿಯವರು, ಉದಯ ಕುಂಬಳಚೇರಿ ಎಲ್ಲ ನಮ್ಮ, ಮತ್ತೆ ಆನಂದ್ ಅಣ್ಣ ಅಂತ ಹೇಳುವವರು, ಮತ್ತೆ ಸುರೇಶ್ ಪೇರ್ಮುಂಡ ಎಲ್ಲರೂ ನನಗೆ ಊರಿನವರು, ಇಲ್ಲಿ ಸಂತೋಷ್ ಕುತ್ತಮಟ್ಟೆ ತೋಡಿಕಾಣದ ಎಲ್ಲ ಭಾಗದವರು ನನಗೆ ಎಲ್ಲ ಸಪೋರ್ಟ್ ಇಂದ ನಾನು ಹೋಗಿ ಬಂದಿದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
2: ಈಗ ನೀವು ಹೇಳಿದ್ರೆ ಆರಂಭ ದಿನಗಳಲ್ಲಿ ಒಂದು ಆಸಕ್ತಿ ಇತ್ತು, ಹಾಗೆ ಇದಕ್ಕೆ ಬಂದ್ರಿ ಅಂತ ಹೇಳಿ, ಆ ಬಂದ ದಿನಗಳಲ್ಲಿ ಹೇಗಿತ್ತು ಅಂದ್ರೆ, ನೀವು ಹೇಳಿದ್ರೆ ಕಾಲೇಜಲ್ಲಿ ಇದ್ದಾಗ ಆ ಟೈಮಲ್ಲಿ ಓಡ್ತಾ ಇದ್ರೆ ಹೌದು, ಈ ಒಂದು ಹಂತಕ್ಕೆ ಬಂದಾಗ ಹೇಗ ಅನ್ಸಿತ್ತು? ಅದೇ ಒಂದು ಸ್ಟಾಮಿನಾ ಇತ್ತ, ಅದಕ್ಕೆ ಅದಕ್ಕೋಸ್ಕರ ಹೆಚ್ಚು ವರ್ಕೌಟ್ ಮಾಡ್ತಿದ್ರ ಹೇಗೆ?
3: ಆ ಸ್ಟಾಮಿನ್ ಇತ್ತು ನನಗೆ, ಕೈಗೆ ವರ್ಕೌಟ್ ಆಗ್ತಾ ಇತ್ತು ನನಗೆ. ನನಗೆ ಮತ್ತೆ ಪ್ರಾಕ್ಟೀಸ್ ಗೆ ಏನು ಗ್ರೌಂಡ್ ಗಳು ಏನು ಇಲ್ಲ, ನಾವು ಒಂದು ಇಂಟರ್ ಪ್ಲೇಸ್ ಕಾಡು ಗುಡ್ಡೆಯಲ್ಲಿ ಇರುದು ಸರ್ ನಮಗೆ. ಅಂದ್ರೆ ಈಗ ಕರೆಂಟ್ ಹೇಗಾದ್ರು ಒಂದು ಆಯ್ತು ಮಾಡಿಕೊಟ್ರು, ಈಗ ರೋಡಿನ ವ್ಯವಸ್ಥೆ ಇಲ್ಲ ನಮಗೆ, ನಮಗೊಂದು ರೌಂಡ್ ಆಗಿ ಬರ್ಬೇಕಾಗ್ತದೆ ಪ್ರಾಕ್ಟೀಸ್ ಗೆ. ಯೋಗ್ಯ ಸ್ಥಳ ಇಲ್ಲಿ, ಉತ್ತಮವಾದ ಯೋಗ್ಯವಾದಂತ ಒಂದು ಪ್ರಾಕ್ಟೀಸ್ ಒಂದು ರೋಡಿನ ವ್ಯವಸ್ಥೆ ಇದ್ರೆ ನಾವು ಇನ್ನೂ ಉನ್ನತ ಮಟ್ಟ ನನಗೆ ಇರುವಂತ ಇದೆ ಸರ್. ಯಾವ್ದೇ ಪ್ರಾಕ್ಟೀಸ್, ಯಾವ್ದೇ ಕ್ರೀಡಾಂಗಣ ಯಾವ್ದು ನಮಗೆ ಹತ್ತಿರದಲ್ಲಿ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ ಸರ್ ನಮಗೆ.
2: ಹಾಗಾಗಿ ಅದೇನಾದ್ರೂ ನಿಮಗೆ ಹೆಲ್ಪ್ ಆಯ್ತಾ ಅಂದ್ರೆ, ಈ ತರಕ್ಕೆ ಹೆಚ್ಚು ನಡೀತಾ ನಡೀತಾ ನಿಮಗೆ ಅದೊಂದು ಎಕ್ಸರ್ಸೈಸ್ ತರ ಆಗ್ತಾ ಇತ್ತ ಹೇಗೆ?
3: ಅದೇ ಒಂದು ನಮ್ಗೆ ಎಕ್ಸರ್ಸೈಸ್ ಸರ್. ನಮಗೆ ಒಂದು ಒಂದು ಏನಾದ್ರು ಒಂದು ಥಿಂಗ್ಸ್ ಬೇಕು, ನಮಗೆ 3 ಕಿಲೋಮೀಟರ್ ನಡಿಬೇಕು, ತೊಡಿಕಾಣಕ್ಕಾಗ್ಲಿ ಕುಂಬಳಚೇರಿಗೆ ಆಗ್ಲಿ 4-5 ಕಿಲೋಮೀಟರ್ ನಡೆದು ಹೋಗ್ಬೇಕು, ನಮಗೆ ಅದೇ ಒಂದು ಎಕ್ಸರ್ಸೈಸ್ ಸರ್ ನಮಗೆ. ಹಾಗಾಗಿ ಅಥ್ಲೆಟಿಕ್ ಆಗಿಬಿಟ್ಟು ಈಗ ನಾನು ಡೈಲಿ ಮ್ಯಾರಥಾನ್, ಒಂದು 73 ಮ್ಯಾರಥಾನ್ ಆಯ್ತು ಸರ್ ನನಗೆ ಈಗ ಓಡುದು. ನಾನು ಅದರಲ್ಲಿ ಮಾಡಿದ್ದು ಫುಲ್ ಮ್ಯಾರಥಾನ್ 42 ಕಿಲೋಮೀಟರ್, ಮತ್ತೆ 10, 21 ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೇವೆ. ಎಲ್ಲ ಸಂಡೇ ಸಂಡೇ, ಎನಿ ಸಂಡೇ ನಾವು ಎಲ್ಲಾ ಕಡೆ ಹೋಗ್ತಾ ಇದ್ದೇವೆ ಸರ್ ಮ್ಯಾರಥಾನ್ ಗೆ. ಕೇರಳದಲ್ಲಿ ಹೊರ ರಾಜ್ಯಕ್ಕೂ ಒಳ ರಾಜ್ಯಕ್ಕೆ ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೇವೆ ಸರ್ ಮ್ಯಾರಥಾನ್ ಗೆ. ಕರ್ನಾಟಕ ಒಳಗಂತೂ ಎಲ್ಲಾ ಕಡೆ ನಾನು ಹೋಗಿ ಬಂದೆ. ಕರ್ನಾಟಕ ಹೊರಗಡೆ ಸರ್ ನಾವು ಎಲ್ಲಾ ಕಡೆ ವಾರ ವಾರ ಹೋಗ್ತಾ ಇರ್ತೇವೆ ಸರ್ ನಮ್ಮ ಟೀಮ್ ಅಲ್ಲಿ.
2: ನೀವು ಮ್ಯಾರಥಾನ್ ಗೆ ಹೋಗ್ಬೇಕಾದ್ರೆ ನಿಮಗೆ ಮಾಹಿತಿಗಳು ಹೇಗ್ ಸಿಗ್ತಾವೆ ಅಂದ್ರೆ, ಇಂಥ ಕಡೆ ಮ್ಯಾರಥಾನ್ ಇದೆ ಅಂತ ಹೇಳಿ?
3: ಅದು ನಮಗೆ PM ನಮ್ಮ ಸರ್ ಇದ್ದಾರೆ ಒಬ್ರು ಮಂಗಳೂರಿನವರು, ಅವರು ನಮಗೆ ನಮ್ಮ ಗ್ರೂಪ್ ಅಲ್ಲೆಲ್ಲ ನಮಗೆ ಹೇಳ್ಕೊಡ್ತಾರೆ ಸರ್.
2: ಈಗ ನಾವು ನೋಡಿದಾಗ ಬೇರೆ ಕಡೆ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತ ಇದೆ, ಮಾಸ್ಟರ್ ಕ್ರೀಡೆಗೋಸ್ಕರ, ಆತರ ಯಾವ್ದಾದ್ರು ಅಸೋಸಿಯೇಷನ್ ಅಲ್ಲಿ ಇದ್ದೀರಾ ಹೇಗೆ?
3: ಹಾ ಇದ್ದೇವೆ ಸರ್, ಇದ್ದೇವೆ ಸರ್. ಆದ್ರೆ ನಾನು ಕೊಡಗಿನ ಗ್ರೂಪ್ ಅಲ್ಲಿ ಇಲ್ಲ, ಬಟ್ ನಾನು ಮಂಗಳೂರು ಗ್ರೂಪ್ ಅಲ್ಲಿ ಇದ್ದೇನೆ ಸರ್. ಮಂಗಳೂರು ಗ್ರೂಪ್ ನಮಗೆಲ್ಲ ಮಾಹಿತಿಗಳು ಬರ್ತಾ ಇರ್ತವೆ. ಆದ್ರೆ ನಾನು ಕೊಡಗಿನವಳೆ, ಆದ್ರೆ ನನ್ನ ಮಂಗಳೂರು ನಾನು ಮಾಸ್ಟರ್ಸ್ ನನ್ನ ಸೇರಿಸಿಕೊಂಡಿದ್ದಾರೆ ಸರ್.
2: ಈಗ ನೀವು ಎಲ್ಲರೂ ಕ್ರೀಡೆಗೆ ಹೋಗ್ಬೇಕು ಅಂತಂದ್ರೆ ಯಾವ ರೀಜನ್?

0: ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಹೆಚ್ಚಾಗಿ, ಕೊಡಗು ಕಡೆನಾ ಅಥವಾ ದಕ್ಷಿಣ ಕನ್ನಡ ಕಡೆನಾ?
1: ಇಲ್ಲ ಸರ್, ನಾನು ಕೊಡಗು ದಕ್ಷಿಣ ಕನ್ನಡ ಸಮೇತವಾಗಿ ನಾನು ಓಡ್ತಾ ಇದ್ದೇನೆ ಸರ್. ಯಾಕಂದ್ರೆ ಕೊಡಗು ನಮ್ಮದೊಂದು ಗಡಿ ಭಾಗ. ಕೊಡಗು ನಮಗೆ ಏನೇ ಸೌಕರ್ಯದ್ದು ಬೇಕಿದ್ರು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗ್ಬೇಕಾಗ್ತದೆ ಸರ್. ನಮಗೆ ಅಕ್ಕಿ ರೇಷನ್ ಅದು ಇದು ತೋಡಿ ಕುಂಬಳಚೇರಿ ತೆಗಿಬೇಕು. ನಾವು ನಮಗೆ ಇಲ್ಲಿ ರೋಡ್ ಇಲ್ಲದ ಕಾರಣ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದಾಗಿ ನಾವು ಬರ್ಬೇಕಾಗ್ತದೆ ಸರ್ ಮನೆಗೆ. ಹಾಗೆ ನಾನು ಎರಡೂ ಕಡೆಯಿಂದ ನಾನು ಭಾಗವಹಿಸುತ್ತಿದ್ದೇನೆ, ದಕ್ಷಿಣ ಕನ್ನಡದಿಂದಲೂ ಕೊಡಗಿನಿಂದಲೂ ಎರಡೂ ಕಡೆಯಿಂದ ನಾನು ಭಾಗವಹಿಸುತ್ತಿದ್ದೇನೆ ಸರ್.
0: ಪರಾಜಯ ಒಂದು ಕೊಡಗಿನ ಗಡಿ ಗ್ರಾಮ ಅಂದ್ರೆ
1: ಹಾ ಗಡಿ ಗ್ರಾಮ ಸರ್ ಹೌದು
0: ಹೊಂದಿಕೊಂಡಿದೆ. ಹಾಗಾಗಿ ನಿಮ್ಮ ಏನು ಆಡಳಿತಾತ್ಮಕ ಏನಾದ್ರು ಕೆಲಸಗಳಿದ್ರು ಕೂಡ ಕೊಡಗಿಗೆ ಬರಬೇಕಾಗುತ್ತೆ, ಮತ್ತೆ ಇತರ ಕೆಲಸಗಳಿಗೆ ದಕ್ಷಿಣ ಕನ್ನಡ ಕಡೆಗೆ ನೀವು ಅವಲಂಬಿತರಾಗಿರ್ತಾ ಇದ್ದೀರಿ.
1: ಹೌದು ಹೌದು ಸರ್ ಹೌದು ಹೌದು.
0: ಮೊದಲ ಬಾರಿಗೆ ರಾಜ್ಯ ಮಟ್ಟದ ಒಂದು ಅಥ್ಲೆಟಿಕ್ ಮೀಟ್ ಎಲ್ಲಿತ್ತು, ಎಲ್ಲಿಗೆ ಹೋಗಿದ್ರಿ? ಈಗ ಸುಳ್ಯದಲ್ಲಿ
1: ಬೆಂಗಳೂರು
0: ಮೊದಲ ಬಾರಿ ಇತ್ತು, ನಂತರ ಅದರ
1: ಬೆಂಗ್
0: ಅನುಭವಗಳಾಗಿತ್ತು.
1: ಬೆಂಗಳೂರಿಗೆ ಹೋಗಿದ್ದೆವು ಸರ್. ಬೆಂಗಳೂರು ಕಂಠೀರವ ಸ್ಟೇಡಿಯಂ ನಮಗೆ ಅಲ್ಲಿ ರಾಜ್ಯ ಮಟ್ಟದಿತ್ತು. ಅಲ್ಲಿ ಹಲವಾರು ಜಿಲ್ಲೆಗಳು ಭಾಗವಹಿಸಿದವು. ಆದ್ರೆ ನನಗೆ ಅದ್ರ ಎಲ್ಲದರಲ್ಲಿ ನನಗೆ ಪ್ರೇಸ್ ಆಯ್ತು. 400 ಮೀಟರ್ ಅಲ್ಲಿ, 800 ಮೀಟರ್ ಅಲ್ಲಿ, 1500 ಮೀಟರ್, 3000 ಎಲ್ಲ ಮೀಟರ್ಲಿ ನನಗೆ ಎಲ್ಲದರಲ್ಲಿ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್. ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಇತ್ತು ಸರ್ ಮೊನ್ನೆ. ಅಲ್ಲಿ ಸಹ ನಾನು ಹೋಗಿ ಬಂದೆ. ಅಲ್ಲಿ ಸಹ ನನಗೆ ನನ್ನ ಅಲ್ಲಿ 12 ರಾಜ್ಯಗಳು ಭಾಗವಹಿಸಿದವು. ಅಲ್ಲಿ ಸಹ ನನಗೆ ಗೋಲ್ಡ್ ಮೆಡಲ್ ಆಯ್ತು ಸರ್. ತುಂಬಾ ಖುಷಿ ಆಗ್ತದೆ ಹೋದಾಗ ಬಂದಾಗ ಎಲ್ಲದ ನಾನು ನಮ್ಮ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕರ್ಕೊಂಡು ಬರ್ತಾರೆ ಸರ್. ಕ್ರೀಡೆ ನನಗೆ ಹವ್ಯಾಸ ಆಗಿ ಬಿಟ್ಟಿದೆ ಸರ್.
0: ಈಗ ನೀವು ಹೇಳಿದ್ರೆ 400 ಮೀಟರ್ಸ್, 800 ಮೀಟರ್ಸ್ ಈ ತರದ ಫೀಲ್ಡ್ ಅಂಡ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ರಿ ಅಂತ, ಅಲ್ಲಿಂದ ಮ್ಯಾರಥಾನ್ ಗೆ ಹೇಗೆ ನೀವು ಬಂದ್ರಿ, ಅಲ್ಲಿಂದ ಹೇಗೆ ಆ ಜರ್ನಿ ಶುರು ಆಗ್ತಾ ಹೋಯ್ತು?
1: ಮ್ಯಾರಥಾನ್ ಫಸ್ಟ್ ಟೈಮ್ ನಮ್ಮ ಕುಂಬಳಚೇರಿಯಲ್ಲಿ ಸರ್. ಪೆರಾಜೆಯಿಂದ ನಮ್ಮ ಕುಂಬಳಚೇರಿಗೆ ಒಂದು ರನ್ನರ್ ಇಟ್ಟಿದ್ರು, ಮ್ಯಾರಥಾನ್ ಇಟ್ಟಿದ್ರು ಆವಾಗ. ಅದರಲ್ಲಿ ನನಗೆ ಅದು ಫಸ್ಟ್ ನಂದು ಮ್ಯಾರಥಾನ್. ಪೆರಾಜೆ ಜ್ಯೋತಿ ಹೈಸ್ಕೂಲ್ ಇಂದ ಕುಂಬಳಚೇರಿಗೆ ಒಂದು ಮ್ಯಾರಥಾನ್ ಇಟ್ಟಿದ್ರು. ಅಲ್ಲಿ ಅಲ್ಲಿ ನನಗೆ ಪೇಸ್ ಆಯ್ತು. ಅಲ್ಲಿಂದ ಪೊನ್ನಂಪೇಟೆ ಹೋದೆ, ಪೊನ್ನಂಪೇಟೆಯಿಂದ ಬಳ್ಳಾರಿ ಹೋದೆ, ಬಳ್ಳಾರಿಂದ ಹಾಗೆ ಗದಗ, ಅಲ್ಲಿ ಇಲ್ಲಿ ಧಾರವಾಡ ಹುಬ್ಬಳ್ಳಿ ಮಹಾರಾಷ್ಟ್ರ ಅಲ್ಲೆಲ್ಲ ಕಡೆ ಹೋಗ್ಲಿಕ್ಕೆ ನನಗೆ ಸ್ಟಾರ್ಟ್ ಆಯ್ತು. ಅದು ನನಗೆ ಮ್ಯಾರಥಾನ್ ಉಂಟು ನನಗೆ ಗೊತ್ತಿರಲಿಲ್ಲ ಸರ್. ಆಮೇಲೆ ಈಗ ಜನಗಳೊಟ್ಟಿಗೆ ಸೇರಿಕೊಂಡು ಸ್ಪೋರ್ಟ್ಸ್ ಒಂದು ಗ್ರೂಪ್ ಇರ್ತದೆ, ಆ ಗ್ರೂಪ್ ಅಲ್ಲಿ ಒಬ್ಬರಿಂದೊಬ್ರು ಹಾಕೊಳ್ತಾರೆ. ಆಮೇಲೆ ನಾನು ಡೈಲಿ ಮ್ಯಾರಥಾನ್ ಗೆ ಹೋಗ್ತಾ ಇರ್ತೇನೆ. ಈಗ ವರ್ಷದಲ್ಲಿ ಒಂದು ನಾನು ಮಾಸ್ಟರ್ಸ್ ಮಾಡ್ತೇನೆ ಸರ್, ಯಾಕಂದ್ರೆ ಮಾಸ್ಟರ್ಸ್ ಅಲ್ಲಿ ಇದ್ದೇನೆಲ್ಲ. ಮ್ಯಾರಥಾನ್ ಗೆ ಹೋದ್ರೆ ನಮಗೆ ಅದನ್ನು ತುಂಬಾ ಅನುಕೂಲ ಆಗ್ತದೆ ಸರ್. ಎಲ್ಲ ಅದು ಬೇರೆ ಹೊರಗಡೆ ಎಲ್ಲ ಓಡಿದ್ರೆ ನಾವು ಫಸ್ಟ್ ಪ್ಲೇಸ್ ಅವರ ನಮಗೆ ಶೂ ಕೊಡ್ತಾರೆ, ಎಲ್ಲ ಎಲ್ಲ ವ್ಯವಸ್ಥೆಗಳು ಕೊಡ್ತಾರೆ ಸರ್. ಮನೆಗೆ ಏನು ಬೇಕು ಅದನ್ನೆಲ್ಲ ಒಂದೊಂದು ಕಡೆಯಲ್ಲಿ ಮನೆಗೆ ಬೇಕಾದೆಲ್ಲ ಸಾಮಾನುಗಳನ್ನು ಕೊಡ್ತಾರೆ. ಮತ್ತೆ ಅಲ್ಲಿ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಕರ್ನಾಟಕದ ಒಳಗಂದು ಫ್ರೀ ಹೋಗಿ ಫ್ರೀ ಆಗಿ ಬರ್ತೀವಿ. ಹೊರಗಡೆ ನಾವು ಟ್ರೈನ್ ಅಲ್ಲಿ ಹೋದ್ರು ಅಷ್ಟೇನು ಖರ್ಚಿಲ್ಲ. ನಾವು 4-5 ಮಂದಿ ಹೋಗ್ಕೊಂಡು 4-5 ಮಂದಿ ರೂಮ್ ಅಲ್ಲಿ ಇದ್ದುಕೊಂಡು ಬರೋದು ಸರ್. ಹಾಗಾಗಿ ನಮಗೆ ಮ್ಯಾರಥಾನ್ ಎಲ್ಲ ನನಗೆ ಕ್ಯಾಶ್ ಪ್ರೈಸ್ ಅಲ್ಲೇ ಸಿಗೋದು ಸರ್. ಅಥ್ಲೆಟಿಕ್ ಅಲ್ಲಿ ಹೋದ್ರೆ ಮೆಡಲ್ ಮಾತ್ರ ಸಿಗ್ತದೆ, ಮತ್ತೆ ಒಂದ್ ಹೆಸರು ಇರುತ್ತೆ. ಅಥ್ಲೆಟಿಕ್ ಪ್ಲೇಯರ್ ಅಂತ ಒಂದ್ ಹೆಸರು ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ಮ್ಯಾರಥಾನ್ ಹೋದ್ರೆ ನಮಗೆ ಮೆಡಲ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ. ಅಲ್ಲಿ ಪ್ಲೇಸ್ ಆಗ್ಬೇಕು, ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಆಗ್ಬೇಕು. ಇಲ್ಲ ಕೆಲವು ಕಡೆ ಒಂದು 4-5-6 ಪ್ಲೇಸ್ ವರೆಗೆ ಇರ್ತಾರೆ, ಆದ್ರೂ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲಾ ಕಡೆ ಇರ್ತಾರೆ ಸರ್. ಅದು ಹೊರಗಡೆ ಹೋದ್ರೆ ಫಸ್ಟ್ ಪ್ಲೇಸ್ ಬಂದವರಿಗೆ ಇಂತಿಂತ 15-20 ಸಾವಿರದ ಶೂ ಎಲ್ಲ ಇರ್ತಾರೆ. ಹಾಗೆ ನನಗೊಂದು ಮಹಾರಾಷ್ಟ್ರ ನಾನು ಫಸ್ಟ್ ಪ್ಲೇಸ್ ಬಂದ್ರೆ ನನಗೊಂದು ಶೂ ಸಿಕ್ಕಿತ್ತು ಸರ್. ಹಾಗೆ ಎಲ್ಲ ವ್ಯವಸ್ಥೆಗಳು ಸಹ ಚೆನ್ನಾಗಿರುತ್ತೆ ಸರ್. ಕ್ಯಾಶ್ ಸಿಗ್ತದೆ, ಅಲ್ಲೆಲ್ಲ ಹೋದ್ರೆ ಮ್ಯಾರಥಾನ್ ಹೋದ್ರೆ ಕ್ಯಾಶ್ ಪೇ ಸಿಗ್ತಾರೆ. ಇದು ಅಥ್ಲೆಟಿಕ್ ಅಲ್ಲಿ ಹೋದ್ರೆ ಕೇರಳದಲ್ಲಿ ಮಾತ್ರ ಒಂದು ಅಮೌಂಟ್ ಇರ್ತಾರೆ ಅಥ್ಲೆಟಿಕ್ ಗೆ. ನಮ್ಮ ಕರ್ನಾಟಕದಲ್ಲಂತೂ ಎಲ್ಲೂ ಇಟ್ಟಿಲ್ಲ. ಕೋರ್ಟ್ ಗೆ ಬಂದ್ರೆ ಹೋಗ್ತಾರೆ, ಮತ್ತೆ ಊಟ ಕಾಫಿ ಕೊಡ್ತಾರೆ, ಗೆದ್ದವರಿಗೆ ಮೆಡಲ್ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ ಅಷ್ಟೇ. ಕೇರಳದ ತಲಚೇರಿಯಲ್ಲಿ ನಮ್ಮ ಮಾಸ್ಟರ್ಸ್ ಗೆ ಅಮೌಂಟ್ ಕೊಡ್ತಾರೆ ಸರ್, ವರ್ಷ ಸಂಪ್ರತಿ ಕೊಡ್ತಾರೆ ಸರ್ ಅಲ್ಲಿ. ಅದು ಕರ್ನಾಟಕದಲ್ಲಿ ಹಾಗೆ ಮಾಡಿದ್ರೆ ಇನ್ನು ಒಳ್ಳೇದಿತ್ತು ಸರ್.
0: ಹೌದು, ಯಾಕಂದ್ರೆ ಬರುವಂತ ಆಟಗಾರರು ಒಂದಷ್ಟು ಖರ್ಚು ಹಾಕೊಂಡು ಬಂದಿರ್ತಾರೆ.
1: ಹೌದು ಸರ್ ಹೌದು ಸರ್. ಅಂದ್ರೆ ಈಗ 30 ವರ್ಷ ಮೇಲ್ಪಟ್ಟ ಅಂದ್ರೆ ವಯಸ್ಸಾದ್ರು ಸರ್, 90 ವರ್ಷದ ಒಬ್ರು ಬೆಂಗಳೂರಲ್ಲಿ ಇರ್ತಾರೆ, ಅವರು ಸಹ ಕಷ್ಟಪಟ್ಟು ಬಂದು ಅವರು ಸಹ ವಿನ್ ಆಗ್ತಾರೆ ಸರ್. ಅವರು ಪಾಪ ಬಂದು ಮೆಡಲ್ ಸರ್ಟಿಫಿಕೇಟ್ ತಂದು ಹಾಗೆ ಹೋಗ್ತಾರೆ. ಈಗ ಬಂದ್ ನಮಗೆ ಜಾಸ್ತಿ ಕೊಡೋದು ಏನ್ ಬೇಡ ಸರ್. ನಮಗೆ ಹೋಗೋ ಬರೋ ಖರ್ಚು ಒಂದು ಊಟ ಕಾಫಿ ಅಷ್ಟೊಂದು ಕರೆಕ್ಟ್ ಆಗಿ ಕೊಟ್ಟರು ಅದಾಗ್ತಿತ್ತು. ಇವಾಗ ಏನಿಲ್ಲ ಸರ್, ಊಟ ಕಾಫಿ ಹೊರಗಡೆಯಿಂದಲೇ ಮಾಡಿಕೊಳ್ಬೇಕು. ಆದ್ರೂ ನಾವು ಬಿಡ್ತಾ ಇಲ್ಲ, ಯಾಕಂದ್ರೆ ನಮ್ಮದೇ ರಾಜ್ಯದಲ್ಲಿ ಆಡುವಾಗ ನಾವು ಹೋಗಿ ಗೆಲ್ಲಲೇಬೇಕು ಅಂತ ನಮಗೊಂದು ಆಸೆ ಇರ್ತಾರೆ ಸರ್. ಎಂತದ್ರಾಗ್ಲಿ ಆದ್ರಾಗ್ಲಿ ಹೋಗ್ಲಿ ನಾವು ಹೋಗಿ ಅಲ್ಲಿ ಭಾಗವಹಿಸಿ ವಿನ್ ಆಗಿ ನಾವು ಬರ್ತೀವಿ ಸರ್. ಆದ್ರೆ ಏನು ಕೊಡಲ್ಲ ಸರ್ ಅಲ್ಲೆಲ್ಲ. ಅದು ಇನ್ನಾದ್ರೂ ಜನಗಳಿಗೆ ಸ್ವಲ್ಪ ಗೊತ್ತಾಗ್ಲಿ. ಆದ್ರೆ ನಮ್ಮ ಒಂದು ಹೋಗೋ ಬರೋ ಖರ್ಚು ನಮಗೆ ಕೊಟ್ರೆ ಸಾಕು ಅಷ್ಟೇ. ಈಗ ಮ್ಯಾರಥಾನ್ ಹೋದ್ರೆ ಸರ್, ನಾವು ಈಗ ಮೊನ್ನೆ ನಾನು ಕೇರಳಕ್ಕೆ ಹೋದೆ, ಫಸ್ಟ್ ಪ್ಲೇಸ್ ಆಯ್ತು, ನನಗೆ 10,000 ಸಿಕ್ಕಿತ್ತು. ಈಗ ಆಮೇಲೆ ಬೆಳಗಾಂ ಎಲ್ಲ ಕಡೆ ಹೋಗ್ತೀವಿ, 5,000-10,000 ಜಾಸ್ತಿ ನಮಗೆ ಇಲ್ಲಿ ಅಮೌಂಟ್ ಕೊಡ್ತಾರೆ. ಏನು ಖರ್ಚು ಒಂದು 2-3 ಸಾವಿರ ಖರ್ಚು ಆಗುತ್ತೆ ಅಷ್ಟೇ, ಅಷ್ಟದು ಕೊಡ್ತಾರಲ್ಲ ಅದನ್ನ ಇದರನ್ನು ಅದ್ರಲ್ಲಿ ಪಿಕಪ್ ಮಾಡ್ತಾ ಇರ್ತೇವೆ ಸರ್.
0: ನೀವು ಮ್ಯಾರಥಾನ್ ಅಲ್ಲಿ ಭಾಗವಹಿಸ್ತಾರೆ ಸರ್, ಹೇಳಿದ್ರೆ ಅದು 21 ಕಿಲೋಮೀಟರ್ ಅಥವಾ 42 ಕಿಲೋಮೀಟರ್?
1: ಮ್ಯಾರಥಾನ್ ರನ್ನರ್ ಅಂತ ಹೇಳುದು 42 ಕಿಲೋಮೀಟರ್ ಆಗ್ಬೇಕು ಸರ್. ಅದಿಷ್ಟು ಟೈಮಿಂಗ್ಸ್ ಇದೆ, ಕಟ್ ಆಫ್ ಟೈಮ್ ಇದೆ ಅವರದು. 6 ಗಂಟೆ ಒಳಗಡೆ ಕಟ್ ಆಫ್ ಆಗ್ಬೇಕು. ಮತ್ತೆ ಕೆಲವೊಂದಕ್ಕೆ ಟೈಮಿಂಗ್ಸ್ ಇರ್ತಾರೆ, ಕೆಲವೊಂದು ಕಡೆ ಟೈಮಿಂಗ್ಸ್ ಇರ್ತಾರೆ, ಕೆಲವೊಂದು ಕಡೆ ಟೈಮಿಂಗ್ಸ್ ಇರೋದಿಲ್ಲ. ಆದ್ರೆ ನಾನೀಗ 10 ಕಿಲೋಮೀಟರ್ 53 ನಿಮಿಷದಲ್ಲಿ ಓಡ್ತಾ ಇದ್ದೇನೆ. ಆಟಲ್ಲಿ ನಂದು 10 ಕಿಲೋಮೀಟರ್ ಓಟ 1 ಗಂಟೆ 6 ನಿಮಿಷಕ್ಕೆ ಇತ್ತು ಸರ್. ಈಗ 53-52 ಬರ್ತಾ ಇದ್ದೇನೆ ಈಗ. ಆದ್ರೆ ನಮಗೆ ಒಂದು ಸರಿಯಾದ

0: ಇದ್ರೆ ಸರ್ ಒಂದು 45-47ಕ್ಕೆಲ್ಲ ಬರ್ಬೋದು 10 ಕಿಲೋಮೀಟರ್.
1: ಈಗ 42 ಕಿಲೋಮೀಟರ್ ನಿಮ್ಮ ಒಂದು ಕೆಟಗರಿ ಆಗಿರೋದ್ರಿಂದ ಆ ಒಂದು ಕೆಟಗರಿಯಲ್ಲಿ ಅಂದ್ರೆ ಫುಲ್ ಮ್ಯಾರಥಾನ್ ಎಷ್ಟು ಸಮಯದಲ್ಲಿ ಮುಗಿಸಿದಿರಿ? ಇದುವರೆಗೆ ನಿಮ್ಮ ಬೆಸ್ಟ್ ಟೈಮಿಂಗ್ಸ್ ಏನು?
0: ಬೆಸ್ಟ್ ಟೈಮ್ಸ್ ನನ್ನದು ಫಸ್ಟ್ ಟೈಮ್ ಸರ್ ಓಡಿದ್ದು, ಆದ್ರೆ ಬೆಳಿಗ್ಗೆ 4 ಗಂಟೆಗೆ ಬಿಟ್ಟಿದ್ದಾರೆ ನಮ್ಮ ನನಗೆ ಅವತ್ತು. ಅದರಲ್ಲಿ ನನಗೆ 5:59 ಆಯ್ತು, 6 ಗಂಟೆಗೆ 1 ನಿಮಿಷ ಕಡಿಮೆ ಸರ್ ಅಷ್ಟೇ.
1: ಅದು ಫಸ್ಟ್ ಪ್ಲೇಸ್ ಬಂತ ಹೇಗೆ?
0: ಫಸ್ಟ್ ಪ್ಲೇಸ್ ಬಂತು ಸರ್ ನನಗೆ, ಅಲ್ಲಿ
1: ಅಂದ್ರೆ
0: ಫಸ್ಟ್ ಪ್ಲೇಸ್ ಬಂತು
1: ಸುಮಾರು
0: ನನಗೆ.
1: 6 ಗಂಟೆ ಕಾಲ ಓಡಬೇಕಾಗುತ್ತೆ ನಿರಂತರವಾಗಿ.
0: 6 ಗಂಟೆಗಲ್ಲ ಅದು ಸ್ಟಾರ್ಟ್ ಅಲ್ಲಿ ಸರ್, ಅದ್ರ ಮೇಲೆ ಪ್ರಾಕ್ಟಿಕ್ಸ್ ಇಲ್ಲದೆ ಓಡಿದ್ ಸರ್. ಮತ್ತೆ ಈ 5, 10, 20 ನಮಗೆ ಎನಿ ಟೈಮ್ ಪ್ರಾಕ್ಟಿಕ್ಸ್ ಇರುತ್ತೆ. ಇದು 42 ನಮಗೆ ಪ್ರಾಕ್ಟಿಕ್ಸ್ ಇರಲಿಲ್ಲ, ಆದ್ರೂ ನನಗೆ ಒಂದು ಅದು ಓಡ್ಬೇಕು ಅಂತ 2026 ನನಗೆ ಒಂದು ಫುಲ್ ಮ್ಯಾರಥಾನ್ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ದೆ. ಅದು ಜನವರಿಯಲ್ಲಿ ಬಂತು, ಜನವರಿಯಲ್ಲಿ ಅದು ನಾನು ಟೈಮ್ ಇತ್ತು, ಅದನ್ನು ಒಂದು ಒಂದು ವಾರಕ್ಕೆ ಮುನ್ನ 21 ಕಿಲೋಮೀಟರ್ ಓಡಿದ್ದೆ. ನೋಡೋ ಇದೆ ನಾನು ಏನ್ ಮಾಡುದು ಅಂತ ನೋಡಿಕೊಂಡು, ನೋಡು ಆಗ್ತದ ಇಲ್ಲವಂತ ನೋಡು ಆಗ್ತದೆ. ನಾನು ಗುರಿ ಇಟ್ಟುಕೊಂಡಿರ್ತೇನಲ್ಲ, ನಾವು 6 ಗಂಟೆಯೊಳಗೆ ಆಗ್ಬೋ ಅಂತ ಒಂದು ಗುರಿ ಇಟ್ಟುಕೊಂಡಿದ್ದೇನೆ. ಆ ಟೈಮಿಂಗ್ಸ್ ಒಳಗೆ ಓಡಿ ಬಂದೆ ಸರ್ ನಾನು. ಅದನ್ನು ಮಾಡ್ಬೇಕು ಅಂತ ಆಸೆ ಇತ್ತು, ಅದನ್ನು ಮಾಡಿದೆ. ಆದ್ರೆ ಫುಲ್ ಎಲ್ಲರೂ ಹೇಳ್ತಾರೆ ಮ್ಯಾರಥಾನ್ ಅಂದ್ರೆ ಫುಲ್ ಮ್ಯಾರಥಾನ್ ಓಡ್ಬೇಕು, 42 ಕಿಲೋಮೀಟರ್ ಓಡಿದ್ರೆ ಮಾತ್ರ ಮ್ಯಾರಥಾನ್ ರನ್ ಇರುತ್ತೆ ಹೆಸರು ಅಂತ. ಹಾಗಾಗಿ ಅದನ್ನು ಮಾಡಿಬಿಟ್ಟೆ ಸರ್ ನಾನು.
1: ಈಗ ನಾವು ಮ್ಯಾರಥಾನ್ ಇವೆಂಟ್ಸ್ ನೋಡ್ತಾ ಇರ್ತೀವಿ, 42 ಹಾಫ್ ಮ್ಯಾರಥಾನ್, 21, 10 ಮತ್ತೆ 5 ಕಿಲೋಮೀಟರ್, ಈ ತರದ ಕೆಟಗರಿಗಳನ್ನ ಕೂಡ ಕೊಡ್ತಾ ಇದ್ದಾರೆ.
0: ಹೌದು ಸರ್, ಹೌದು.
1: ಕನ್ನಡಕ್ಕೆ 42 ಕಿಲೋಮೀಟರ್ ಓಡಿದ್ರೆ ಒಬ್ಬ ಫುಲ್ ಮ್ಯಾರಥಾನ್ ಅಂತ
0: ಫುಲ್ ಮ್ಯಾರಥಾನ್
1: ಕರೀಬಹುದು.
0: ಅಂತ. ಹೌದು, ನೆಕ್ಸ್ಟ್ ಮಂತ್ ಇಂದ ಅಲ್ಟ್ರಾ ಓಡ್ಬೇಕು ಅಂತ ಇದ್ದೇನೆ ಸರ್. ಅದೇ ಈ ವರ್ಷದ ಆಯ್ತು ಅಲ್ಟ್ರಾ, ಇನ್ ನೆಕ್ಸ್ಟ್ ಅಲ್ಟ್ರಾ ಓಡ್ಬೇಕು ಅಂತ 50 ಕಿಲೋಮೀಟರ್ ಅಲ್ಟ್ರಾ ಓಡ್ಬೇಕು ಅಂತ ಇದ್ದೇನೆ. ನೆಕ್ಸ್ಟ್ 100 ಕಿಲೋಮೀಟರ್ ಓಡ್ಬೇಕು ಅಂತ ಇದ್ದೇನೆ ಸರ್. ಅದನ್ನು ಮಾಡಿ ಮುಗಿಸ್ಬೇಕು ಸರ್, ಮಾಡ್ಬೇಕು ಅಂತ ಆಸೆ ಇದೆ ಮನಸ್ಸಲ್ಲಿ, ಅದನ್ನ ಈಡೇರಿಸ್ತೇನೆ ಸರ್ ನಾನು.
1: ಖಂಡಿತ ನಿಮ್ಮ ಆಸೆಯನ್ನ ಈಡೇರಿಸಿ ಆದಷ್ಟು ಬೇಗ ಅದರಲ್ಲೂ ಕೂಡ ಒಂದು ಸಾಧನೆಯನ್ನ ಮಾಡಿ.
0: ಥ್ಯಾಂಕ್ ಯು ಸರ್. ಮತ್ತೆ ನನಗೆ ಈ ಓಟ ನೋಡಿ ನನಗೆ ಒಂದು ರಾಷ್ಟ್ರೀಯ ಕ್ರೀಡಾರತ್ನ ಅವಾರ್ಡ್ ಸಿಕ್ಕಿತ್ತು. ಮತ್ತೆ ನನ್ನನ್ನು ನಮ್ಮ ಊರಲ್ಲೆಲ್ಲ ಗುರುತಿಸಿದ್ದಾರೆ, ಕುಂಬಳಚೇರಿಯಲ್ಲಿ ಚಿಗುರುನವರು ನನ್ನನ್ನು ಗುರುತಿಸಿದ್ದಾರೆ, ಕುಂಬಳಚೇರಿ ಪೇರಾಜ ಕುಂಬಳಚೇರಿಯಲ್ಲಿ ಅವರು ಗುರುತಿಸಿದ್ದಾರೆ. ಮತ್ತೆ ಇಲ್ಲಿ ತೋಡಿಕಂದಲ್ಲಿ ಗುರುತಿಸ್ತಾರೆ. ಮತ್ತೆ ನನಗೆ ಧಾರವಾಡದಲ್ಲಿ ಒಂದು ಸ್ವರ್ಣ ಭೂಮಿ ಫೌಂಡೇಶನ್ ಕರ್ನಾಟಕ ಅಕ್ಷರ ಭೂಮಿ ತಂದು ಅವಾರ್ಡ್ ಸಿಕ್ಕಿತ್ತು. ಆಮೇಲೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಕ್ರೀಡಾರತ್ನ ಅಂತ ಅವಾರ್ಡ್ ಸಿಕ್ಕಿತ್ತು ಸರ್ ನನಗೆ. ಆಮೇಲೆ ಇನ್ನೂ 2-3 ಅವಾರ್ಡ್ಗಳು ನನಗೆ ಇದೆ ಸರ್. ಒಂದು ಗುಲ್ಬರ್ಗದಲ್ಲಿ ಇದೆ, ಒಂದು ಧಾರವಾಡದಲ್ಲಿ, ಒಂದು ಹುಬ್ಬಳ್ಳಿಯಲ್ಲಿ ಇನ್ನೊಂದು ಇದೆ ಸರ್. ಅದನ್ನು ಓಟನ್ನು ಗುರುತಿಸಿ ಅವರು ನಮಗೆ ಕೊಡ್ತಾರೆ ಸರ್.
1: ಅವನ ಸಮಯದಲ್ಲಿ ಸಂತೋಷ ಆಗುತ್ತೆ, ಯಾಕಂದ್ರೆ ನಾವು ಒಂದು ನಮ್ಮ ಕ್ರೀಡೆಯಲ್ಲಿ ಇದ್ದಾಗ ಅದನ್ನ ಬೇರೊಂದು ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿದಾಗ ಒಂದು ಸಂತೋಷ ಆಗ್ತಾ ಇರುತ್ತೆ ನಮಗೆ.
0: ಹೌದು ಸರ್, ಹೌದು ಹೌದು. ಊರಿನವರೆಲ್ಲ ಸಪೋರ್ಟ್ ಇದೆ ಸರ್ ನನಗೆ. ಆದ್ರೆ ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡೂ ಕಡೆ, ಯಾಕಂದ್ರೆ ನಮ್ಮದೊಂದು ಗಡಿ ಭಾಗ ಇದ್ದ ಕಾರಣ ಸರ್, ನನ್ನನ್ನು ಕೊಡಗಿನ ಜನರು ಒಂದು ಖುಷಿ ಪಡ್ತಾರೆ. ಇಲ್ಲಿ ತೋಡಿಕಂದ ನಮ್ಮ ಊರಿನವರು ಸಹ ನನ್ನ ಮೇಲೆ ಒಂದು ಹೆಮ್ಮೆ ಇಡ್ತಾರೆ ಸರ್. ಆದ ಕಾರಣ ನಾನು ಕೊಡಗು ಮತ್ತು ದಕ್ಷಿಣ ಕನ್ನಡ ಎರಡೂ ಜಿಲ್ಲೆಯಿಂದ ನಾನು ಭಾಗವಹಿಸ್ತೇನೆ ಸರ್.
1: ಒಂದು ಗಡಿ ಭಾಗದವರೆಗೆ ಇದೊಂದು ಅಡ್ವಾಂಟೇಜ್ ಇರುತ್ತೆ, ಅಂದ್ರೆ ಪ್ರಾದೇಶಿಕವಾಗಿನೂ ಮತ್ತೆ ಆ ಕಡೆಗೆ ವ್ಯವಹಾರಿಕವಾಗಿನೂ ಭಾಗವಹಿಸೋದಕ್ಕೆ.
0: ಹೌದು ಸರ್, ಹೌದು ಹೌದು.
1: ಈಗ ನೀವು ಹೇಳಿದ ಸುಮಾರು ಇವೆಂಟ್ ಗಳಲ್ಲಿ ಭಾಗವಹಿಸಿದ್ದೀರಿ,
0: ಹೌದು
1: ಅವೆಲ್ಲದರಲ್ಲಿ
0: ಸರ್.
1: ಒಂದು ಎಷ್ಟು ಮೆಡಲ್ ಬಂದಿರಬಹುದು?
0: ನಾನು ಟೋಟಲ್ 68 ಮ್ಯಾರಥಾನ್ ಆಯ್ತು ಸರ್ ಇವಾಗ ಟೋಟಲ್ ಓಡು. ನಾನು 68 ಮೊನ್ನೆಗೆ ಆಯ್ತು, 73 ಮೆಡಲ್ ಇದೆ ಸರ್ ಇದರಲ್ಲಿ. ಆಮೇಲೆ ಅಥ್ಲೆಟಿಕ್ ಇದು ಸುಮಾರು ಇದೆ. ಅಥ್ಲೆಟಿಕ್ ಅಂದ್ರೆ ನಾನು 3-4 ಒಂದೇ ಇವೆಂಟ್ ಒಂದು ದಿವಸಕ್ಕೆ ಮಾಡಿಬಿಡ್ತೇನೆ. ಅದ್ರಲ್ಲಿ ನಮಗೆ ಒಂದು 5-4 ಮೆಡಲ್ ನಾವು ಅಥ್ಲೆಟಿಕ್ ಅಲ್ಲಿ ಮಾಡ್ತೇವೆ ಸರ್. ಅಂತ ಮೆಡಲ್ ನನಗೆ ಒಂದು ಒಂದು 8-9 ಬಾರಿ ಸಿಕ್ಕಿದೆ ಸರ್ ನನಗೆ ಅಂತ ಮೆಡಲ್.
1: ಸರಿ ಸುಮಾರು ಅಂದ್ರೆ 100ಕ್ಕಿಂತ ಹೆಚ್ಚು ಮೆಡಲ್ಗಳು
0: ಮೆಡಲ್ ಆಗಿದೆ, ಆಗಿದೆ ಇಟ್ಟುಕೊಂಡಿದ್ದಾನೆ.
1: ಹೋದ ಕಡೆ ಎಲ್ಲ ಮೆಡಲ್ ಮಾಡ್ಕೊಂಡ್ ಬರ್ತಾ ಇದ್ರಿ?
0: ನಾನು ಹೋದಲ್ಲೆಲ್ಲ ಇದುವರೆಗೆ ನಾನು ಮೆಡಲ್ ಮಾಡಿಕೊಂಡು ಬಂದೆ ಸರ್. ಇನ್ನು ಮುಂದೆ ಸಹ ನಾನು ಮೆಡಲ್ ಮಾಡ್ತೇನೆ ಸರ್.
1: ಈಗ ಮ್ಯಾರಥಾನ್ ಗೆ ಹೋಗುವಾಗ ಅಂದ್ರೆ ಈ ತರ ಮಾಸ್ಟರ್ಸ್ ಅಂತ ಹೇಳಿದಾಗ ನೀವೊಂದು ಏಜ್ ಲಿಮಿಟ್ ಇರ್ತದೆ, ಅಂದ್ರೆ 30-35 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ ಹೇಳಿ.
0: ಹೌದು
1: ಅಂದ್ರೆ ಅಷ್ಟು ಈಗ ನೋಡೋದಾದ್ರೆ ನಮ್ಮೊಂದು ಯುವಕರು ಇರ್ತಾರೆ, ಏನೋ ನಮ್ಮ 18 ಅಥವಾ 15 ಮೇಲೆ ಯುವಕರು, ಇವರಿಗೆ ಒಂದು ಇರುವಂತಹ ಸ್ಟಾಮಿನಾ ಈ ಒಂದು ಕೆಟಗರಿಯಲ್ಲಿ ಹೆಚ್ಚಿರೋದಿಲ್ಲ. ಅಂದ್ರೆ ಈಗ ನಿಮ್ಮ ಒಂದು ಏಜ್ ಕೆಟಗರಿಗೆ ಬಂದಾಗ ನಿಮ್ಮ ಪ್ರತಿಸ್ಪರ್ಧಿಗಳು ಇರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಅಥವಾ ರಾಜ್ಯಗಳಿಂದ ಬಂದಿದ್ರೆ, ಅವರ
0: ಹೌದು.
1: ಒಂದು ಓಟ ಹೇಗಿರುತ್ತೆ? ಅಂದ್ರೆ ಕಂಪೇರಬಲ್ ನೋಡಿದಾಗ ಅವರು ಇದಕ್ಕಿಂತ ಸ್ಟ್ರಾಂಗ್ ಇರ್ತಾರ ಅಥವಾ ಒಂದು ಏಜ್ ಕೆಟಗರಿಗಿಂತ ಸುಮ್ಮನೆ ಬಂದಿರ್ತಾರ ಹೇಗೆ?
0: ಸರ್ ನೋಡ್ಲಿಕ್ಕೆ ಸ್ಟ್ರಾಂಗ್ ಆಗಿರ್ತಾರೆ ಸರ್. ಅವ್ರಿಗೆ ಏನಂದ್ರೆ ಅವರು ಈಗ ಕೆಲವರು 400 ಮೀಟರ್ ಓಡಿದನ್ನು 100 ಅಲ್ಲಿ ಓಡಿದಾಗ ಓಡ್ತಾರೆ ಸರ್. ಆದ್ರೆ ನಾನೇನು ಮಾಡ್ತೇನೆ ಅಂತ 100 ಓಡುವಾಗ ನಾನು 300 ಮೀಟರ್ ಅವ್ರ ಹಿಂದುಗಡೆ ನಿಲ್ತೇನೆ ನಾನು. ಮತ್ತೆ 100 ಮೀಟರ್ ಯಾವ್ದು ಓಡ್ತಾ ಇದ್ರು. ಆದ್ರೆ ಅವ್ರು ನನಗೆ ಆಗ್ತದೆ, ಓ ಇವ್ರ ಆಗಲ್ಲ ಅಂತ ಆಗ್ತದೆ ಲಾಸ್ಟ್ ಗೆ. ನನಗೆ ಆಗುದಾ ಏನೋ, ಯಾವ್ದು ಏನು ಹಿಂದೆ ಬರೆಯುವುದ ಏನಂತ ಬೇಡ ನೋಡು, ಬಂದದ್ ಬಂದಾಯ್ತಲ್ಲ, ನನ್ಗೆ ಪೇಸ್ ಆಗಿ ಆಗ್ತದೆ ಅಂತ ನಾನು ದೃಢ ಮನಸ್ಸು ಇಟ್ಟುಕೊಂಡು ಓಡುದು ಸರ್ ನಾನು. ಆದ್ರೆ ಅವರಿಗೆ ಬಂದವರಿಗೆ ಸಹ ಫಸ್ಟ್ ತಗೊಂಡು ಥರ್ಡ್ ಮೆಡಲ್ ಆಗಿದೆ. ಕೆಲವರಿಗೆಲ್ಲ ಏನು ಆಗುವುದಿಲ್ಲ, ಆದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಾನು ಇಷ್ಟರವರೆಗೆ ಇಷ್ಟು ಅಥ್ಲೆಟಿಕ್ ಮಾಡಿದ್ದೀನಿ ಸರ್, ಇಷ್ಟು ಮ್ಯಾರಥಾನ್ ಮಾಡಿದ್ದೇನೆ, ಇದುವರೆಗೆ ಒಂದು ಮೆಡಲ್ ಆಗದ ಇದುವರೆಗೆ ಬಂದಿಲ್ಲ ಸರ್ ಎಲ್ಲಿ ಹೋದ್ರು ಸಹ. ಕೆಲವೊಂದು ಕೊಲ್ಲಮಗ್ಗದಲ್ಲಿ ಮೊನ್ನೆ ಓಡಿದ್ದು ಸರ್, ಅಲ್ಲಿ ಓಪನ್ ಇದ್ದು, ಮಕ್ಳು ಇದ್ರು, ಏಜಿನವ್ರು ಯಾರು ಇರ್ಲಿಲ್ಲ, ಒಂದ್ 2 ಮಂದಿನ ಏಜಿನವ್ರು ಇದ್ರು. ಆದ್ರೆ ನಾನು ಅಂದುಕೊಂಡೆ ಸರ್ ಇಲ್ಲಿ ಮಕ್ಳು ಇದ್ದಾರಲ್ಲ ಏನು ಮಾಡುದು ಅಂತ ಅಂದುಕೊಂಡೆ. ಅಲ್ಲಿ ಸಹ ಅಲ್ಲಿ ಕೊಲ್ಲಮಗ್ಗದ ಆ ಕಡೆ ಟೈಮ್ ಇಂದ

0: ಈ ಕಡೆ ಇಲ್ಲಿ ಲಾಸ್ಟ್ ಎಂಡ್ ತನಕ ಅದು 10 ಕಿಲೋಮೀಟರ್ ಅಂತ ಇತ್ತು. ಅಲ್ಲೇ ನನಗೆ ಫಸ್ಟ್ ಪ್ಲೇಸ್ ಆಯ್ತು ಸರ್. ಅದು ಮಕ್ಕಳ ಜೊತೆ ಓಡಿದ್ದು. ಅದಕ್ಕೆ ಈಗೇನಾದ, ಈಗ ಈ ಮ್ಯಾರಥಾನ್ ಆದ ಮೇಲೆ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ ಸರ್, ಓಡ್ತಾರೆ. ಯಾಕಂದ್ರೆ ವಾರಕ್ಕೆ ಅದು ಅಮೌಂಟ್ ಕೊಡುವ ಕಾರಣ ಇನ್ನಿನ್ನು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಸರ್. ಯಾಕಂದ್ರೆ ಪ್ರತಿಯೊಬ್ಬರು ಈಗ ಮ್ಯಾರಥಾನ್ಗೆ ಬಂದ್ಬಿಟ್ರು. ಈಗ ಮ್ಯಾರಥಾನ್ಗಳು ತುಂಬಿ ಹೋಗಿದೆ ಸರ್. ಅದು ಮ್ಯಾರಥಾನ್ಗೆ ಅಷ್ಟೇ ಜನ ಬರ್ತಾರೆ ಸರ್,
1: ಈಗ
0: ಎಲ್ಲಾ ಕಡೆಯಿಂದ ಬರ್ತಾರೆ ಸರ್.
1: ಈಗ ನೀವು ಹೇಳಿದ್ರೆ ಕೆಲವು ಮಾಸ್ಟರ್ಸ್ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ಅದರಲ್ಲಿ ಮ್ಯಾರಥಾನ್ ವಿಭಾಗದಲ್ಲಿ ಓಟ ಮಾಡ್ತಿರ್ತೀರಿ ಅಂತ ಹೇಳಿ. ಹಾಗೆ ನಾವು ಈಗ ನೋಡ್ತಾ ಇದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಓಪನ್ ಮ್ಯಾರಥಾನ್ ಗಳು ಇರುತ್ತೆ. ಈಗ ಮೈಸೂರು, ಬೆಂಗಳೂರು, ಮಂಗಳೂರು ಅಥವಾ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಓಪನ್ ಕ್ಯಾಟಗರಿಯ ಮ್ಯಾರಥಾನ್ ಗಳು ಇರುತ್ತೆ. ಇಂಥದ್ರಲ್ಲಿ ಭಾಗವಹಿಸಿದ್ದೀರಾ?
0: ಓಪನ್ ಕೆ ಫಸ್ಟ್ ಫಸ್ಟ್ ಗೆ ಭಾಗವಹಿಸಿದ್ದೆ ಸರ್, ಈಗ ಭಾಗವಹಿಸಲ್ಲ. ಓಪನ್ ಅಲ್ಲಿ ನಾನು ಭಾಗವಹಿಸುವುದಿಲ್ಲ ಸರ್.
1: ಅಂದ್ರೆ ಅಲ್ಲಿ
0: ಇಲ್ಲ.
1: ಏನಾದ್ರೂ ಕಷ್ಟ ಆಗುತ್ತಾ ಅಂತ ಹೇಗೆ?
0: ಹೌದು ಹೌದು ಸರ್. ಯಾಕೆ ಗೊತ್ತಾ, ಮಕ್ಕಳ ಜೊತೆ ನಮಗೆ ಇನ್ನು ಆಗಲ್ಲ. ಒಂದು ಕೆಲವೊಂದು ಕಡೆ ನೋಡಿಕೊಂಡು ಹೋಗ್ತೀವಿ ನಾವು. ಈಗಂತೂ ಎಲ್ಲಾ ಕಡೆ ಇನ್ನು ಓಪನ್ ಗೆ ಯಾರು ಹೋಗೋದಿಲ್ಲ ಸರ್. ಯಾಕಂದ್ರೆ ಏಜ್ ಜನರು ಹೋಗುವಾಗಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಮ್ಯಾರಥಾನ್ ತುಂಬಿ ಹೋದ ಕಾರಣ ಓಪನ್ ಅಲ್ಲಿ ಹೋಗುವಾಗಿಲ್ಲ ಸರ್. ಈಗೆಲ್ಲ ಗೊತ್ತಾಯ್ತಲ್ಲ, ಮ್ಯಾರಥಾನ್ ಎಲ್ಲರೂ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಸರ್. ನಾನು ಅಲ್ಲಿ ಹೋಗುವಾಗಿಲ್ಲ, ಆದ್ರೆ ನಮ್ಮ ಊರಲ್ಲಿ ಆದ್ರೆ ನಾನು ಹೋಗ್ತೇನೆ. ಯಾಕೆ ಗೊತ್ತಾ, ಅದೊಂದು ಊರಿನೊಳಗೆ ಆಡ್ತಾರೆ, ಪ್ಲೇಸ್ ಆಗ್ಬೇಕು ಅಂತಲ್ಲ, ನಾನು ಹೋಗ್ತೇನೆ ಸರ್. ಆದ್ರೂ ನನಗೆ ಅಲ್ಲಿ ಪ್ಲೇಸ್ ಆಗ್ತದೆ, ಆದ್ರೆ ನಾನು ಹೋಗ್ತೇನೆ ಸರ್. ಅಲ್ಲಿ ಓಪನ್ ಅಲ್ಲಿ ಸರ್ ಕೆಲವೊಂದು ಕಡೆ ನಾನು ಹೋಗ್ತೇನೆ ಸರ್.
1: ಹೆಚ್ಚಾಗಿ ನೀವು ನಿಮ್ಮ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಗಮನ ಕೊಡ್ತಾ ಇದ್ದೀರಿ?
0: ಹೌದು ಹೌದು. ನಮ್ಮ ಏಜ್ ಅಲ್ಲಿ ಈಗ 45 ಇಂದ 55 ಎಲ್ಲೇ ಇದ್ರು ಸರ್, 40+ ಅಲ್ಲಿ ಇದ್ರು ನಾನು ಓಡ್ತೇನೆ ಸರ್. 30+ ಅಲ್ಲಿ ಇದ್ರು ನಾನು ಓಡ್ತೇನೆ ಸರ್. ಆದರೆ 30 ಇಂದ ಕೆಳಗಡೆ ಇರೋ ಕಡೆ ಕೆಲವೊಂದು ಕಡೆ ಆಗಲ್ಲ ಸರ್ ಓಡ್ಲಿಕ್ಕೆ.
1: ಈಗ ರಾಜ್ಯ ಮಟ್ಟ ಆದ್ಮೇಲೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದೀರಿ?
0: ರಾಷ್ಟ್ರ ಮಟ್ಟದ್ದು ಒಂದು ಮಹಾರಾಷ್ಟ್ರದಲ್ಲಿ ಇತ್ತು ಸರ್. ಆಮೇಲೆ ಬೆಂಗಳೂರಲ್ಲಿ ಒಂದ್ಸಲ ಬಂದಿದ್ರು ಸರ್. ಬೆಂಗಳೂರಿಗೆ ರಾಷ್ಟ್ರ ಮಟ್ಟದ ಶ್ರೀಲಂಕಾದವರು ಬಂದಿದ್ರು ಸರ್ ಇಲ್ಲಿಗೆ. ಒಂದು ದಿವಸ ಶ್ರೀಲಂಕಾದವರು ಬಂದಿದ್ರು. ಅಲ್ಲಿ ನನಗೂ ಪ್ಲೇಸ್ ಆಗಿದೆ, ಅಲ್ಲಿ ಎಲ್ಲ ಕಡೆ ಪ್ಲೇಸ್ ಆಗಿದೆ. ಬೆಂಗಳೂರಲ್ಲಿ ಆಯ್ತು, ಇನ್ನೊಂದು ತಮಿಳ್ನಾಡಲ್ಲಿ ಒಂದು ಆಗಿತ್ತು ಸರ್. 3-4 ಕಡೆ ರಾಷ್ಟ್ರ ಮಟ್ಟಕ್ಕೆ ನಾನು ಭಾಗವಹಿಸಿದ್ದೀನಿ ಸರ್.
1: ಅದಾದ್ಮೇಲೆ ನೀವು ಹೇಳಿದ್ರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿದ್ರಿ ಅಂತೇಳಿ, ಅದು ಎಲ್ಲಾಯ್ತು ಮತ್ತೆ ಅಲ್ಲಿ ಏನು ಪ್ಲೇಸ್ ಬಂತು?
0: ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಆಗಿದ್ದು ಸರ್. ಅದು ಅಲ್ಲಿ ನನಗೆ 3ರಲ್ಲಿ ಪ್ಲೇಸ್ ಆಯ್ತು, 2 ಗೋಲ್ಡ್ ಆಯ್ತು, 1 ಸಿಲ್ವರ್ ಆಯ್ತು ಸರ್.
1: ಇಲ್ಲಿ ಮ್ಯಾರಥಾನ್ ಅಥವಾ ಯಾವುದು?
0: ಇಲ್ಲ ಸರ್, ಅಲ್ಲಿ ಮಾಸ್ಟರ್ಸ್.
1: ಅಲ್ಲಿ ಏನಾದ್ರೂ ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ ಇದೆಯಾ ಈ ತರ ಮಾಸ್ಟರ್ ಕ್ಯಾಟಗರಿಯಲ್ಲಿ?
0: ಇದೆ ಸರ್, ಅಲ್ಲಿ ಸನ್ ಇದೆ ಸರ್. ಈಗ ಇಲ್ಲ, ಈಗ ಅಂತಾರಾಷ್ಟ್ರೀಯ ಮ್ಯಾರಥಾನ್ ಮೊನ್ನೆ ಆಯ್ತು ಸರ್, ಒಂದ್ ಕಡೆ ಮೊನ್ನೆ ಆಯ್ತು, ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಈಗ ಇನ್ನು ಭೂತಾನದಲ್ಲಿ ನಡೀತಾ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಅಂತ ಹೇಳಿದ್ರು. ಸರಿ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಸನಿ. ಇಂಟರ್ನ್ಯಾಷನಲ್ ಮ್ಯಾರಥಾನ್ ಸರ್ ಈಗ ಎಲ್ಲಾ ಕಡೆ ಆಗ್ತದೆ ಸರ್. ಇದು
1: ಅದರಲ್ಲಿ ಏನಾದ್ರು ಭಾಗವಹಿಸುವಂತ ಒಂದು
0: ಉಂಟು ಸರ್, ಭಾಗವಹಿಸುವ ಆಸೆ ಇದೆ ಸರ್. ಸ್ವಲ್ಪ ಟೈಮಿಂಗ್ಸ್ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಸರ್.
1: ಅದೀಗ ಹೇಳ್ತಿದ್ದಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಹೋಗಿ ಬಂದಾಗ ಆ ಮಟ್ಟದ ಒಂದು ಸ್ಪರ್ಧೆ ಹೇಗಿರುತ್ತೆ?
0: ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಒಂದಲ್ಲಿ ಜನಗಳೊಂದು ಹೊಂದಾಣಿಕೆ ಚೆನ್ನಾಗಿತ್ತು ಸರ್. ನಮ್ಮನ್ನು ಚೆನ್ನಾಗಿ ಅವರು ಮಾಡಿದ್ರಲ್ಲಿ ನಮ್ಮನ್ನು. ಮತ್ತೆ ನಮಗೆ ಪ್ಲೇಸ್ ಆದ ಕೂಡಲೇ ನಮ್ಮನ್ನು ಚೆನ್ನಾಗಿ ಪ್ಲೇಸ್ ಗೆ ಬಂದ್ಬಿಟ್ಟು, ಅಲ್ಲೊಬ್ರು ನನಗೆ ಅದು ಇಂಡೋನೇಷ್ಯಾದ ಸ್ವಲ್ಪ ಪೈಪೋಟಿ ಇತ್ತು ನಮಗೂ ಅವರಿಗೂ 800 ಮೀಟರ್ ಅಲ್ಲಿ. ಆದ್ರೆ ನನ್ನ ಈವೆಂಟ್ 800 ಸರ್, 800 1500.
1: ಈಗ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಬಹಳಷ್ಟು ಜನ ಭಾಗವಹಿಸ್ತಿರ್ತಾರೆ. ಬೇರೆ ಬೇರೆ ಕಡೆ ಅಸೋಸಿಯೇಷನ್ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಒಂದು ಕ್ರೀಡಾಕೂಟವನ್ನ ನಡೆಸ್ತಾ ಇರುತ್ತೆ. ರಾಜ್ಯಾದ್ಯಂತ ಇರ್ಬೋದು, ರಾಷ್ಟ್ರ ಮಟ್ಟ, ಇತ್ತೀಚೆಗೆ ಶ್ರೀಲಂಕಾ, ಜಪಾನ್, ಹೀಗೆಲ್ಲ ಬೇರೆ ಬೇರೆ ಕಡೆಗೆ ನಡೆಸ್ತಾ ಇರುತ್ತೆ. ಇದೆಲ್ಲವೂ ಒಂದೇ ಅಸೋಸಿಯೇಷನ್ ಅಂಡರ್ಲಿ ಬರ್ತಾ ಇರುತ್ತಾ ಅಥವಾ ಅದಕ್ಕೆ ಬೇರೆ ಬೇರೆ ಏನಾದ್ರು ಇದೆಯಾ ಅಸೋಸಿಯೇಷನ್ಗಳು? ಹೇಗೆ
0: ಬೇರೆ ಬೇರೆ ಸಜೆಷನ್ಗಳು ಇದೆ ಸರ್. ಈಗ ಕೊಡಗು ಅಸೋಸಿಯೇಷನ್ ನಾನಿಲ್ಲ, ನಾನು ಮೊದಲು ಫಸ್ಟ್ ಟೈಮ್ ಒಂದ್ಸಲ ಇದ್ದೆ ಸರ್. ನಾನು ಫಸ್ಟ್ ಉಡುಪಿಯಲ್ಲಿ ಆದಾಗ ಫಸ್ಟ್ ಒಂದ್ಸಲ ಇದೆ. ಆಮೇಲೆ ನನಗೆ ಮತ್ತೆ ಅಲ್ಲಿ ಯಾವ್ದು ಕಾಂಟ್ಯಾಕ್ಟ್ ಇಲ್ಲ, ನನಗೆಲ್ಲ ಮಂಗಳೂರು ಇದೆ ಆಯ್ತು ಕಾಂಟ್ಯಾಕ್ಟ್. ಫಸ್ಟ್ ಗೆ ನಾನು ಸೇರಿದೆ ಕೊಡಗು ಅಸೋಸಿಯೇಷನ್. ಅಲ್ಲಿಂದ ಮತ್ತೆ ನನಗೆ ಯಾರು ಕಾಂಟ್ಯಾಕ್ಟ್ ಆಗಿಲ್ಲ. ಮತ್ತೆ ನಾನು ಒಂದು ಕಡೆ ಪೆರಜನ ಹಳ್ಳಿಯಲ್ಲಿ ಇರೋದು ಎಲ್ಲ ಆ ಕಡೆ ಆಯ್ತು ಸರ್. ಮತ್ತೆ ಅಲ್ಲಿಂದ ಮತ್ತೆ ನನ್ನನ್ನು ಮಂಗಳೂರಿನವರು ನನ್ನ ಸೇರಿಸಿಕೊಂಡ್ರು, ಸೇರಿಸಿಕೊಂಡು. ಆದ್ರೆ ನಾನು ಕೊಡಗು ಜಿಲ್ಲೆ ಅಂತೆಲ್ಲ ಕೊಡೋದು ಎಲ್ಲಲ್ಲಿ ಸನಿ. ಆದ್ರೆ ಭಾಗವಹಿಸಾಗ ಎರಡು ಕಡೆಯಿಂದ ನಾನು ಭಾಗವಹಿಸುದು ಅಂತ ಹೇಳೋದು. ಆದರೆ ನನ್ನ ಅಡ್ರೆಸ್ ಫುಲ್ ಕೊಡಗು ಜಿಲ್ಲೆಗೆ ಬರ್ತದೆ ಸರ್. ಆದ್ರೆ ನಾನು ಮಂಗಳೂರು ಅಸೋಸಿಯೇಷನ್ ಇರೋದು. ಮತ್ತೆ ಅಸೋಸಿಯೇಷನ್ ಅಂದ್ರೆ ಅದು ಬೇರೆ ಬೇರೆ ಸಜೆಷನ್ ಇರ್ತದೆ ಸರ್. ಆದ್ರೆ ಕೆಲವರದ್ದು ಅಲ್ಲಿ ಹೋದ್ರೆ ಟೀ ಶರ್ಟ್ ಕೊಡ್ತಾರೆ, ಕೆಲವರು ಹೋದ್ರೆ ಅಲ್ಲಿ ಟೀ ಶರ್ಟ್ ಕೊಡಲ್ಲ, ಖಾಲಿ ಈವೆಂಟ್ ಇದು ಹಣ ಮಾತ್ರ ತಗೊಳ್ತಾರೆ. ಕೆಲವು ಕಡೆ ಹೋದ್ರೆ ಊಟ ಕಾಫಿ ಏನು ಸಿಗಲ್ಲ, ಕೆಲವು ಕಡೆ ಹೋದ್ರೆ ಕೆಲವು ಅಸೋಸಿಯೇಷನ್ ಹೋದ್ರೆ ಊಟ ಕಾಫಿ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ನೋಡಿಕೊಳ್ತಾರೆ, ಹಾಗೆಲ್ಲ ಇದೆ ಸರ್.
1: ಒಂದಷ್ಟು ಕ್ರೀಡಾಕೂಟಗಳಿಗೆ ಹೋಗಿ ಬಂದಂತಹ ಅನುಭವ ನಿಮ್ಮಲ್ಲಿತ್ತು. ಈಗ ನೀವು ಹೋಗಿ ಬಂದ ಮೇಲೆ ನಿಮ್ಮ ಊರಿನಲ್ಲಿ ನಿಮ್ಮ ನೆರೆಕರೆ ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರು, ಅವ್ರು ಯಾರಾದ್ರೂ ಇಲ್ಲ ನಾನು ಕೂಡ ಈ ತರದ ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ, ನನ್ನ ಸೇರಿಸಿ ಅಂತ ಏನಾದ್ರು ಪ್ರೇರಣೆ ತಗೊಂಡಿದ್ದೀಯಾ ಹೇಗೆ?
0: ಸರ್, ನಾನು ಇಲ್ಲಿ ಸುಮಾರು ಜನರಿಗೆ ಹೇಳಿದೆ, ಬನ್ನಿ ನೀವು ಒಂದ್ಸಲ ಬನ್ನಿ ನಮ್ ಜೊತೆ ಬನ್ನಿ ನೋಡ್ಲಿಕ್ಕಾದ್ರೂ ಬನ್ನಿ ಅಂತ ಹೇಳಿದೆ ಸರ್. ಇಲ್ಲ ಮನೇಲಿ ಕೆಲಸ ಇದೆ, ಅದು ಇದೆ ಇದು ಇದೆ ಅಂತ ಹೇಳ್ತಾರೆ. ಕೆಲವರಿಗೆಲ್ಲ ನಾನು ಹೇಳ್ತೇನೆ ಬನ್ನಿ ನಮ್ ಜೊತೆ ಓಡ್ಲಿಕ್ಕೆ ಬನ್ನಿ ಅಂತೆಲ್ಲ ನಾನು ಸಾಧಾರಣ ಜನಗಳಿಗೆ ಹೇಳ್ತೇನೆ. ಕೆಲವು ಹುಡುಗರಿಗೆ ಸರ್ ನಾನು ಹೇಳಿದ್ದೇನೆ, ಕುಂಬಳಚೇರಿಯಲ್ಲಿ ಕೆಲವು ಹುಡುಗರಿಗೆ ಹೇಳಿದ್ದೇನೆ, ಇಲ್ಲಿ ತೋಡಿಕಾಲದಲ್ಲಿ ಕೆಲವು ಹುಡುಗರಿಗೆ ಹೇಳಿದ್ದೇನೆ, ಕೆಲವು ಮಕ್ಕಳಿಗೆ ಹೇಳಿದ್ದೇನೆ, ಬನ್ನಿ ನನ್ನ ಜೊತೆ ನಾನು

0: ಕರ್ಕೊಂಡು ಹೋಗ್ತೀನಿ ಎಲ್ಲ ಹೇಳ್ತೀನಿ. ಈಗಂತೂ ಬಸ್ಸಿಗೆ ಹಣ ಕೊಡ್ಲಿಕ್ಕೆ ಇಲ್ಲಲ್ಲ ನೀವು ಬನ್ನಿ ಅಂತ. ಇಲ್ಲ ಸರ್ ಬರ್ತೇನೆ ಅಂತ ಹೇಳ್ತಾ ಸರ್ ಬರೋದಿಲ್ಲ. ಕೆಲವ್ರ ಹತ್ರ ನೀವು ಊರು ನೋಡ್ಲಿಕ್ಕಾದ್ರೂ ಬನ್ನಿ, ಜಸ್ಟ್ ಮನೆಯಲ್ಲಿ ಕೆಲಸ ಮಾಮೂಲಿ ಇರ್ತದೆ ಸರ್, ಇರೋದೇನು ಇರೋದಿಲ್ಲ, ಇರ್ತದೆ ಬನ್ನಿ ಅಂತ ಹೇಳ್ತೇನೆ. ಅವರು ಬರೋದಿಲ್ಲ ಅಂತ ಹೇಳ್ತಾರೆ ಸರ್, ಬರ್ತೇನೆ ಅಂತ ಹೇಳ್ತಾರೆ, ಮತ್ತೆ ಕರಿವಾಗ ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಈಗ ನಾನು ಯಾರನ್ನು ಕರಿದೆ, ನನ್ನಷ್ಟಕ್ಕೆ ಹೋಗಿ ನನ್ನಷ್ಟಕ್ಕೆ ಬರ್ತೇನೆ ಸರ್. ಆದ್ರೆ ನನಗೆ ಮಂಗಳೂರಿಂದ ತುಂಬಾ ಜನ ಪರಿಚಯದವರು, ನನ್ನ ಫ್ರೆಂಡ್ಸ್ ಗಳಿದ್ದಾರೆ ಈ ಕಡೆ ಮಡಿಕೇರಿ ಮಾತ್ರ ನನಗೆ ಯಾರು ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಓಡೋರು ಯಾರು ಕಾಂಟ್ಯಾಕ್ಟ್ ಇಲ್ಲ ಸರ್. ಹೀಗೆ ತುಂಬಾ ಜನ ಪರಿಚಯ ಇದ್ದಾರೆ. ಇನ್ನೊಬ್ರು ಪ್ರಿಯಾಂಕಾ ಅಂತ ಅವ್ರು ಇದ್ದಾರೆ, ನಮ್ಮ ಅಕ್ಕ ಆಗ್ಬೇಕು ಅವರಿಗೆ, ನನಗೆ ಅವರನ್ನು ಅವರು ಅವರೇ ನನಗೀಗ ಹೇಳಿದ್ ಹೀಗೆ ಅಂತ. ಅವರನ್ನು ಕರೆದೆ ನಾನು ಸುಮಾರು ಕಡೆ, ಇಲ್ಲ ಮನೇಲಿ ಯಾರಿಲ್ಲಲ್ಲ, ಜನ ಇಲ್ಲಲ್ಲ. ಅವರು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಸರ್, ಅವ್ರಿಗೆ ಸ್ಪೋರ್ಟ್ಸ್ ಎಲ್ಲ ತುಂಬಾ ನಾನು ನೋಡಿದ್ದೇನೆ ಅವರನ್ನು. ಹಾಗಾಗಿ ಅವ್ರೀಗ ನಾನು ಬರೋದಿಲ್ಲ, ನನಗೆ ಆಗಲ್ಲ, ಮನೇಲಿ ಯಾರಿಲ್ಲ ಅಂತ. ಅವರೊಂದು ಬಂದ್ರೆ ನನಗೊಂದು ಒಟ್ಟಿಗೊಂದು ಜನ ಆಗ್ತದೆ ನಮ್ಮ ಕೊಡಗಿನ ಒಟ್ಟಿಗೆ ಹೋಗ್ಲಿಕ್ಕೆ ಸರ್. ಮತ್ತೆ ಬೆಳಗಾಂ, ನನಗೆ ಮೈಸೂರು, ಬೆಳಗಾಂ, ಮಂಡ್ಯ, ಮತ್ತೆ ಈ ಕಡೆ ಕಾರವಾರ ಹೊರಗಡೆ ನನಗೆ ತುಂಬಾ ಜನ ಸಪೋರ್ಟ್, ತುಂಬಾ ಜನ ಪರಿಚಯ ನನಗೆ ಸ್ಪೋರ್ಟ್ಸ್ ಮ್ಯಾನ್ ಗಳು ಹೊರಗಡೆ ಇಂದ ಸರ್. ಇಲ್ಲಿ ಅವ್ರು ಯಾರು ಬರೋದಿಲ್ಲ, ಕರ್ದ್ರೇನು ಬರೋದಿಲ್ಲ ಸರ್. ಬನ್ನಿ ನಾನೇ ಕರ್ಕೊಂಡು ಹೋಗ್ತೇನೆ ಅಂದ್ರೂ ಬರೋದಿಲ್ಲ ಸರ್.
1: ರಾಜ್ಯದಲ್ಲಿ ಈಗ ಏನು ಮನೆ ಇದೆ, ಅಲ್ಲಿ ಏನು ಕೃಷಿ ಇದೆಯಾ ಅಥವಾ ಜೀವನಾಧಾರಕ್ಕೆ ಏನ್ ಮಾಡ್ಕೊಂಡಿದ್ದೀರಿ?
0: ಕೃಷಿ ಇದೆ ಸರ್, ಇಲ್ಲಿ ಸ್ವಲ್ಪ ತೋಟ ಇದೆ, ಸ್ವಲ್ಪ ಕಾಫಿ ಗಿಡ ಸ್ವಲ್ಪ ಇದೆ ಸರ್. ಕಾಫಿ ಗಿಡ ಹಾಕಿದ್ದೇವೆ, 1,300 ಗಿಡ ಕಾಫಿ ಹಾಕಿದ್ದೇವೆ, 3-4 ವರ್ಷ ಆಯ್ತು. ಇನ್ನೀಗ ನೆಕ್ಸ್ಟ್ ಫಸಲಿಗೆ ಬರ್ತದೆ ಸರ್. ಅದು ಸ್ವಲ್ಪ ಅಡಿಕೆ ಇದೆ ಸರ್ ಅಷ್ಟೇ, ಮತ್ತೇನಿಲ್ಲ.
1: ಕೃಷಿಯೇ ನಿಮ್ಮ ಜೀವನಕ್ಕೆ ಮೂಲ?
0: ಹೌದು ಸರ್, ಹೌದು ಸರ್. ಮತ್ತೆ ವಾರ ವಾರ ಮ್ಯಾರಥಾನ್ ಹೋದ್ರೆ ಅದರಿಂದ ಏನೋ ಸಿಗ್ತಲ್ಲ ಸರ್, ಅದರಲ್ಲಿ ನೋಡಿಕೊಳ್ಳೋದು ಸರ್.
1: ಅಂದ್ರೆ ಕೃಷಿ ಅದರ ಜೊತೆಗೆ ಈಗ ಕ್ರೀಡೆಯಿಂದ ಕೂಡ ನಿಮ್ಮ ಜೀವನಕ್ಕೆ ನೋಡ್ಕೋತಾ ಇದ್ದೀರಿ?
0: ಹೌದು ಸರ್, ಹೌದು ಹೌದು.
1: ಈಗ ಈ ತರದ ಸ್ಪೋರ್ಟ್ಸ್ ಗಳಿಗೆ ನೀವು ಹೋಗ್ತಾ ಇದ್ದಾಗ ಮನೆಯಲ್ಲಿ 3 ಜನ ಮಕ್ಕಳು ಅಂತ ಹೇಳಿದ್ರಿ, ಅವರ ಒಂದು ಸಪೋರ್ಟ್ ಹೇಗಿರುತ್ತೆ? ಅಂದ್ರೆ ಈಗ ನೀವು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 2 ದಿನ ಆದ್ರೂ ಬೇಕಾಗುತ್ತೆ ದೂರಕ್ಕೆಲ್ಲ ಹೋದಾಗ, ಆಗ ಮನೆಯನ್ನ ಹೇಗ್ ನೋಡ್ಕೋತಾರೆ, ಅಂದ್ರೆ ಅವರೇ ನಿಭಾಯಿಸ್ಕೋತಾರ ಹೇಗೆ?
0: ಮಕ್ಕಳು ನೋಡಿಕೊಳ್ತಾರೆ ಸರ್. ಮತ್ತೆ ಇನ್ನೊಬ್ರು ನಮಗೊಂದು ರಿಲೇಶನ್, ಒಂದು ಅಕ್ಕ ಇದ್ದಾರೆ ಮನೆಯಲ್ಲಿ, ಅವರು ನಮ್ಮ ಮನೆಯಲ್ಲಿ ಇದ್ದಾರೆ ಸರ್, ಅವರು ನೋಡಿಕೊಳ್ತಾರೆ ಸರ್.
1: ಹಾಗಾಗಿ ನಿಮಗೆ ಮನೆಯ ಮತ್ತು ಮಕ್ಕಳ ಒಂದು ಒತ್ತಡ ಇರೋದಿಲ್ಲ?
0: ಇಲ್ಲ ಇಲ್ಲ ಸರ್, ಹೋಗ್ಬೇಕು ಅಮ್ಮ ಸ್ಪೋರ್ಟ್ಸ್ ಹೋಗ್ಬೇಕು ಅಮ್ಮ ಬರೋದು ಎಲ್ಲ ಅದೆಲ್ಲ ಖುಷಿಯಲ್ಲಿ ಇರ್ತಾರೆ ಸರ್ ಮಕ್ಕಳು. ನೆರೆಕೊರೆಲ್ಲ ಸ್ವಲ್ಪ ನೋಡಿಕೊಳ್ತಾರೆ ಸರ್. ಈಗ
1: ಈಗ ಮಕ್ಕಳು ಏನ್ ಮಾಡ್ತಾ ಇದೆ?
0: ಮಕ್ಕಳು ಇನ್ನು ಡಿಎಡ್ ಮಾಡುದು ಸರ್, ತುಮಕೂರಲ್ಲಿ ಪಿಯುಸಿ ಆಯ್ತು, ಡಿಎಡ್ ಮಾಡುದು ಸರ್.
1: ಈಗ ನೀವೊಬ್ರು ಕ್ರೀಡಾಪಟುವಾಗಿ ನಿಮ್ಮ ಮಕ್ಕಳಿಗೂ ಕೂಡ ಏನ್ ಹೇಳ್ತೀರಾ, ಅಂದ್ರೆ ಕ್ರೀಡೆಯಲ್ಲಿ ಬನ್ನಿ ಅಂತ ಹೇಳ್ತೀರಾ ಅಥವಾ ನಿಮ್ಮ ಬೇರೆ ರೀತಿಯಲ್ಲಿ ಜೀವನವನ್ನ ಕಟ್ಕೊಳ್ಳಿ ಅಂತ ಹೇಳ್ತೀರಾ ಹೇಗೆ?
0: ಇಲ್ಲ ಸರ್, ಮಕ್ಕಳನ್ನು ನನ್ನ ಮಗನನ್ನು ನಾನು ಅವ್ನ್ ಸ್ವಲ್ಪ ಇಲ್ಲಿ ಅದೇ ಕೊರೋನಾ ಟೈಮ್ ಅಲ್ಲಿ ನಮ್ಮ ಮಕ್ಳು ಇಬ್ರು ಇದ್ರು ಸ್ಪೋರ್ಟ್ಸ್ ಅಲ್ಲಿ, ಆ ಕೊರೋನಾ ಟೈಮ್ ಇಂದ ಸ್ಪೋರ್ಟ್ಸ್ ಎಲ್ಲ ಬಿಟ್ಟಾಯ್ತು ಸರ್. ಆದ್ರೆ ಈಗ ಮಕ್ಳು ಮಗ ಇದ್ದಾನೆ ಸ್ಪೋರ್ಟ್ಸ್ ಅಲ್ಲಿ, ಸ್ವಲ್ಪ ಅದಿದ್ರು ರನ್ನಿಂಗ್ ಅಂತ ಮಾಡ್ತಾನೆ, ಮುಂದೆ ಮಾಡ್ತೇನಮ್ಮ ಅಂತ ಹೇಳಿದಾನೆ. ಇನ್ನು ಅವನು ಸಹ ತುಮಕೂರಲ್ಲಿ ನಾನು ಹೈಸ್ಕೂಲಿಗೆ ಹಾಕು ಸರ್, ನಮಗೆ ಇಲ್ಲಿ ದೂರ ದಾರಿ ಆದ ಕಾರಣ ನಾವು ತುಮಕೂರಿಗೆ ಹಾಕುದು, ಅವನೊಂದ್ಸ ಶಾಲೆಗೆ ಅಲ್ಲಿಗೆ ಹಾಕೋದು ಸರ್. ಮತ್ತೆ ಮಕ್ಕಳದೆಲ್ಲ ಸಪೋರ್ಟ್ ಇದೆ ಸರ್, ಪರವಾಗಿಲ್ಲ, ಅದೇನು ಪರವಾಗಿಲ್ಲ ಸರ್. ಮತ್ತೆ ಕೆಲವರು ಇಲ್ಲಿ ನೇರ ಕರೆಯವರಲ್ಲಿ ಹೇಳ್ತಾರೆ, ಯಾಕೆ ಹೋಗ್ತೀಯಾ ಸ್ಪೋರ್ಟ್ಸ್ ಗೆ ಹಾಗೆ ಹೀಗೆ ಅಂತ. ಪರವಾಗಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳ್ತೇನೆ ಸರ್ ಅಷ್ಟೇ. ಅವರಿಗೇನು ತಿರುಗುತ್ತಾರ, ನಾನೇನು ಕೊಡ್ಲಿಕ್ಕೆ ಹೋಗುದಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳೋದಷ್ಟೇ. ನೀವು ಸಹ ಬನ್ನಿ ಅಂತ ಕರಿತೇನೆ ಅವರನ್ನು ಅಷ್ಟೇ.
1: ನೀವಲ್ಲಿ ಹೋಗಿ ಬಂದ್ಮೇಲೆ ಮರಳಿ ತರದೇ ಅವರಿಗೆ ಒಂದು ಕೊಟ್ಟ ದೊಡ್ಡ ಉತ್ತರ.
0: ಹೌದು ಸರ್.
1: ಹೀಗೆ ನೀವು ಈ ತರ ಹೋಗಿ ಬಂದಾಗ ನಿಮ್ಮ ಒಂದಷ್ಟು ಹೇಳಿದ್ರಿ, ಸಂಘ ಸಂಸ್ಥೆಗಳು ಕೂಡ ಗುರುತಿಸಿದ್ವು ಹೀಗೆ ಅಂತೇಳಿ, ಈ ತರದ ಒಂದು ಕ್ರೀಡಾಪಟುಗಳಿಗೆ ಅಂದ್ರೆ ಮಾಸ್ಟರ್ಸ್ ಗೆ ಹೋದವರಿಗೆ ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳು ಸಿಗುತ್ತಾ ಹೇಗೆ?
0: ಇಲ್ಲ ಸರ್, ಇಲ್ಲ ಸರ್, ಮಾಸ್ಟರ್ಸ್ ಗಳಿಗೆ ಏನು ಸರ್ಕಾರ ಸೌಲಭ್ಯ ಇಲ್ಲ. ಆದ್ರೆ ನನ್ನ ಫಸ್ಟ್ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬಂದಾಗ ನಮ್ಮೊಬ್ರು ಸರ್ ತುಮಕೂರಲ್ಲಿ ಒಂದು ಪ್ರೈವೇಟ್ ಆಗಿ ಅಂದ್ರೆ ಹೀಗೆ ಕರೆದಿದ್ರು ನನ್ನನ್ನು, ಈಗ ಬನ್ನಿ ಹೀಗೆ ಒಂದು ಕೆಲಸ ಇದೆ ನೀವು ಬನ್ನಿ ಅಂತ. ಆದ್ರೆ ಇಲ್ಲಿ ಮಕ್ಳು ಚಿಕ್ಕವರು ಅಲ್ಲಿ ಇಲ್ಲಿ ಅಂತ ಹೇಳ್ಕೊಂಡು ನಾನು ಹೋಗ್ಲಿಲ್ಲ ಸರ್ ಅಷ್ಟೇ. ಮತ್ತೆ ಸರ್ಕಾರದಿಂದ ನಮಗೆ ಏನು ಸೌಲಭ್ಯ ಇಲ್ಲ ಸರ್. ಆದ್ರೆ ಸರ್ಕಾರದಿಂದ ಸೌಲಭ್ಯ ಕೊಟ್ಟರೆ ನಮಗೊಂದು ನೆಮ್ಮದಿ ಸರ್, ಒಳ್ಳೇದು ಸರ್.
1: ಈಗ ಕೊನೆಯದಾಗಿ, ಬಹಳಷ್ಟು ಜನ ಆ ಒಂದು ಯೌವನದಲ್ಲಿ ಇರಬಹುದು ಅಥವಾ ಅಂದ್ರೆ ಅವರ ಶಾಲಾ ಕಾಲೇಜು ದಿನಗಳಲ್ಲಿ ಈ ತರದ ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋದಿರಲ್ಲ, ಒಂದು ಮನೆ ಪರಿಸ್ಥಿತಿ ಇರಬಹುದು ಅಥವಾ ಈಗ ಮನೆಯಲ್ಲಿ ಕ್ರೀಡೆಗೆ ಬೇಡ ಓದು ಓದು ಅಂತ ಹೇಳ್ಕೊಂಡು ಅವ್ರನ್ನ ಅದರಿಂದ ದೂರ ಮಾಡಿರ್ತಾರೆ. ಅಂತವ್ರಿಗೆಲ್ಲ ಈ ತರ ಮಾಸ್ಟರ್ಸ್ ಅತ್ತದಿಕ್ ಅಂದ್ರೆ ಎಲ್ಲ ಒಂದು ಜೀವನ ಸೆಟ್ಲ್ ಆದ್ಮೇಲೆ ಮದುವೆ ಆಗಿ ಮಕ್ಕಳೆಲ್ಲ ಆದ್ಮೇಲೆ ಸಮಯ ಸಿಕ್ಕಾಗ ಬಹಳಷ್ಟು ಜನ ಈಗ ಮಾಸ್ಟರ್ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಬರ್ತಾ ಇದಾರೆ, ಅವ್ರ ಹೆಸರು ಮಾಡ್ತಾ ಇದಾರೆ. ಆತರ ಒಂದು ಕ್ರೀಡಾಪಟುಗಳು ಏನ್ ಹೇಳಿಕ್ ಬಯಸ್ತೀರಿ, ಅಂದ್ರೆ ಅವಾಗ ಇಲ್ಲವಂತ ಕನಸನ್ನು ಈಗ ಸಾಕಾರ ಮಾಡ್ಕೋಬಹುದಾ ಅಥವಾ ಹೇಗೆ?
0: ಸರ್, ಆವಾಗಿಲ್ಲದ ಕನಸನ್ನು ನನಸಾಗಿ ಮಾಡಿಕೊಳ್ಬಹುದು ಸರ್, ಇದೊಂದು ಉತ್ತಮ ದಾರಿ ಸರ್. ಯಾಕೆ ಗೊತ್ತಾ, ಮಕ್ಕಳು ಈಗ ಮದುವೆ ಆದ ಮೇಲೆ ಸನಿ ಗಂಡನ ಸಪೋರ್ಟ್ ಇರ್ತದಲ್ಲ ಸರ್, ಕೆಲವರಿಗೆಲ್ಲ ಗಂಡನ ಸಪೋರ್ಟ್ ಇರ್ತದೆ, ಅದನ್ನು ಬಾಕಿದ್ರು ನೋಡಿ ಅದನ್ನು ಅನ್ವಯಿಸ್ಕೊಳ್ಬೇಕು. ಓ, ಇವರೊಂದು ಹೋಗ್ತಾರಲ್ಲ, ನನ್ನ ನನ್ನ ನನ್ನ ಹೆಂಡತಿನ ಮದುವೆ ಆಗಿ ಮನೇಲಿ ಮಾತ್ರ ಇರಿಸಿಕೊಳ್ಳೋದಲ್ಲ, ಹೋಗ್ಬೇಕು 4 ಕಡೆ ಹೋಗ್ಬೇಕು, ಗೊತ್ತಾಗ್ಬೇಕು. ಈಗ ನನಗೆ ಎಲ್ಲಿ ಹೋದ್ರು ಸನಿ ನನಗೆ

0: ಒಬ್ಬೇ ಹೋಗಿ ಒಬ್ಳೆ ಬರ್ಲಿಕ್ಕೆ ನನಗೆ ಧೈರ್ಯ ಬರ್ತದೆ ಸರ್. ಎಲ್ಲಿ ಹೋದ್ರು ಸಹ ಒಬ್ಳೆ ಹೋಗಿ ಒಬ್ಳೆ ಬರೋದ ಧೈರ್ಯ ನನಗೆ ಬರ್ತದೆ. ಆಲ್ಮೋಸ್ಟ್ ಈಗ ಜನಗಳಿಗೆ ನಾನು ಹೇಳುದೇನೆಂದ್ರೆ, ಇದು ಉತ್ತಮ ಕ್ರೀಡೆ ಅನ್ನೋದು ಒಂದು ಉತ್ತಮ ಒಳ್ಳೇದೇ, ಆರೋಗ್ಯಕ್ಕೂ ಒಳ್ಳೇದೇ. ಹೊರಗಿನೊಂದು ವಿಷಯ ಹೋದಲ್ಲಿ ಗೊತ್ತಾಗ್ತದೆ ಏನು ಏನು ಹೇಗೆ ಅಂತೆಲ್ಲ ಗೊತ್ತಾಗ್ತದಲ್ಲ ಸರ್. ಹಾಗಾಗಿ ಇದೊಂದು ಒಳ್ಳೇದು ಅಂತ ನಾನು ಅನ್ನಿಸ್ತೇನೆ ಸರ್. ನಮ್ಮ ಊರಲ್ಲಿ ನಾವು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ, ಅಲ್ಲಿ ಅದು ಕೊಡೋದು ಇದು ಕೊಡೋದು ಇನ್ನೊಂದು ವಸ್ತುಗೆ ಏನು ಏನು ಏನು ರೇಟ್ ಅಂತ ಗೊತ್ತಿರೋದು ಸರ್. ಹಾಗೆ ಇದೊಂದು ಉತ್ತಮ ಮದುವೆ ಆದವರಿಗೆ ಸಹ ಇದೊಂದು ಉತ್ತಮ ಅವಕಾಶ ಸರ್. ಮಾಸ್ಟರ್ಸ್ 30 ವರ್ಷ ಮೇಲೆ ನಡೆಯುವುದು, ಮದುವೆ ಆದ ಮೇಲೆ ಸಹ ಇದೊಂದು ಉತ್ತಮ ಅವಕಾಶ ಸರ್. ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಇದು ಹೋಗ್ಲಿಕ್ಕೆ ಒಂದು ಉತ್ತಮ ಅವಕಾಶ ಸರ್ ಇದು.
1: ಸರಿ ವಿದ್ಯಾ ಅವರೇ, ಇದುವರೆಗೆ ನಿಮ್ಮ ಒಂದು ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅದರಲ್ಲೂ ಕೂಡ ಮ್ಯಾರಥಾನ್ ವಿಭಾಗದಲ್ಲಿ ನೀವು ಭಾಗವಹಿಸಿ ಬಹಳಷ್ಟು ಸಾಧನೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ಹಾಗೆ ಈ ಒಂದು ಸಾಧನೆ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಲಿ, ಮತ್ತಷ್ಟು ಕ್ರೀಡಾಪಟುಗಳು ಯಾರು ಈ ತರ ಒಂದು ತಮ್ಮ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಕ್ರೀಡೆಯಲ್ಲಿ ಹೋಗಕ್ಕಾಗಿಲ್ಲ ಅವರಿಗೆ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಇವಾಗ ಅವಕಾಶ ಇದೆ, ಅದನ್ನ ಸದುಪಯೋಗ ಪಡಿಸಿಕೊಡ್ಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇನ್ನಷ್ಟು ಓಟಗಳಲ್ಲಿ ಭಾಗವಹಿಸಿ ಮತ್ತಷ್ಟು ಪ್ರಶಸ್ತಿಗಳನ್ನ ಗಳಿಸಿ ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಈ ಕಾರ್ಯಕ್ರಮವನ್ನು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ಮಡಿಕೇರಿ ಆಕಾಶವಾಣಿ.

0: ಕನ್ನಡ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ. ಅದೇ ಅಂತ್ಯಾಕ್ಷರಿ. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಸಂಗೀತ ಸಾರ ಸುರಿದನು.
3: ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228129, ಮತ್ತೊಂದು ಸಂಖ್ಯೆ 228558, ಎಸ್ಟಡಿ ಕೋಡ್ 08272, ನಿರ್ವಹಣೆ ಎಂ ಶಕುಂತಲಾ. ಶ್ರೋತೃಗಳು, ಈಗ ಸಮಯ 5:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಮ್ಮ ಗೆಳತಿಯ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ತಡ ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನೋಡೋಣ ಅಲ್ಲ. ಹಲೋ, ಹಾಂ ನೋಡಿ, ಯಾವಾಗಲೂ ಅಷ್ಟೇ, ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ನೀವು ಸರಿಯಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ನಂತರ ಫೋನನ್ನು ಕಟ್ ಮಾಡಿದ್ರೆ ಏನಾಗುತ್ತೆ? ಕಟ್ ಆಗುತ್ತೆ ಕರೆ. ಅದರಿಂದ ಗಮನ ಇರಲಿ. ಹಲೋ.

0: ಹಲೋ,
1: ನಮಸ್ತೆ.
0: ನಮಸ್ತೆ ಮೇಡಮ್.
1: ನಿಮ್ಮ ಕರೆ ಈಗ ಕಟ್ಟಾಗಿತ್ತಲ್ಲ.
0: ಹೌದು ಮೇಡಮ್.
1: ಅದಕ್ಕೆ ನಾನೀಗ ಹೇಳ್ತಾ ಇದ್ದೆ ನಮ್ಮ ಶ್ರೋತೃಗಳಿಗೆ, ಕರೆಯನ್ನು ಮಾಡಿದ ನಂತರ ದಯವಿಟ್ಟು ಕಾಯಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಕಟ್ಟಾಗ್ತದೆ ಅಂತ.
0: ನಾನು ಲೈನಲ್ಲಿ ಇದ್ದೆ ಮೇಡಮ್, ಕಟ್ ಆಯ್ತು ಮೇಡಮ್.
1: ಅದಕ್ಕೆ ಹೇಳಿದೆ. ಅಂತೂ ನೋಡಿ, ಅದೃಷ್ಟಶಾಲಿಗಳು, ಪುನಃ ಕರೆ ನಿಮಗೆ ಸಿಕ್ತು.
0: ಹೌದು ಮೇಡಮ್, ನಾನು
1: ನಿಮ್ಮ
0: ಪುಷ್ಪರಾಜ್
1: ಹೆಸರು?
0: ಮಾತಾಡಿದೆ ಮೇಡಮ್. ನಾನು ಪುಷ್ಪರಾಜ್ ಮಾತಾಡಿದೆ ಮೇಡಮ್.
1: ಪುಷ್ಪರಾಜವ್ರು, ಹೇಗಿದ್ದೀರಾ ಪುಷ್ಪರಾಜವರೇ?
0: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ ಮೇಡಮ್?
1: ನಾವೆಲ್ಲ ಚೆನ್ನಾಗಿದ್ದೀವಿ. ಯಾವೆಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳ್ತೀರಾ?
0: ಎಲ್ಲ ಕಾರ್ಯಕ್ರಮ ಕೇಳ್ತೀನಿ ಮೇಡಮ್. ಸಾಧಾರಣ
1: ನಿಮಗೆ ಯಾವುದು ಇಷ್ಟ ಆಗುತ್ತೆ?
0: ನನಗೆ ಗೀತ ಮಾಧುರ್ಯ, ನನ್ನೆದೆ ಹಾಡು, ಚಿತ್ರ ಕಾವೇರಿ,
1: ನೀವು
0: ಭಜನಾಭ.
1: ಭಾಗವಹಿಸ್ತಾ ಇದ್ದೀರಾ?
0: ಅಂದ್ರೆ ನನ್ನೆದೆ ಹಾಡು ಚಿತ್ರ ಕಾವೇರಿ ಭಾಗವಹಿಸ್ತೀನಿ ಮೇಡಮ್. ಗೀತ ಮಾಧುರ್ಯ ಅಂತ್ಯಾಕ್ಷರಿಗೆ ನಂಗೆ ಅಷ್ಟಾಗಿ ಆಡಕ್ಕೆ ಬರೋದಿಲ್ಲ, ನಂಗೆ ಭಾಗವಹಿಸುದಿಲ್ಲ ಮೇಡಮ್.
1: ಅಲ್ಲ, ನೀವು ಭಾಗವಹಿಸೋದೆಲ್ಲ ಬೇಜಾರು ಮಾಡೋದು ಬೇಡ. ಕಲ್ತ್ರಾಯ್ತಲ್ಲ, ಕಲ್ತು ಬಿಟ್ಟು ಭಾಗವಹಿಸಿದ್ರೆ ಇನ್ನೂ ಒಳ್ಳೇದಲ್ಲ, ಖುಷಿ ಪಡ್ತೀರಾ. ಆಗ
0: ಹೌದು
1: ಕಾರ್ಯಕ್ರಮ
0: ಮೇಡಮ್,
1: ಇರೋದೇ ನಿಮಗಾಗಿ ಅಲ್ಲ.
0: ಹೌದು ಮೇಡಮ್.
1: ಖಂಡಿತ ಪ್ರಯತ್ನ ಪಡಿ.
0: ಓಕೆ ಮೇಡಮ್.
1: ನಿಮಗೊಂದು ಪ್ರಶ್ನೆಯನ್ನ ಕೇಳಲ?
0: ಓಕೆ ಮೇಡಮ್.
1: ಕೃಷಿಯ ಕುರಿತಾದ ಅಧ್ಯಯನವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ?
0: ಕೃಷಿ ವಿಜ್ಞಾನ ಮೇಡಮ್.
1: ನೋಡಿ, ಎಷ್ಟು ಸುಲಭವಾಗಿ ಹೇಳಿಬಿಟ್ರಲ್ಲ. ಯಾವ ಗೀತೆ ಬೇಕಿತ್ತು ನಿಮಗೆ?
0: ಮೇಡಮ್, ಗುರು ಶಿಷ್ಯರು ಚಿತ್ರದಲ್ಲಿ ವಿಜಯ ಪ್ರಕಾಶ್ ಅವರು ಹಾಗೂ ಸಂಗಡಿಗರು ಆಡಿರುವ ಬಲಪ ಹಿಡಿದ ಭಗವಂತ ಆಗಿದೆ ಮೇಡಮ್.
1: ಹೌದಾ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಯಾಕೆ ಈ ಹಾಡು ನಿಮಗೆ ಇಷ್ಟ?
0: ಅಂದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ ಅಲ್ಲ ಮೇಡಮ್, ಶಿಕ್ಷಕರ ಬಗ್ಗೆ
1: ಹೌದು,
0: ಇದೆ ಮೇಡಮ್ ಆ ಗೀತೆಯಲ್ಲಿ.
1: ಹಾಗಾಗಿ ನೀವು ಗುರುಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೀರಿ ಈ ಹಾಡಿನ ಮೂಲಕ.
0: ಹೌದು ಮೇಡಮ್.
1: ಸರಿ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
0: ನಮಸ್ತೆ ಮೇಡಮ್.

0: ಹಲೋ,
1: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಾ ಇದ್ದೀರಾ?
1: ನಮಸ್ತೆ ಮೇಡಮ್. ನಮಸ್ತೆ, ನಾನು ರೇವತಿ ಅಂತ ಹೇಳಿ ಆರ್ಲಪದವು.
0: ರೇವತಿ ಅವರು ಎಲ್ಲಿಂದ?
1: ಆರ್ಲಪದವು
0: ಆರ್ಲಪದವು. ಎಲ್ಲಿ ಬರುತ್ತಿದ್ದು ಆರ್ಲಪದವು?
1: ಅದು ಪುತ್ತೂರಿನಿಂದ ಒಂದು 10-18 ಕಿಲೋಮೀಟರ್ ಆ ಕಡೆ ಸರ್, ಪೆರ್ಲಾ.
0: ಓಹೋಹೋ, ಪೆರ್ಲದ ಹತ್ತಿರ ಬರುತ್ತಲ್ಲ.
1: ಹೌದು,
0: ನಿಮ್ಮ ಹವ್ಯಾಸ ಏನು?
1: ಹವ್ಯಾಸ ಓದುದು ಬರೆಯುದು ಕಾರಣ ಇಲ್ಲ,
0: ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀವಿ.
0: ಯಾವ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗುತ್ತೆ?
1: ಅದರಲ್ಲಿ ಕೊಡವ ಸಿರಿ, ಮತ್ತೆ ಚಿಂತನ, ಉದಯ ರಾಗ, ಭಕ್ತಿಗೀತೆ, ಕೃಷಿ ಕಿಸಾನ, ಕೃಷಿ ರಂಗ, ಆಮೇಲೆ ಚಿತ್ರಕಾವೇರಿ, ಎಲ್ಲಾನು ಇಷ್ಟ.
0: ನೀವು ದಿನ ನಮಗೆ ಫೋನಿನ ಕಾರ್ಯಕ್ರಮಗಳಿದೆ, ನೀವು ಭಾಗವಹಿಸ್ತಾ ಇಲ್ವಾ?
1: ಭಾಗವಹಿಸ್ತೇನೆ.
0: ನೀವು ಸ್ವರ ಸಂಗತಿಗೆ ಭಾಗವಹಿಸಲಿಲ್ಲ, ಭಾನುವಾರದ 11 ಗಂಟೆಗೆ ಇದೆಯಲ್ಲ,
1: ಇಲ್ಲ ಇಲ್ಲ, ಅದಕ್ಕೆ ಭಾಗವಹಿಸಿದ್ದೀನಿ.
0: ಆ ಪ್ರಯತ್ನ ಪಡಿ ಒಂದ್ಸಲ
1: ಆಯ್ತು.
0: ಅಲ್ವಾ. ನಿಮಗೆ ಒಂದು ಬಹಳ ಸುಲಭದ ಪ್ರಶ್ನೆ ಕೇಳಲಾ?
1: ಓಕೆ ಮೇಡಮ್,
0: ನಿಮಗೆ ನವರಾತ್ರಿಯನ್ನು ಆಚರಿಸ್ತೀರ ನೀವಲ್ಲ?
1: ಆಚರಿಸ್ತೀವಿ.
0: ನವರಾತ್ರಿಯ ಕೊನೆಯ ದಿನ ಆಚರಿಸುವ ಉತ್ಸವ ಯಾವುದು?
1: ವಿಜಯದಶಮಿ
0: ಆ ನೋಡಿ,
1: ಮೇಡಮ್.
0: ಎಷ್ಟು ಸುಲಭದ ಉತ್ತರ ಅಲ್ವಾ. ನಿಮಗೆ ಯಾವ ಗೀತೆ ಬೇಕಿತ್ತು?
1: ನಿಮ್ಮ ಯಜಮಾನಕ್ಕಿದ್ದರಿಂದ ನಮ್ಮ ಮನೆಯಲ್ಲಿ ಚೈತ್ರ.
0: ಸರಿ, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಹೀಗೆ ಕರೆ
1: ಆಯ್ತು,
0: ಮಾಡ್ತಾ ಇರಿ. ನಮಸ್ಕಾರ.
1: ಥ್ಯಾಂಕ್ ಯು.

0: ನೀವು ಕೇಳ್ತಾ ಇದ್ರೆ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮವನ್ನು ಈಗ ರೇಡಿಯೋ ಸಮಯ 5:45. ನಮಗೋಸ್ಕರ ಯಾರೀಗ ಲೈನ್ ಅಲ್ಲಿ ಕಾಯ್ತಾ ಇದ್ದಾರೆ ನೋಡೋಣ. ಅಲ್ಲ, ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಮೇಡಮ್.
0: ಸರಸ್ವತಿ ತಿಮ್ಮಪ್ಪ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೆ ಮೇಡಮ್. ನೀವೆಲ್ಲರೂ ಹೇಗಿದ್ದೀರಿ? ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯ ಮೇಡಮ್.
0: ನಿಮಗೂ ಸಹ ಎಲ್ಲರಿಗೂ, ಯಾಕಂದ್ರೆ ಪ್ರತಿಯೊಂದು ರೀತಿಯಲ್ಲಿ ಒಬ್ಬೊಬ್ರು ಶಿಕ್ಷಕರೇ.
1: ಹೌದು ಮೇಡಮ್
0: ಅಲ್ವಾ? ಪ್ರತಿಯೊಬ್ಬರಿಂದ ಪ್ರತಿಯೊಂದು ಪಾಠವನ್ನ ನಾವು ಕಲಿಬೇಕಾರೆ ಗುರು ಅನ್ನುವಂತಹದ್ದು, ಪ್ರತಿಯೊಬ್ಬರಿಂದ ನಾವು ಪ್ರತಿಯೊಂದು ವಿಷಯವನ್ನ ಕಲಿತೀವಿ. ಹಾಗಾಗಿ ಅವರು ನಮಗೆ ಗುರುಗಳೇ ಅಲ್ವಾ?
1: ನಾವು ಮಡಿಕೇರಿ ಆಕಾಶವಾಣಿಯಲ್ಲಿ ಒಳ್ಳೆ ಒಳ್ಳೆ ವಿಷಯವನ್ನು ಕಲಿತೇವೆ ಮೇಡಮ್.
0: ಹೌದಾ? ಧನ್ಯವಾದಗಳು.
1: ಬಂದ ಮೇಲೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬಂತು ಸಹ, ಅದನ್ನು ಕಲಿತೇವೆ. ಅವರು ಹಾಡು ಹೇಳುವಾಗ ನಮ್ಗೆ ಹಾಡು ಹಾಡು ಅಂತ ಆಗ್ತದೆ,
0: ಆಸೆ ಆಗುತ್ತೆ.
1: ಭಜನೆ ಮಾತ್ರ ಸ್ವಲ್ಪ ಹಾಡಿಕೊಂಡಿದ್ದದ್ದು.
0: ನಮಗೂ ಹಾಡಬೇಕು ಅನ್ನೋ ಆಸೆ ಆಗುತ್ತೆ ಅವರ ಹಾಡನ್ನ ಕೇಳುವಾಗ.
1: ನಮ್ಗೆಲ್ಲರೂ ಹೇಳ್ತಾರೆ, ಒಳ್ಳೆ ಹಾಡು ಹಾಡ್ತಾರೆ, ನೀವು ಸಹ ಹಾಡಿ ಅಂತ ಹೇಳ್ತಾರೆ, ಹೋಗಿ ಹಾಡಿ ಅಂತ ಹೇಳ್ತಾರೆ.
0: ಅಲ್ಲ, ಹಾಡಿಗೆ ಅವರ ಕಂಠ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡ್ತಾರೆ.
1: ಹೌದು, ಒಳ್ಳೆ ಹಾಡು ಮೇಡಮ್. ಅದಕ್ಕೆ ನಮ್ಮ ಮೇಡಮ್ ಸಹ ಹೇಳ್ತಾರೆ, ಒಳ್ಳೆ ಹಾಡು ಹಾಡ್ತಾರೆ ಎಲ್ಲರೂ ನೋಡಿ. ಒಂದು 40 ಎಕರೆ ಜಾಗದ ಸುಭಶ್ರೀಯ ವರ್ಷ ಕೇಳ್ತಾರೆ ಮೇಡಮ್.
0: ಅಂದ್ರೆ ನಿಮ್ಮ ಕಡೆ ಎಲ್ಲ ರೇಡಿಯೋವನ್ನ ಕೇಳ್ತಾ ಇದ್ದೀರಾ, ಕಾರ್ಯಕ್ರಮಗಳನ್ನ ಆಲಿಸ್ತಿದ್ದೀರಾ ಅಂತ ಗ್ಯಾರಂಟಿ ಆಯ್ತು.
1: ಎಲ್ಲರೂ ಕೇಳ್ತಾರೆ, ಪುತ್ರ ಕಡೆಯಿಂದ ಎಲ್ಲ ಒಬ್ರು ಮಾಡಿದ್ರಲ್ಲ, ಅದೆಲ್ಲ ಪುತ್ರ ತಾಲೂಕಿನವರೇ.
0: ಓಹೋಹೋ, ಧನ್ಯವಾದಗಳು ನಿಮ್ಮ ಎಲ್ಲರಿಗೆ, ರೇಡಿಯೋ ಬಳಗಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ನಿಮಗೊಂದು ಪ್ರಶ್ನೆ ಕೇಳಲ?
1: ಕೇಳಿ ಮೇಡಮ್.
0: ಮನೆಗೊಂದು ಮರ, ಈ ಘೋಷ ವಾಕ್ಯದ ಉಳಿದ ಭಾಗವೇನು?
1: ಒನಕ್ಕೊಂದು ಗಿಡ.
0: ಮನೆಗೊಂದು ಮರ, ಮುಂದೆ
1: ಮನೆಗೊಂದು ಮರ,
0: ಅದೇ ಮನೆಗೊಂದು ಮರ,
1: ಮನೆಗೊಂದು ಉದ್ಯಾನ.

0: ಹತ್ರದಲ್ಲಿದ್ದೀರ, ನಾನು ಹೇಳ್ಬಿಡ್ಲ? ಮನೆಗೊಂದು ಮರ ಬೆಳೆಸಿದ್ರೆ ಅದೆಲ್ಲ ಸೇರಿ ಏನಾಗುತ್ತೆ, ಊರಿಗೊಂದು ವನ. ಅರ್ಥ ಗುರ್ತಲ್ಲ, ತೊಂದ್ರೆ ಇಲ್ಲ ಬಿಡಿ. ಯಾವ ಗೀತೆ ಬೇಕಿತ್ತು ನಿಮಗೆ?
1: ನನಗೆ ಅರಿವು ಚಿತ್ರದಿಂದ ಮೇಡಮ್.
0: ಹಾ,
1: ನಮೋ ಸ್ವಸ್ತಿ ಅರಿವೇ ಗುರು ಅಂತ ಒಂದು ಹಾಡುಂಟಲ್ಲ.
0: ಓಹೋಹೋ, ಯಾಕೆ ನಿಮಗೆ ಆ ಗೀತೆ ಇಷ್ಟ?
1: ಆ ಗೀತೆ ಅಂದ್ರೆ ಎಲ್ಲಾ ಶಿಕ್ಷಕರಿಗೆ ಈ ಹಾಡು ಡೆಡಿಕೇಟ್ ಮಾಡ್ತೇನೆ ಮೇಡಮ್.
0: ಹಾ, ಖಂಡಿತ, ಎಲ್ಲಾ ಶಿಕ್ಷಕ ವೃಂದದವರಿಗೆ, ಎಲ್ಲಾ ಗುರುಗಳಿಗೂ ಈ ಹಾಡನ್ನ ಹಾಕಿ ಅವರಿಗೆ ಧನ್ಯವಾದಗಳನ್ನ ಹೇಳೋಣ.
1: ಅವರಿಗೆ ಧನ್ಯವಾದ, ಎಲ್ಲರಿಗೆ ಅರ್ಪಣೆ ಮಾಡ್ತೇನೆ ನಾನು ಅದನ್ನು.
0: ಖಂಡಿತ, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.

0: ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ಕೊನೆಯ ಕರೆ ನಿಮ್ದು, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಮ್ಮನೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗಮ್ಮಯ್ಯ.
0: ಓ, ವಾಣಿಯವರು,
1: ಹೌದು
0: ಆಕಾಶವಾಣಿ ಗೆಳತಿ. ಹೇಳಿ, ಹೇಗಿದ್ದೀರಾ?
1: ಹೌದು, ನಾನು ಚೆನ್ನಾಗಿದ್ದೀನಿ ಮೇಡಮ್. ಮೇಡಮ್, ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಳ್ತೀನಿ. ನಾನು
0: ಹೇಳಿ
1: ಮೊನ್ನೆ
0: ಹೇಳಿ.
1: ಆಕಾಶವಾಣಿ ಹುಟ್ಟುಹಬ್ಬ ದಿವಸ ಒಂದು ಚುಟ್ಕ ಬರೆದಿದೆ, ನನಗೆ ಅವಕಾಶವೇ ಸಿಗ್ಲಿಲ್ಲ ಹೇಳಲಿಕ್ಕೆ. ಲೈನ್ ಸಿಗ್ಲಿಲ್ಲ, ಭಾನುವಾರ ಫುಲ್ಲು ಸಿಕ್ಲಿಲ್ಲ, ಶುಕ್ರವಾರ ಲೈನ್ ಸಿಗೋದಿಲ್ಲ, ರಿಂಗ್ ಆಗುತ್ತೆ, ರಿಸೀವ್ ಆಗಲ್ಲ.
0: ಅದು ಎರಡು ನಂಬರ್ಗಳನ್ನ ಕೊಟ್ಟಿರ್ತಾರೆ. ಒಂದು ನಂಬರ್ ರಿಸೀವ್ ಆದ ತಕ್ಷಣ ಟಕ್ ಅಂತ ಅದರ ಹಿಂದೆ ಇನ್ನೊಂದು ನಂಬರ್ ರಿಸೀವ್ ಆಗ್ತಾ ಹೋಗ್ತದೆ.
1: ಒಂದು
0: ತೊಂದರೆ,
1: ಗಂಟೆ ಟ್ರೈ ಮಾಡ್ತೀನಿ, ಆಗತ್ತೆ ಇಲ್ಲ.
0: ಬೇಜಾರು ಮಾಡಬೇಡಿ, ಮರಳಿ ಯತ್ನ ಮಾಡು, ಸಿಕ್ಕೇ ಸಿಗ್ತದೆ ನೋಡಿ.
1: ಮರಳಿ
0: ಈಗ
1: ಯತ್ನ
0: ಸಿಕ್ಕಿದೆ
1: ಮಾಡ್ತಾ ಇದ್ದೀನಿ,
0: ಅಲ್ವಾ?
1: ಯಾವಾಗ ಮರಳಿ ಯತ್ನ.
0: ನಾಳೆ
1: ಮತ್ತೆ
0: ಪುನಃ
1: ಸಿಕ್ಕಿದೆ,
0: ಟ್ರೈ ಮಾಡಿ.
1: ಮೊನ್ನೆ 30 30ಕ್ಕೆ ಸಿಕ್ಕಿದ್ದು. ನನಗೆ ಮತ್ತೆ 3 ಗಂಟೆ ಗೀತಾ ಮಾಧುರ್ಯದಲ್ಲಿ ಆಡ್ಬೇಕು ಅಂತ ಆಸೆ.
0: ಹಾಂ,
1: ಆಡುವ ಕಲ್ತು ಇಟ್ಕೊಂಡಿದ್ರೆ ಲೈನೇ ಸಿಕ್ಕಲ್ಲ. 1 ಗಂಟೆ ಟ್ರೈ ಮಾಡಿ.
0: ನಾಳೆ 11 ಗಂಟೆಗೆ ಒಂದ್ಸಲ ಪ್ರಯತ್ನ ಪಡಿ ಸ್ವರ ಸಾಂಗತ್ಯಕ್ಕೆ. ಹಾಂ
1: ಅದೇ
0: ಸರಿ, ನಿಮ್ಮ ಚುಟುಕು ಯಾಕೆ ಬೇಜಾರಾಗಬೇಕು ಹೇಳಿಬಿಡಿ, ಚುಟುಕಾಗಿ ಹೇಳಿಬಿಡಿ.
1: ನನ್ನ ನನ್ನ ಮೆಚ್ಚಿನ ಪ್ರಸಾರ. ನಡೆದಾಡಿ ಬಂದೆ ಅಂಬೆಗಾಲಿಡುತ್ತಲಿ, ಬಾಲ್ಯದಲ್ಲಿ ನಿಂತೆ ನೀ ನಡೆದಾಡುತ್ತಲಿ, ಯೌವನದಲ್ಲಿ ಇರುವೆ ನೀ ಬೆಳೆದು ನಿಂತಿಲ್ಲಿ, ನಿನ್ನಿಂದ ಕಲಿತೆ ನಾನು ಅನುದಿನವೂ ನಲಿಕಲಿ, ನೀನು ಯಾವಾಗಲೂ ನನಗೆಂದು ಒಲಿ, ನಾನಿರುವೆನು ಸದಾ ಎಂದೂ ಸದಾ ನಿನ್ನ ಮನದಲ್ಲಿ, ನಾನು ಬಯಸಿರುವೆ ತನುಮನದಾಳದಲ್ಲಿ, ನಂಬಿರುವೆ ನಾನು ನಿನ್ನ ಪ್ರಸಾರದಲ್ಲಿ.
0: ತುಂಬಾ ಚೆನ್ನಾಗಿದೆ
1: ಹುಟ್ಟುಹಬ್ಬಕ್ಕೆ ನಾನು ಕೂತ್ಕೊಂಡು ಬರ್ದೆ, ಆ ಲೈನ್ ಸಿಗ್ಲಿಲ್ಲ.
0: ನೋಡಿ, ಈಗ ಎಲ್ಲರೂ ಕೇಳ್ಕೊಂಡ್ರು ನೀವು ಹುಟ್ಟುಹಬ್ಬಕ್ಕೆ ಬರ್ದಿದ್ದನ್ನ, ಪ್ರತಿಯೊಬ್ರು ಆಲಿಸಿದ್ದಾರೆ. ಧನ್ಯವಾದ.
1: ದಿನ ಇಟ್ಕೊಂಡು ನೋಡೋದು 1 ಗಂಟೆ.
0: ನೋಡಿ, ಈಗ ನೋಡಿ, ಎಲ್ಲ ಪ್ರಸಾರ ಆಯ್ತಲ್ಲ, ನೀವು ಹೇಳಿದ್ರಿ, ಎಲ್ಲರೂ ಕೇಳ್ತಾ ಇದ್ದಾರೆ.
1: ನನಗೆ ಗೀತಾ ಮಾಧುರ್ಯದಲ್ಲಿ ಆಡ್ಬೇಕು ಅಂತ ಇಷ್ಟ. ಅದು ಕಳೆದ ಸಾರಿ ಲಾಸ್ಟ್ಗೆ ಸಿಕ್ಕಿತ್ತು, ಮಧ್ಯಕ್ಕೆ ಸಿಕ್ಕಿಲ್ಲ, ಅದು ಬೇಗ ಬೇಗ ಆಡಿಬಿಟ್ಟೆ ನಾನು.
0: ತೊಂದರೆ ಇಲ್ಲ, ಇನ್ನೊಂದ್ಸಲ ಪ್ರಯತ್ನ ಪಡಿ, ಸಿಗ್ತದೆ.
1: ಪ್ರಯತ್ನ ಪಡ್ತೀನಿ ಆಡ್ಲಿಕ್ಕೆ, ಮತ್ತೆ ನನ್ನದೇ ಅಡಿಗೆ ಬರ್ತೀನಿ.
0: ಪ್ರಯತ್ನವನ್ನ ಪಡ್ತಾ ಇರಿ. ನಾನೊಂದು ಪ್ರಶ್ನೆ ಕೇಳಲ?
1: ಆಯ್ತಾಯ್ತು.
0: ರಾಮಾಯಣದಲ್ಲಿ ಶ್ರೀರಾಮನ ರಥದ ಹೆಸರೇನು?
1: ಪುಷ್ಯ ರಥ.
0: ನೋಡಿ, ಸರಿಯಾದ ಉತ್ತರ ಹೇಳಿದ್ದೀರಾ. ಯಾವ ಗೀತೆ ಬೇಕಿತ್ತು?
1: ನನಗೆ ತುಂತು ಅಮೃತ ವರ್ಷಿಣಿ ಗೀತೆ, ತುಂತುರು ನಲ್ಲಿ ನೀರಾಡು, ಆ ಗೀತೆ ಬೇಕು
0: ಹೌದಾ?
1: ಸಮಸ್ತ ಕೇಳುಗರಿಗಾಗಿ,
0: ಸಮಸ್ತ ಕೇಳುಗರಿಗಾಗಿ ಗೀತೆನ ಪ್ರಸಾರ ಮಾಡ್ತೀವಿ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಆಯ್ತು, ಧನ್ಯವಾದಗಳು, ಬಾಯ್ ಬಾಯ್.
0: ಅಮೃತ ವರ್ಷಿಣಿ ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೀವಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.

0: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋರಿನ್ ಕಾರ್ಯಕ್ರಮ ಚಿತ್ರ ಕಾವೇರಿ ಪ್ರಸಾರವಾಯಿತು.
1: ಕಾವೇರಿ
0: ಚಿತ್ರ ಕಾವೇರಿ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ, ಇಂದು ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಕುರಿತು ಡಾ ಜಿ ವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಇವರ ಸುದ್ದಿ ಸಮಾಚಾರ. ರಾತ್ರಿ 8:00 ಸಿರಿಗಂಧ, ವಾಟ್ಸ್ಆಪ್ ಆಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಯುವವಾಣಿ. ಕಲ್ಬುರ್ಗಿಯ ಜಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲ್ಬುರ್ಗಿಯ ಅಂಕಿತ್ ರಾಜ್ ಕುಮಾರ್ ಅಳಂದ ಅವರೊಂದಿಗೆ ಸಂದರ್ಶನ, ನಂತರ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡುತ್ತಾರೆ ಶಿಕ್ಷಕಿ ಪ್ರಿಯಾಂಕಾ ಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇವು ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ನಾಳೆ ಬೆಳಿಗ್ಗೆ 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಡಾ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ರೈತರಿಗೆ ಸಲಹೆ 6:35. 6:40 ಪ್ರಕಟಣೆಗಳು. 7:47 ಅದ್ವೈತ್ ಹುಂಡಾಯ್ ಅವರ ಪ್ರಾಯೋಜಿತ ಸುದ್ದಿ ಸಮಾಚಾರ. 8:35 ಕನ್ನಡ ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ 8:50 ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಕೊಡವಸಿರಿ, ಚಿನ್ಯಾರ ಚುಟುಕು ಚಂದುಕ, ಕೇಳುಗರ ಚುಟುಕುಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್ ಮತ್ತು ಬೊಟ್ಟೋಳಂಡ ವಿನಿತಾ ಮಾದಪ್ಪ. ಕನ್ನಡ ಚಿತ್ರಗೀತೆಗಳು 9:35. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿನ್ನರ ಲೋಕ, ಕೂಡಿಗೆಯ ಏಂಜಲ್ ವಿದ್ಯಾನಿಕೇತನ ಶಾಲೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಎಂ ಶಕುಂತಲಾ. ಗಾನ ಭಜಾನ 10:30. 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ನಿರ್ವಹಣೆ ಎಂ ಶಕುಂತಲಾ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರದಲ್ಲಿ ಆತ್ಮವಿಶ್ವಾಸದ ಹೆಜ್ಜೆಗಳು, ಇಮೇಜ್ ಕನ್ಸಲ್ಟೆಂಟ್ ಶ್ವೇತಾ ನರಸಿಂಹ ಉಪಾಧ್ಯಾಯ ಅವರೊಂದಿಗೆ ಮಾತುಕತೆ, ಇವರನ್ನ ಮಾತನಾಡಿಸ್ತಾರೆ ಆಶಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಪೌಷ್ಟಿಕ ಸಪ್ತಾಹ

ಆ ಸಂದರ್ಭ ಕುರಿತ ಭಾಷಣ ಪ್ರಸನ್ನ ಮಿತ್ರ ಅವರಿಂದ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಅಭಿವೃದ್ಧಿ ಕಾರ್ಯಕ್ರಮ, ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚೇತನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 1:20 ಅಮರಧ್ವನಿ ಚಿತ್ತ ಚಿತ್ತಾರ ಕುಂಬೆರ ಶರು ಸುಬ್ಬಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. ಪ್ರಚಲಿತ 1:40, 2:40 ರಸಮಂಜರಿ, 3 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ, ಪಾರಿಜಾತ ಪ್ರಸಂಗ ನಡೆಸಿಕೊಡುತ್ತಾರೆ ಶ್ರೀ ಸೂರ್ಯನಾರಾಯಣ ಪದ ಕಣ್ಣಾಯ ಬಾಯಾರು ಮತ್ತು ಬಳಗದವರಿಂದ. ಸಂಜೆ 4 ಕಲಿಸು ಗುರುವೇ ಕಲಿಸು, ಇದರಲ್ಲಿ ವಿರಾಜಪೇಟೆ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ನೋಹಾ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್ಜೆ ವಿಶಾಲಾಕ್ಷಿ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. ಸಂಜೆ 5 ಯುವವಾಣಿ ಯುವ ಲಹರಿ

0: ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. ಪ್ರಚಲಿತ 1:40, 2:40 ರಸಮಂಜರಿ, 3 ಗಂಟೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ, ಪಾರಿಜಾತ ಪ್ರಸಂಗ ನಡೆಸಿಕೊಡುತ್ತಾರೆ ಶ್ರೀ ಸೂರ್ಯನಾರಾಯಣ ಪದ ಕಣ್ಣಾಯ ಬಾಯಾರು ಮತ್ತು ಬಳಗದವರಿಂದ. 4:00 ಕಲಿಸು ಗುರುವೇ ಕಲಿಸು, ಇದರಲ್ಲಿ ವಿರಾಜಪೇಟೆ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ನೋಹಾ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೆಚ್ಜೆ ವಿಶಾಲಾಕ್ಷಿ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. 5:00 ಓವಾಣಿ ಯುವ ಲಹರಿ, ಚಿತ್ರಗೀತೆಗಳನ್ನು ಆಚರಿಸಿದ ಹಾಗೂ ಖ್ಯಾತ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು, ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು, ನಿರ್ವಹಣೆ ಎಂ ಶಕುಂತಲ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಚಿತ್ರ ಕಾವೇರಿ. 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ವಿಜ್ಞಾನದ ಮುನ್ನಡೆ 6:30. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾನ್ಸಿಂಡಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ನ್ಯೂನ್ಯ ಪೋಷಣೆ ಮತ್ತು ಅದರ ನಿರ್ವಹಣೆ ಕುರಿತು ಡಾ ಕೆ ಗೀತಾ ಅವರೊಂದಿಗೆ ಸಂದರ್ಶನ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani, the news read by Valsa Williams. President Draupadi Murmu has said, "A Vikasit Bharat will only be possible with quality education." She said a society that respects their teachers is a progressive society in right terms. The president was addressing the National Teachers Award Ceremony 2026 in New Delhi on the occasion of Teachers Day today. The president stressed that education is the most effective means of realizing the ideal of equality of opportunity enshrined in our constitution. She said the achievement of negligible primary school dropout rate has been made possible through the efforts of teachers.
2: आम सब देशवासी विकसित भारत के निर्माण के लक्ष्य की ओर आगे बढ़ रहे हैं। विश्व स्तरीय शिक्षा व्यवस्था के बल पर ही विकसित भारत का निर्माण संभव है। हमारे शिक्षक शिक्षा व्यवस्था में प्राणवायु का संचार करते हैं। हमारा ये प्रयास होना चाहिए कि हमारे देश में एक भी विद्यार्थी अच्छी शिक्षा के अवसर से वंचित न हो।
1: Chief Justice of India, Justice Suryakant, today emphasized on the importance of the culture of healthy disagreement and deliberation. As a part of the ongoing BRICS Chief Justices Forum in New Delhi, Justice Suryakant addressed the delegations from BRICS member states and partner countries. He emphasized the timely and predictable delivery of justice is necessary. Justice Suryakant reminded how Nalanda University used to be the most eminent educational center where students and researchers from all over the world used to be admitted without any discrimination or barriers. He added that BRICS should also be known as the living Nalanda University. Finance Minister Nirmala Sitharaman has said India is increasingly confident in studying and reclaiming its own heritage from inscriptions and maritime trade to mathematics. Addressing the annual History Prize Award ceremony and the Dr. S. L. Bhairappa Memorial Lecture in New Delhi today, the Finance Minister said decolonization should mean expanding the historical archive, bringing in more languages and giving a wider circle of scholars a voice in interpreting the country's past. She said India is now self-assured and no longer waits for anyone else's permission to study and understand its own heritage. The chairperson of the African Union Commission, Mahmoud Ali Yusuf, has welcomed the United Nations General Assembly resolution that encourages the use of the Equal Earth Cartographic Projection in maps worldwide to replace the Mercator projection widely used so far, which distorts the sizes of continental landmasses. The UN General Assembly has voted to replace the traditional world map with one that reflects the size of Africa more accurately. The Correct the Map resolution, sponsored by Togo and backed by African Union members, passed with the support of 164 nations, including India.

0: Floods continue to affect normal life in several parts of Bihar. The Ganga and several other major rivers are flowing above the danger mark at various places. The administration has intensified relief and rescue operations on a war footing to assist the affected people. In Patna, the water level of the Ganga at Gandhi Ghat, Banka Ghat and Bandarak is flowing above the highest flood level. More than 1,20,000 people have so far been provided meals through community kitchens. The death toll from the devastating flash floods in Nepal has risen to 1,344. Rescue operations are underway in 8 affected districts, while around 5,000 people remain missing. More than 13,000 people have been rescued so far. In Nuwakot district, a 60-year-old woman was rescued alive after being trapped for 10 days under the debris of a 4-story house. She was shifted to hospital for treatment. Nepal has begun using DNA testing to identify victims, as many bodies have been severely damaged or recovered in parts. So far, only 96 bodies have been identified and handed over to their families. In women's cricket, India will take on arch rivals Pakistan in the final Group A clash of T20 Asia Cup at the Dubai International Stadium tonight. The match will begin at 8 p.m. Indian Standard Time. The Melghat and Penge Tiger Reserves in Maharashtra have emerged as India's most successful sites for the reintroduction of captive-bred vultures, recording encouraging survival rates. And with that, we end this news bulletin.
1: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:10:16.
2: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
3: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July in 1978 in England. Now this is a huge achievement and we should remember this day. So this day is not only for remembering this huge achievement but also to create awareness that infertility is increasing. Sadhyake 1 in 6 couples are having difficulty with conceiving, and also it's very important to remember to reduce the stigma surrounding IVF and infertility.
2: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
9: ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: The number you've dialed is currently busy.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪಾ, ಅದ್ರ ಬಗ್ಗೆನೇ.

0: ಮಾತಾಡ್ತಾ ಇದ್ದೆ, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
3: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
5: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ.
6: ಎಷ್ಟೊತ್ತಿನಿಂದ
7: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
0: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
0: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ ಪ್ರಕಟಣೆ: ಸಂಘದ ಏತರಗತಿ ಸದಸ್ಯತ್ವ 1 ಷೇರಿನ ಮೌಲ್ಯವನ್ನು 2,000 ರೂಪಾಯಿ ಎಂದು ಕಳೆದ ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, 2,000 ರೂಪಾಯಿಗಿಂತಲೂ ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು, ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು September 19 ಒಳಗಾಗಿ ಪಾವತಿಸಿ September 23 ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
9: ಮಡಿಕೇರಿಯ D2InTech ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. D2InTech ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9834818119.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
11: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ up to 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
14: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ. ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
1: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
14: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
3: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
14: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
15: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UC

0: ಇದ್ದೀವಿ. ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ.
1: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
0: ಕಾಕೋಟು ಪರಂಬು ಕೈಲ್ಪೋದು ಸಂಗತ್ರ ಆದನೆಲ್ ಇದೇ ಆರಾಂಗ್. ನಾಳೆ ನಾರಚ ಮಜ್ಜನ ದಂಡು ಗಂಟೆಯಿಂದ ಒಳತಾರನೇ ಕಾಲತ್ರ ಕಳಿ ಪೈಪೋಟಿ ನಮ್ಮ ಕಾಕೋಟು ಪರಂಬು ಪ್ರೈಮರಿ ಸ್ಕೂಲ್ ಪರಂಬುಲು ನಡಪ. ಕ್ರೀಡಾಭಿಮಾನಿಯೆಲ್ಲ ಬಂದು ಕೂಡಿಯಾಡೋಣಂದು ಕಾಕೋಟು ಪರಂಬು ಕೈಲ್ಪೋದು ಸಮಿತಿರ ಅಧ್ಯಕ್ಷ ಮಂಡೆಟ್ಟಿರ ಸುರೇಶ್, ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂರ್ಣಚ, ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
3: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ.
5: ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
1: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
3: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
2: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಳ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಸಂಜೆ 5 ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಸಂಜೆ 5 ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
0: ಆಗಸ್ಟ್ 21 ನಿಧನರಾದ ಕಂಬಿಬಾಣೆ ಆಜಡ್ಕ ಮನೆ ಸುಂದರ ಆನಂದ್ ಅವರ ತಿಥಿ ಕರ್ಮಾಂತರ ಇದೇ 6. ನಾಳೆ ಭಾನುವಾರ ಪೂರ್ವಾಹ್ನ 11 ಸುಂಟಿಕೊಪ್ಪ VSSN ಹಾಲ್ ಗುಂಡುಗುಟ್ಟಿ ಮಂಜುನಾಥಯ್ಯ ಭವನದಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಅಣ್ಣ, ಅತ್ತಿಗೆ, ಮಕ್ಕಳು, ಅಳಿಯ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್

0: ಹತ್ತರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ ಒನ್ ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಕಳೆದ ತಾರೀಕು 27ರಂದು ದೈವಾಧೀನರಾದ ಸುಳುಗೋಡು ಸೋಮವಾರ ಗ್ರಾಮದ ಕೈಬಿಲಿ ಗೋಪಾಲನವರ ತಿಥಿ ಕರ್ಮಾಂತರನ ನಾಳೆ ಆಯ್ತವಾರ ಹಗಲು 11 ಗಂಟೆಗೆ ಮೃತರ ಸ್ವಂತ ಮನೆಯಲ್ಲಿ ನಡೆಸಿಕೆ ತೀರ್ಮಾನಿಸಿದ್ದ. ನೆರೆಕರೆವು ನೆಂಟರಿಷ್ಟರು ಕಾಗದ ಸಿಕ್ಕದವು. ಇದನ್ನೇ ವೈಯಕ್ತಿಕ ಆಹ್ವಾನತ ತಿಳ್ಕೊಂಡು ಬರಕುತ ಕೇಳಿಕೊಂಡಳು ಮೃತರ ಪತ್ನಿ ಯಶೋಧ, ಮಂಗಾ ಗಿರೀಶ್ ಮತ್ತೆ ಕುಟುಂಬಸ್ಥರು.

0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರ ಕೂಡಿಗೆಯ ಅಂಜಿಲಾ ವಿದ್ಯಾನಿಕೇತನದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಸದಾ ಜಂಕ್ ಫುಡ್ ಸೇವಿಸುವುದರಿಂದ ಯಕೃತ್ತು ಮತ್ತು ಆಂತರಿಕ ಭಾಗಗಳಿಗೆ ಹೆಚ್ಚು ವಿಷಕಾರಿಯಾಗಿದೆ.
0: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಜಂಕ್ ಫುಡ್ ನಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಆರೋಗ್ಯಕರ ಜೀವನಕ್ಕಾಗಿ ಪಾಲಿಸಬೇಕಾದ ನಿಯಮಗಳನ್ನು ಕುರಿತು
0: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ. ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228129, ಮತ್ತೊಂದು ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ಆಕಾಶವಾಣಿ ಮಡಿಕೇರಿ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಇದುವರೆಗೆ ಶಿಶುನಾಳದೇಶರ ತತ್ವಪದಗಳನ್ನು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿದಿರಿ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: The number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
1: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
3: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
1: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
3: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
5: Let's premium more bonus, most suitable for your loved ones. RPL Life, nothing better than this.
6: Give your family a secure life with Rural Post Life Insurance, RPLI Life Insurance Policies. Contact your nearest post office today or log on to indiapost.gov.in.
7: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
8: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
9: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ.
10: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರು.

0: ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಿಲಿ ಪಿಲಿ ಹೇಳುತ್ತಿದ್ದವ್ವ ನನ್ನೆದೆಯೊಳಗಿನ ಗಿಳಿ, ಪಿಲಿ ಪಿಲಿ ಹೇಳುತ್ತಿದ್ದವ್ವ.
2: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕ್ಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ ನಾಲ್ವರು ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಭೇಟಿ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪಿಂಚಣಿ, ಭೂಮಿ ಗ್ಯಾರಂಟಿ, ಖಾತೆ ಸಮಸ್ಯೆ, ನಿವೇಶನ ಹಾಗೂ ಮನೆ ರಹಿತರು, ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಜಾಸೇವೆ ಇಲಾಖೆ ಮೂಲಕ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಎರಡನೇ ಪಟ್ಟಿ ಮೂಲಕ 50ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪ್ರದೇಶ ಎಂದು ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನಲ್ಲಿ ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೂರಿಲ್ಲದವರಿಗೆ ಸೂರು ಒದಗಿಸುವುದು ಸರ್ಕಾರದ ಆಶಯವಾಗಿದೆ, ಇದಕ್ಕಾಗಿ ರಾಜ್ಯಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಮೊದಲನೇ ಹಾಗೂ ಮೂರನೇ ಶನಿವಾರದಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರಜಾಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಆಂದೋಲನದ ಕಾರ್ಯಕ್ರಮವು ಕೇವಲ ರಾಜಧಾನಿ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸಲಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ಅಭಿಪ್ರಾಯ.

0: ಪಟ್ಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ಆವರಿಸಿದ್ದು, ಮಾಸಾಂತ್ಯದ ವೇಳೆಗೆ 180-200 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳದೆ ಪಾದಯಾತ್ರೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಎನ್ಡಿಆರ್ಎಫ್ನಿಂದ ಒಣಭೂಮಿ ಮತ್ತು ನೀರಾವರಿ ಭೂಮಿಗೆ ಪರಿಹಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ತೀವ್ರ ಬೆಳೆಹಾನಿಯಾಗಿರುವ ಪ್ರದೇಶಕ್ಕೆ ಹೆಚ್ಚುವರಿ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪ್ರಸ್ತುತ ಬರಪೀಡಿತ ಎಂದು ಘೋಷಿಸಲಾಗಿರುವ ತಾಲೂಕುಗಳಿಗೆ ಕೇಂದ್ರ ಸರ್ಕಾರ 2600 ಕೋಟಿ ರೂಪಾಯಿ ನೀಡಬೇಕು ಎಂಬುದು ರಾಜ್ಯದ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಗ್ಲಕ್ಬಾದ್ಗೆ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಇದು ಮೊಟ್ಟ ಮೊದಲ ಉಪಕ್ರಮವಾಗಿದ್ದು, ಬೆಂಗಳೂರು, ತುಮಕೂರು, ಹೊಸೂರು, ಕೋಲಾರ, ಕೃಷ್ಣಗಿರಿ ಮತ್ತು ಸುತ್ತಮುತ್ತ ಸ್ಥಳಗಳ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹಾಗೂ ಸಿದ್ದಪಡಿಸಿದ ಸರಕುಗಳ ಸುರಕ್ಷಿತ ಸಾಗಣೆ ಹಾಗೂ ದೊಡ್ಡ ಮಾರುಕಟ್ಟೆಗಳ ಪ್ರವೇಶಕ್ಕೆ ಪ್ರಯೋಜನ ಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಲವು ಉದ್ಯಮಗಳಿಗೆ ಇದು ವರದಾನವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯಿಂದ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ 70,000 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದು, ಸುಮಾರು 35,00,000 ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಜೈಲುಗಳ ಸುಧಾರಣೆ ಕುರಿತು ಮಾತನಾಡಿದ ಅವರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಜೈಲುಗಳ ಆಡಳಿತ, ಭದ್ರತೆ ಮತ್ತು ಸುಧಾರಣೆಗಳ ಕುರಿತು ಈಗಾಗಲೇ ತನ್ನ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶಿಫಾರಸುಗಳನ್ನು ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಎಂಇಐ ಪಾಲಿಟೆಕ್ನಿಕ್ನ ಉಪಪ್ರಾಂಶುಪಾಲ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ವಿಶ್ವನಾಥ್ ಎಚ್ಎಸ್ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಾನಿ ವಿ ಮತ್ತು ಬೆಂಗಳೂರಿನ ಇಂದಿರಾನಗರದ ಖಾಸಗಿ ಶಾಲೆಯ ಶಿಕ್ಷಕಿ ರಾಧಾ ರಾಜೇಶ್ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ವಿಚಾರಣೆಯ ಅನ್ವೇಷಣೆಯು ಭಾರತದ ಪುರಾತನ ನಾಗರಿಕತೆಗೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಒಟ್ಟಾಗಿ ಬೌದ್ಧಿಕ ಸ್ವರಾಜ್ಯದ ಸುವರ್ಣ ಯುಗದತ್ತ ಸಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಯಶವಂತಪುರ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಪ್ರಾಯೋಗಿಕ ಸಂಚಾರ ಇಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ನೈರುತ್ಯ ರೈಲ್ವೆಯು ಪಶ್ಚಿಮ ಘಟ್ಟದ ಮಾರ್ಗದಲ್ಲಿ ರೈಲಿನ ವೇಗ, ಸುರಕ್ಷತೆ ಮತ್ತು ವೇಳಾಪಟ್ಟಿಯನ್ನು ಪರಿಶೀಲಿಸುತ್ತಿದೆ. 16 ಬೋಗಿಗಳ ಅತ್ಯಾಧುನಿಕ ವಂದೇ ಭಾರತ್ ರೈಲಿನ ವೇಳಾಪಟ್ಟಿ, ವೇಗ ಹಾಗೂ ಕಾಲಮಿತಿಯನ್ನು ಪರಿಶೀಲಿಸಲು ಈ ಪ್ರಾಯೋಗಿಕ ಸಂಚಾರ ಆಯೋಜಿಸಲಾಗಿದೆ. ಕಳೆದ ತಿಂಗಳು ಪಶ್ಚಿಮ ಘಟ್ಟದ ಹಸಿರು ಘಾಟ್ ಮಾರ್ಗದಲ್ಲಿ

ಸ್ವಯಂ ಚಾಲಿತ ತುರ್ತು ಬ್ರೇಕಿಂಗ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಕಡಿದಾದ ಭೂಪ್ರದೇಶದಲ್ಲಿನ ರೈಲಿನ ಸುರಕ್ಷತೆ, ವೇಗ ಹಾಗೂ ಸುಗಮ ಸಂಚಾರ ಖಚಿತಪಡಿಸಿಕೊಂಡ ಬಳಿಕವೇ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಲು ರೈಲ್ವೆ ಅಧಿಕಾರಿಗಳು ವೇಳಾಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 ಎಂಬಿಬಿಎಸ್ ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಸೆಪ್ಟೆಂಬರ್ 3ರಂದು ಹೊರಡಿಸಿರುವ ಅನುಮತಿ ಪತ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ವಾರ್ಷಿಕ 100 ಎಂಬಿಬಿಎಸ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಿರುವುದನ್ನು ಸ್ಪಷ್ಟಪಡಿಸಲಾಗಿದೆ. ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಎನ್ಎಂಸಿ ಆರಂಭದಲ್ಲಿ ಅನುಮತಿ ನಿರಾಕರಿಸಿತ್ತು. ಎರಡನೇ ಮೇಲ್ಮನವಿ ಸಮಿತಿಯ ನಿರ್ಧಾರದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಅನುಮತಿ ಪತ್ರ ನೀಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕಾಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 6:50.36. ಕಾರ್ಯಕ್ರಮ ರೈತವಾಣಿ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಕುರಿತು ಡಾ ಜಿ ವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ. ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಜಿವಿ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿವಿ ಮಂಜುನಾಥ್ ರೆಡ್ಡಿ ಅವರು. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ.
2: ನಮಸ್ಕಾರ ಸರ್.
1: ಮಂಜುನಾಥ್ ರೆಡ್ಡಿ ಅವರೇ, ಮಳೆಗಾಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಬರುತ್ತೆ.
2: ಹೌದು.
1: ಕಾಫಿ ತೋಟಗಳ ಮೇಲೆ ಈ ಮಳೆಯ ಪ್ರಭಾವ ಎಂತಹದ್ದು ಅಂತೀರಿ?
2: ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾಗಿ ಮಳೆ ಬರುವ ಸಮಯ ಅಂದರೆ ಜೂನ್, ಜುಲೈ, ಆಗಸ್ಟ್. ಇತ್ತೀಚಿನ ದಿನದಲ್ಲಿ ಜೂನಲ್ಲೂ ಸ್ವಲ್ಪ ಕಡಿಮೆ ಇದ್ದು ಜುಲೈ ಆಗಸ್ಟಲ್ಲಿ ನಮಗೆ 80% ಮಳೆ ಅಲ್ಲೇ ಆಗುತ್ತೆ. ಈ ಮಳೆ ಕಾಫಿ ತೋಟಗಳಲ್ಲಿ ಸುಮಾರು ಪರಿಣಾಮ ಬೀಳುತ್ತೆ, ಮತ್ತು ನಾವು ಅದಕ್ಕೆ ಮುಂಜಾಗ್ರತಾ ಕ್ರಮ ಮತ್ತು ಮಳೆ ಬೀಳೋ ಸಮಯದಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಈ ಮಳೆಯಿಂದ ಆಗುವ ಮುಖ್ಯ ಪರಿಣಾಮಗಳು ಅಥವಾ ಎದುರಿಸಬೇಕಾಗಿರೋದು ಅಂದರೆ, ಒಂದು ನೇರ ಪರಿಣಾಮ ಅಂದರೆ ಮಳೆ ಅತಿ ಹೆಚ್ಚು ಬೀಳುವಾಗ ವಾತಾವರಣದಲ್ಲಿ ಅಥವಾ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿಯಾಗಿ ಕಾಯಿ ಉದುರೋದು ಸ್ವಾಭಾವಿಕ, ಮತ್ತು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಗಿಡಗಳು. ಇದು ನೇರ ಪರಿಣಾಮ ಮಳೆಯಿಂದ. ಮತ್ತು ಪರೋಕ್ಷವಾಗಿ ಏನಾಗುತ್ತೆ ಅಂದರೆ, ಈ ಮಳೆಗಾಲದಲ್ಲಿ ಈ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರೋದ್ರಿಂದ ಈ ಶಿಲೀಂಧ್ರ ರೋಗಗಳ ಹಾವಳಿ ಜಾಸ್ತಿ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಕಾಡೋದು ಅಂದರೆ ಈ ರೋಬಸ್ಟ ಅಥವಾ ಅರೇಬಿಕ ಎರಡಕ್ಕೂ ಕೊಳೆ ರೋಗ ಅಂತೀವಿ. ಎಲೆ ಕಾಯಿ ಎರಡೂ ಕೊಳೆಯುತ್ತೆ. ಕೆಲವೊಮ್ಮೆ ಈ ತೊಟ್ಟು ಕೊಳೆಯ ರೋಗ ಅದು ಬೇರೆ ರೋಗಾಣುವಿಂದ ಬರುತ್ತೆ. ಮತ್ತು ಅರೇಬಿಕಗಳಲ್ಲಿ ಎಲೆ ತುಕ್ಕು ರೋಗಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಮತ್ತು ಈ ಕೀಟಗಳು ತಗೊಂಡ್ರೆ ಮಳೆಗಾಲದಲ್ಲಿ ಅಷ್ಟು ಕೀಟಗಳ ಹಾವಳಿ ಇರೋದಿಲ್ಲ. ಕೆಲವೊಂದು ಆ ಮಳೆಗಾಲಕ್ಕೆ ಸೀಮಿತವಾಗಿರುವಂಥದ್ದು ಕಂಬಳಿ ಹುಳು ಅಂತ ಹೇಳ್ತೀವಿ, ಬೇರು ತಿನ್ನುವಂಥ ಹುಳು, ಬೇರು ಹುಳು ಅಂತೀವಿ. ಮತ್ತು ಈ ಸಣ್ಣ ಗಿಡಗಳಿಗೆ ಈ ಬೇರಿನಲ್ಲಿ ಇಟ್ಟು ತಿಗಣೆ ಮಿಲಿಬಾಕ್ಸು ಅವು ಬೇರಿಗೆ ಹೋಗಿ ಬೇರನ್ನು ರಸ ಇರ್ತಾ ಇರ್ತವೆ.
1: ಸಣ್ಣ ಗಿಡಗಳಲ್ಲಿ
2: ಹೊಸ ಗಿಡ, ಹೊಸ ತೋಟಗಳಲ್ಲಿ.
1: ಇನ್ನು ಮುಖ್ಯವಾಗಿ ನಾವು ನೇರ ಪ್ರಭಾವಕ್ಕೆ ಬಂದರೆ ಈ ಕಾಯಿ ಉದುರೋದು ಮತ್ತು ಗಿಡಗಳು ಹಳದಿ ಆಗೋದು ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಇದು ಯಾವಾಗ ಆಗುತ್ತೆ ಅಂದರೆ, ಈ ಸ್ವಾಭಾವಿಕ ಮಳೆಗಾಲದಲ್ಲಿ ಮಳೆ ನೋಡಿದಾಗ ಒಂದು 10 ದಿನ ಅಥವಾ 15 ದಿನ ಮಳೆ ಎಡಬಿಡದೆ ಬಿದ್ದರೆ,
1: ಸತತವಾಗಿ ಬಿದ್ದರೆ
2: ಆವಾಗ ವೆಟ್ ಫೀಟ್ ಸಿಂಪ್ಟಮ್ ಅಂತೀವಿ. ಅಂದರೆ ಮಣ್ಣಿನಲ್ಲಿ
1: ತೇವಾಂಶ
2: ಜಾಸ್ತಿ ಆಗಿ ಸ್ಯಾಚುರೇಷನ್ ಅಂತ ಆಗ ಆದಾಗ ಈ ಕಾಫಿ ಗಿಡದ ಬೇರಿಗೆ ಉಸಿರಾಡಲಾಗಲ್ಲ. ಆವಾಗ ಅದೇನಾಗುತ್ತೆ, ಕಾಯನ್ನು ಉದುರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಕ್ರಮೇಣ ಅದು ಜಾಸ್ತಿ ಆದಾಗ ಎಲೆನೂ ಉದುರಿಸುತ್ತೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದನ್ನ ನಾವು ತಡೆಯಲು ಏನಂದ್ರೆ, ಮೊದಲಾಗಿ ಈ ಬಸಿ ಕಾಲುವೆಗಳನ್ನ
1: ತೆಗಿಬೇಕು,
2: ಸ್ವಚ್ಛ ಮಾಡಬೇಕು. ಅಥವಾ ಬಸಿ ಕಾಲುವೆ ಇಲ್ಲ ಅಂದ್ರೆ ತಯಾರಿ ಮಾಡ್ಕೊಳ್ಬೇಕು ಮಳೆಗಿನ ಮುಂಚೆನೆ. ಮತ್ತೆ ತೊಟ್ಟಲು ಗುಂಡಿಗಳಂತೀವಿ, ಅವನ್ನ ಸ್ವಚ್ಛ ಮಾಡಬೇಕು. ಇಳಿಜಾರುಗಳಲ್ಲಿ ಪೋಷಕಾಂಶ, ಮಣ್ಣು ಸವೆತ
1: ತಡಿಬಹುದು.
2: ಸೊ ಇದು ತೊಟ್ಟು ಗುಂಡಿಗಳನ್ನ ಮೊದಲು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ,
1: ಈಗಾಗಲೇ ಹಿಂದೆ ಏನಾದ್ರು ತೆಗೆದಿದ್ರೆ ಅದರಲ್ಲಿ ಈ ಮೇಲ್ಮಣ್ಣೆಲ್ಲ ಕೊಚ್ಚಿಯಾಗಿ ಅದು ಬಂದು ಸಂಗ್ರಹಣೆ ಆಗಿರುತ್ತೆ. ಮತ್ತೆ ಈ ಗಿಡ ಮರಗಳ ಎಲೆಗಳು ಕೂಡ ಅದರಲ್ಲಿ ಬಿದ್ದಿರ್ತವೆ. ಅದು ಚೆನ್ನಾಗಿ ಕಳೆದಿದ್ರೆ ಗೊಬ್ಬರವಾಗೂ ಕೂಡ ಬಳಸ್ಕೋಬಹುದು. ಈ ಸಂದರ್ಭದಲ್ಲಿ ಅವನ್ನ ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದ ನಾವು ಏನು ಮೇಲ್ಮಣ್ಣು ಕೊಚ್ಚಣೆ ಆಗುತ್ತೆ ಅದರ ಸಂಗ್ರಹಣೆಗೂ ಅನುಕೂಲ ಮಾಡಿಕೊಡ್ಬೋದು. ಜೊತೆಗೆ ಈ ಬೇರೆ ಕೃಷಿ ತ್ಯಾಜ್ಯಗಳು ಅಂತೀವಲ್ಲ, ಅವುಗಳ ಸಂಗ್ರಹಣೆಗೂ ಕೂಡ ಅವಕಾಶ ಮಾಡಿಕೊಡ್ಬೋದು. ಅದನ್ನ ಸ್ವಚ್ಛ ಮಾಡ್ಕೊಳ್ಳೋದು ಬಹಳ ಮುಖ್ಯ.
2: ಬಹಳ ಮುಖ್ಯ ಸರ್.
1: ಅಂದ್ರೆ ಹೆಚ್ಚಿನ ನೀರನ್ನು ಕೂಡ ಬಸ್ದಂತಾಗತ್ತೆ ಅದರಿಂದ.
2: ಹೌದು, ನೀರು ತಡೆದಿಡ್ದಂಗ ಆಗುತ್ತೆ.
1: ಬಸಿಗಾಲುಗಳನ್ನು ಕೂಡ ತೆಗಿಬೇಕು,
2: ನೀರು ಹರಿದು ಹೋಗೋ ತರ ನೋಡ್ಕೊಳ್ಬೇಕು. ಮತ್ತೆ ಏನಂದ್ರೆ, ಈ ಗಿಡದ ಬುಡದಲ್ಲಿ ಎಲ್ಲ ತರಗು ಬಿದ್ದಿರುತ್ತಲ್ಲ, ಬೇಸಿಗೆಯಲ್ಲಿ ನಾವು ತೇವಾಂಶ ರಕ್ಷಣೆ ಮಾಡಕ್ಕೆ ಹಾಕಿರ್ತೀವಿ ತರಗು ಬುಡಕ್ಕೆ. ಈ ಮಳೆಗಾಲದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅದನ್ನ ತೆಗೆದು 4 ಗಿಡ ಮಧ್ಯದಲ್ಲಿ ರಾಶಿ ಮಾಡ್ಬೇಕು. ಈ ತರಗು ಬುಡದಲ್ಲಿದ್ರೆ ಅಲ್ಲಿ ತೇವಾಂಶ ಜಾಸ್ತಿ ಆಗಿ ಎಲೆ ಉದುರೋದು ಅಥವಾ ಬೇರೆ ರೋಗಗಳಿಗೆ ಮಾರಕವಾಗುತ್ತೆ. ಅದೊಂದು ಮಾಡ್ಬೇಕು. ಮತ್ತೆ ಈ ಗಿಡಗಳಲ್ಲಿ ಚಿಗುರು ಮತ್ತೆ ಕಂಬು ಚಿಗುರು ಇವೆಲ್ಲ ಬೆಳೆದು ಇರುತ್ತೆ, ಗಾಳಿ ಆಡೋ ತರ ಮಾಡ್ಬೇಕಾದ್ರೆ,
1: ನಮ್ಮ ರೈತರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನೆತ್ತಿ ಬಿಡಿಸೋದು ಅಂತ.
2: ನೆತ್ತಿ ಬಿಡಿಸ್ಬೇಕು, ಪುಡಿ ಚಿಗುರು ತೆಗಿಯೋದಂತಾರೆ, ಕಂಬ ಚಿಗುರು, ಇವನ್ನೆಲ್ಲ ತೆಗಿಬೇಕು. ಮಳೆಗಾಲದ ಮುಂಚೆ ಮಾಡಿದ್ರೆ, ಗಾಳಿ ಆಡಿದ್ರೆ ಈ ರೋಗಗಳು ಎಲ್ಲ

0: ಅದನ್ನು ತಡಿಬೋದು.
1: ಅಂದರೆ ಅಲ್ಲಿ ಸೂರ್ಯನ ಬೆಳಕು ಶಾಖ ಬೀಳೋ ರೀತಿಯಲ್ಲಿ ನೆತ್ತಿ ಬಿಡಿಸ್ಬೇಕಾಗುತ್ತೆ.
0: ನೆತ್ತಿ
1: ಅಂದರೆ
0: ಬಿಡಿಸ್ಬೇಕಾಗುತ್ತೆ.
1: ಅದು ಒಂದು 15 ಸೆಂಟಿಮೀಟರ್ನಷ್ಟು ತ್ಯಾಜ್ಯ ಇರಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಮಾಡಬಾರ್ದು.
0: ಮಾಡಬಾರ್ದು.
1: ಅದು ವಿಶೇಷವಾಗಿ ಅರೇಬಿಕಾ ತೋಟಗಳಲ್ಲಿ,
0: ಅರೇಬಿಕಾ ತೋಟದಲ್ಲಿ ನೆತ್ತಿ ಜಾಸ್ತಿ ಬಿಡಿಸ್ಬಾರ್ದು.
1: ಬಿಡಿಸಬಾರ್ದು.
0: ರೋಬಸ್ಟಾದಲ್ಲಿ
1: ಬಿಡಿಸ್ಬೋದು.
0: ಬಿಡಿಸ್ಬೋದು.
1: ಅಂದರೆ ಅರೇಬಿಕಾದಲ್ಲಿ ಬಿಡಿಸಿದ್ರೆ ಕೀಟದ ಹಾವಳಿ ಜಾಸ್ತಿ ಆಗ್ಬೋದು.
0: ಈ ಬಿಳಿ ಕಾಂಡ ಕೊರಕದ ಹಾವಳಿ, ಅದು ಎಲ್ಲಿ ಸ್ವಲ್ಪ ಜಾಗ ಸಿಗುತ್ತೆ ಅಲ್ಲಿ ಅದನ್ನು ಆಕ್ರಮಣ ಮಾಡುತ್ತೆ, ಮೊಟ್ಟೆ ಇಡಕ್ಕೆ ಅವಕಾಶ ಕೊಟ್ಟಂಗೆ.
1: ಅಂದರೆ ಬೆಳಕು ಬಿದ್ದಷ್ಟು ಅದಕ್ಕೆ ಒಂದು ಅವಕಾಶ ಆದಂಗೆ ಆಗುತ್ತೆ ಅಂತೀರಿ. ಅದರಿಂದ ಅರೇಬಿಕಾ ಗಿಡಗಳಲ್ಲಿ ನೆಟ್ಟಿ ಬಿಡಿಸುವಾಗ ವಿಶೇಷವಾದ ಗಮನ ಕೊಡಬೇಕು.
0: ಹೌದು.
1: ಮತ್ತೆ ಕಂಬ ಚಿಗುರನ್ನು ತೆಗಿತಲೇ ಇರಬೇಕಾಯ್ತು ಆಗಿಂದಾಗಿ.
0: ಹೌದು ಹೌದು.
1: ಬಿಡುತ್ತೆ
0: ಅದು ನಮ್ಮ ಪೋಷಕಾಂಶಗಳನ್ನು ತಗೊಂತ ಇರುತ್ತೆ ಬಿಟ್ರೂ. ಆದ್ರಿಂದ ಅದನ್ನು ಕಂಬ ಚಿಗುರು ಪುಡಿ ಚಿಗುರು ನೆತ್ತಿ ಬಿಡಿಸ್ಕೊಂಡು ಸ್ವಲ್ಪ ಗಾಳಿ ಆಡೋ ಥರ ಇಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ರೋಗಗಳನ್ನು ತಡೆಗಟ್ಟಬಹುದು.
1: ಅಂದ್ರೆ ಈಗ ಕೆಲವೊಂದು ನೇರವಾಗಿ ಬರೆಯುವಂತ ರೆಕ್ಕೆಗಳು ಕೂಡ ತೆಗಿಬೇಕು ಅಂತಾರೆ.
0: ಅಡ್ಡರೆಕ್ಕೆಗಳು
1: ಸುತ್ತಕೊಂಡು ಒಳಗಡೆ ಬರುವಂತ ರೆಕ್ಕೆಗಳು,
0: ಗಾರ್ಬಂಡೈಸರ್ ಅಂತಾರೆ, ಗಿಡದ ಬುಡಕ್ಕೆ ಬರುವಂತವನ್ನೆಲ್ಲ ತೆಗಿಬೇಕು. ಗಿಡ ಕಸಿ ಅಂತಾರೆ. ಅದಲ್ಲದೆ ನಾವು ಈ ಪಾಲ್ವಾಣ ಹಾಕಿರ್ತೀವಿ, ತಾತ್ಕಾಲಿಕ ನೆರಳು, ಅದು ಮಳೆಗಾಲಕ್ಕಿಂತ ಮುಂಚೆ ಅದನ್ನ ನಾವು ಮಟ್ಟ ಮಾಡಬೇಕು, ಎಲ್ಲ ಕಡ್ದು ಇಡಬೇಕು. ಮತ್ತೆ ಮುಂದಿನ ವರ್ಷಕ್ಕೆ ನಾವು ನಾಟಿನೂ ಮಾಡಬಹುದು.
1: ಮುಂದಿನ ಸರಿಗೆ ನಮಗೆ ನೆರಳಿನ ಮರಗಳು
0: ಬೇಕಾಗುತ್ತೆ. ಮಳೆಗಾಲಕ್ಕಿಂತ ಸ್ಟಾರ್ಟ್ ಆಗುವಾಗ ಮಾಡಿದ್ರೆ ಅವು ಬೇಗ ಚಿಗರಿ ನಮಗೆ ಬಿಸಿಲು ಬರೋಷ್ಟೊತ್ತಿಗೆ ರೆಡಿ ಇರ್ತವೆ.
1: ಅಂದ್ರೆ ಕಾಂಡದ ತುಂಡುಗಳನ್ನೇ ನೆಡಬಹುದು.
0: ನೆಡಬಹುದು
1: ಪಾಲ್ವಾಣದ್ದು. ಮತ್ತೆ ಈ ಶಾಶ್ವತ ಮರಗಳಿದ್ರೆ ಅದರದ್ದು ಸ್ವಲ್ಪ ತೆಳುಗೊಳಿಸಲೇಬೇಕಾಗುತ್ತೆ.
0: ಅದನ್ನ ಸ್ವಲ್ಪ ತೆಳುಗೊಳಿಸಬೇಕು. ಅದು ಈ ಮಳೆಗಾಲ ಆರಂಭಕ್ಕಿಂತ ಮುಂಚೆ
1: ಮಾಡಿರ್ಲೇಬೇಕು.
0: ಮಾಡಿರ್ಲ ಮೇ ಜೂನ್ ಅಥವಾ ಏನೋ ಮಾಡಿಲ್ಲ ಅಂದ್ರೆ ಈಗ ಮಳೆ
1: ಬೇಗ ಮಾಡೋದು ಒಳ್ಳೇದು.
0: ಬಿಡು ಕೊಟ್ಟಾಗ ಮಾಡೋದು ಒಳ್ಳೇದು.
1: ಅಂದ್ರೆ ನಮ್ಮ ಗಿಡದಿಂದ ಒಂದು 30-40 ಅಡಿ ಎತ್ತರದವರೆಗು ನೆರಳನ್ನು
0: ತೆಗಿಬೇಕಾಗುತ್ತೆ.
1: ಅಲ್ಲಿವರೆಗಾದ್ರೂ ಗಾಳಿ ಬೆಳಕು
0: 40 ಅಡಿ ಇದು ಶಾಶ್ವತ, ಇದು 12 ಅಡಿಯಲ್ಲಿ ಇದು ತಾತ್ಕಾಲಿಕ. ಅದನ್ನ ಪೂರ್ಣ ಮಟ್ಟ ಮಾಡಬೇಕು ಮಳೆಗಾಲದಲ್ಲಿ. ಅದು ನಾವು ಮಳೆ ನಿಂತ ಅಷ್ಟೊತ್ತಿಗೆ ಅದು ಚಿಗುರು ಬಂದಿರುತ್ತೆ ಬೇಸಿಗೆ ಅಷ್ಟೊತ್ತಿಗೆ.
1: ಈಗ ಪೋಷಕಾಂಶಗಳು ಕೊಚ್ಚಣೆ ಆಗಿರ್ತಾವಲ್ಲ, ಏನಾದರೂ ಕೊಟ್ಟರು ಕೊಡಬಹುದಾ ಪೋಷಕಾಂಶಗಳು?
0: ಇದು ಏನಾಗುತ್ತೆ ಅಂದ್ರೆ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ತೇವಾಂಶ ಇರೋದ್ರಿಂದ ಬೇರುಗಳೆಲ್ಲ ನಿಷ್ಕ್ರಿಯ ಆಗಿರ್ತವೆ,
1: ಹೀರ್ಕೊಳ್ಳಲ್ಲ,
0: ಒಂಥರ ಜಡಗಟ್ಟ ತರ ಆಗಿರುತ್ತೆ. ಇದಕ್ಕೆ ಏನಂದ್ರೆ ಮಳೆಗಾಲದಲ್ಲಿ ಬಿಡು ಕೊಟ್ಟಾಗ ಆಗಸ್ಟ್ ತಿಂಗಳಲ್ಲಿ 1 ಎಕರೆಗೆ 50 ಕೆಜಿ ಅಷ್ಟು ಯೂರಿಯಾನ ಹಾಕಿದ್ರೆ ಆ ಬೇರುಗಳು ಸ್ವಲ್ಪ ಹೀರ್ಕೊಂತವೆ, ಮತ್ತೆ ಅವು ಚಟುವಟಿಕೆ ಪ್ರಾರಂಭ ಆಗುತ್ತೆ.
1: ಅಂದ್ರೆ ಅವಾಗ ಗಿಡಗಳ ಎಲೆಗಳು ಕೂಡ ಹಸಿರಾಗ್ತವೆ,
0: ಹಳದಿ ಆಗಿರೋಂಥವು ಹಸಿರಾಗ್ತವೆ.
1: ಅದೊಂದು ಅವಕಾಶ ಇರುತ್ತೆ. ಅಂದ್ರೆ ಸ್ವಲ್ಪ ಮಳೆ ಕಡಿಮೆ ಆಗಬೇಕು.
0: ಮಳೆ ಬಿಡು ಬಿಡ್ಬೇಕು, ಇಲ್ಲ ಮಳೆಯಲ್ಲೇ ಹಾಕಿದಾಗ ಅದು
1: ಮತ್ತೆ
0: ಕೊಚ್ಚಣೆ ಆಗುತ್ತೆ, ನಿಲ್ಲಲ್ಲ. ಹಾಕಕ್ಕೂ ನಮಗೆ ಆಗೋದಿಲ್ಲ ಮಳೆಯಲ್ಲಿ ಗೊಬ್ಬರನ.
1: ಇವು ಮುಖ್ಯವಾಗಿ ನೇರವಾಗಿ ಪ್ರಭಾವ ಬೀರುವಂತ ಅಂಶಗಳ ನಿರ್ವಹಣೆ ಬಗ್ಗೆ. ಇನ್ನು ಈ ಪರೋಕ್ಷ ಪರಿಣಾಮಗಳು ಅಂತ ತಾವು ಹೇಳಿದ್ರಿ.
0: ಹೌದು.
1: ರೋಗಗಳ ಒಂದು ನಿರ್ವಹಣೆ ಹೇಗೆ ಅಂತೀರಿ?
0: ಇವು ಮಳೆಗಾಲಕ್ಕೆ ಸೀಮಿತವಾದಂತ ರೋಗಗಳು. ಮುಖ್ಯವಾಗಿ ಬರೋದು ಕೊಳೆ ರೋಗ, ರೋಬಸ್ಟ್ ಆಗಲಿ ಅರೇಬಿಕಾ ಆಗಲಿ. ಈ ಕೊಳೆ ರೋಗಕ್ಕೆ ಏನಪ್ಪ ಅಂದ್ರೆ ಮೊದಲೇ ತಿಳಿಸ್ದಂಗೆ ನೆತ್ತಿ ಬಿಡಿಸೋದು, ನೆರಳನ್ನ ಕಡಿಮೆ ಮಾಡೋದು, ಚಿಗುರು ಬಿಡಿಸೋದು, ಮತ್ತೆ ಮುಖ್ಯವಾಗಿ ಈ ಸಿಲ್ವರ್ ಮರದ ಎಲೆಗಳು ಗಿಡದ ಮೇಲೆ ಬಿದ್ದಿರ್ತವೆ ಅಥವಾ ಯಾವ್ದಾದ್ರು ಕಾಡು ಮರದ ಎಲೆಗಳು, ಅವನ್ನೆಲ್ಲ ತೆಗಿಬೇಕು. ಸ್ವಲ್ಪ ಗಾಳಿ ಆಡೋ ಅಂತ ಮಾಡಬೇಕು. ಮತ್ತೆ ಯಾವ್ಯಾವ ತಾಕುಗಳಲ್ಲಿ ಅಂದ್ರೆ ಹೋದ ವರ್ಷ ಆ ಭಾಗದಲ್ಲಿ ಕೊಳೆ ರೋಗ ಇದೆ ಅಂತ ಕಂಡು ಬಂದಲ್ಲಿ ಅಂತವಕ್ಕೆ ನೀವು ಮೊದಲೇ 1% ಬ್ರೋಡೋ ದ್ರಾವಣವನ್ನ ಸಿಂಪಡಣೆ ಮಾಡ್ಬೇಕು ಮಳೆಗಿನ್ನ ಮುಂಚೆನೆ. ಇದೊಂಥರ ವ್ಯಾಕ್ಸಿನೇಷನ್ ಇದ್ದಂಗೆ, ಮುಂಜಾಗ್ರತಾ ಕ್ರಮ. ಇದು ಮಾಡೋದ್ರಿಂದ ನಾವು ಕೊಳೆ ರೋಗ, ಎಲೆ ತುಕ್ಕು ರೋಗ ಮತ್ತೆ ತೊಟ್ಟು ಕೊಳೆ ರೋಗ ಮೂರಕ್ಕೂ 1-2 ತಿಂಗಳವರೆಗೂ ನಿಯಂತ್ರಣ ಕೊಡುತ್ತೆ. ಮತ್ತೆ ಈ ಬೋಡೋ ಜೊತೆಗೆ 50 ಮಿಲಿ ಪ್ಲಾನೋಫಿಕ್ಸ್ ಅನ್ನು ಸೇರಿಸಿದ್ರೆ ಸ್ವಲ್ಪ ಕಾಯಿ ಉದುರೋದನ್ನ ತಡೆಯಬಹುದು. ಇದು ಕೊಳೆ ರೋಗಕ್ಕೆ. ಮತ್ತೆ ಇದು ಮಾಡಿ ಆದ್ಮೇಲೆ ಮತ್ತೆ ಕೊಳೆ ರೋಗ ಕಂಡಲ್ಲಿ ಯಾವಾಗಾದ್ರೂ ಮುಂಗಾರು ಟೈಮಲ್ಲಿ ಬಿಡು ಸಿಕ್ಕಿದಾಗ ಈ ಕೊಳೆ ರೋಗ ಇದ್ದಲ್ಲಿ ಅಂತ ಕಡೆ ನಾವು ಅವನ್ನ ತೆಗೆದು ನಾಶ ಮಾಡಿ ಅದಕ್ಕೆ ನಾವು ಈ ಬೆವಿಸ್ಟಿನ್ ಕಾರ್ಬನ್ ಡೈಸಿಮ್ ಅಂತೀವಿ, ಅದು 2 ಗ್ರಾಂ 1 ಲೀಟರ್ಗೆ ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕು. ಅದಿಲ್ಲ ಅಂದ್ರೆ ಈಗ ಹೊಸದಾಗಿ ರಾಸಾಯನಿಕಗಳು ಬಂದಿದ್ದಾವೆ, ಅವು ಅಂದ್ರೆ ಟ್ಯೂಬಿಕೋನೋಜಲ್ ಅಂತ, ಇದು 200 ml 1 ಬ್ಯಾರೆಲ್ ನೀರಿಗೆ ಸಿಂಪಡಣೆ ಮಾಡಬೇಕು. ಅಂದ್ರೆ ಮಳೆಗಾಲದ ಬಿಡುವ ಸಮಯದಲ್ಲಿ ಟ್ಯೂಬಿಕೋನೋಜಲ್ ಅಂತ. ಅದು ಇಲ್ಲಾಂದ್ರೆ ಒಪೆರಾನೋ ಅಂತ ಬರುತ್ತೆ, ಅದನ್ನು ಅಷ್ಟೇ 200 ml ಅನ್ನ ನಾವು 1 ಬ್ಯಾರೆಲ್ ನೀರಿಗೆ ಹಾಕಿ ಮಳೆಗಾಲದ ಬಿಡುವ ಸಮಯದಲ್ಲಿ ಯಾವ್ಯಾವ ತಾಕುಗಳಲ್ಲಿದ್ರೆ ಅಲ್ಲಿ ಮಾತ್ರ ಸಿಂಪಡಣೆ ಮಾಡಬೇಕು. ಇದು ತೊಟ್ಟು ಕೊಳೆ ರೋಗಕ್ಕೂ ಅಥವಾ ಕೊಳೆ ರೋಗ 2ಕ್ಕೂ ಆಗುತ್ತೆ.
1: ಮತ್ತೆ ತುಕ್ಕು ರೋಗನೂ ಬರುತ್ತೆ.
0: ತುಕ್ಕು ರೋಗ

0: ನಮಗೆ ಅರೇಬಿಕಾದಲ್ಲಿ ಕಾಣೋದು, ರೋಬಸ್ಟಾದಲ್ಲಿ ಇದು ಅಷ್ಟು ಬಾಧೆ ಕೊಡಲ್ಲ. ಅರೇಬಿಕಾದಲ್ಲಿ ಯಾವ ತಳಿಗಳಲ್ಲಿ ತುಕ್ಕು ರೋಗ ಬರುತ್ತೆ ಅಂಥವುದರಲ್ಲಿ ನಾವು ಇದಕ್ಕೆ 0.5% ಬೋಡೋ ಮಿಕ್ಸರನ್ನು ಸ್ಪ್ರೇ ಮಾಡ್ತೀವಿ. ಇಲ್ಲಿ 1 kg ಮೈಲಿತ್ತು, 1 kg ಸುಣ್ಣ ಸ್ಪ್ರೇ,
1: ಒಂದು ಬ್ಯಾರಲ್ ನೀರಿಗೆ,
0: 1% ಮಾಡುವಾಗ 2 kg 2 kg
1: ಹಾಕೋಬೇಕು. ಮೈಲ್ ತುತ್ತ ಮತ್ತು ಸುಣ್ಣ
0: ಸುಣ್ಣ, ಇದು ತುಕ್ಕು ರೋಗಕ್ಕೆ ಅರೇಬಿಕ ತಾಕುಗಳಲ್ಲಿ.
1: ಅಂದ್ರೆ ಎಲೆಗಳಿಗೆ ಸಿಂಪರಣೆ ಮಾಡಬೇಕು,
0: ಇದನ್ನ ಎಲೆಗಳ ಮೇಲ್ಭಾಗ ಮತ್ತೆ ಕೆಳಭಾಗಕ್ಕೆ ತಾಗುವಂತೆ ಸಿಂಪರಣೆ ಮಾಡಬೇಕು.
1: ಅಂದ್ರೆ ಈ ಕೊಳೆ ರೋಗ ಆಗ್ಬೋದು ಮತ್ತು ಈ ತೊಟ್ಟು ಕೊಳೆ ರೋಗ ಆಗ್ಬಹುದು. ಈ ಶಿಲೀಂದ್ರನಾಶಕ ಮತ್ತು ರಾಸಾಯನಿಕಗಳನ್ನ ಸಿಂಪರಣೆ ಮಾಡುವಾಗ ಅದು ಚೆನ್ನಾಗಿ ಎಲೆಗಳು ನೆನೆಯೋ ರೀತಿ, ತೊಟ್ಟುಗಳು ನೆನೆಯೋ ರೀತಿಯಲ್ಲಿ, ಕಾಯಿಗಳಿಗೂ ಸಿಂಪರಣೆ ಮಾಡಿ,
0: ಕಾಯಿಗಳಿಗೂ ಸಿಂಪರಣೆ ಮಾಡಿ,
1: ಅದು
0: ಚೆನ್ನಾಗಿ ಎಲ್ಲ ಕಡೆ ಬಿದ್ದರೆ ನಮ್ಗೆ ಎಲ್ಲೂ ರೋಗ ಬರ್ದಂಗೆ ತಡೆಯಬಹುದು. ಇದಲ್ಲದೆ ಈ ತುಕ್ಕು ರೋಗ ಮತ್ತೆ ನಾವು ಮಳೆಗಾಲದಲ್ಲಿ ಜಾಸ್ತಿ ಆದರೆ ಬಿಡು ಇದ್ದಾಗ

0: ಎಲೆಗಳು ನೆನೆಯೋರೀತಿ
1: ಎಲೆಗಳು ನೆನೆಯಬೇಕು,
0: ತೊಟ್ಟುಗಳು ನೆನೆಯೋರೀತಿಯಲ್ಲಿ ಕಾಯಿಗಳಿಗೂ ಸಿಂಪಡಣೆ ಮಾಡಿ,
1: ಕಾಯಿಗಳಿಗೆ ಸಿಂಪಡಣೆ ಮಾಡಿ.
0: ಅದು
1: ಚೆನ್ನಾಗಿ ಎಲ್ಲ ಕಡೆ ಬಿದ್ದರೆ ನಮ್ಗೆ ಎಲ್ಲೂ ರೋಗ ಬರ್ದಂಗೆ ತಡೆಯಬೋದು. ಇದಲ್ಲದೆ ಈ ತುಕ್ಕು ರೋಗ ಮತ್ತು ನಾವು ಮಳೆಗಾಲದಲ್ಲಿ ಜಾಸ್ತಿ ಆದರೆ ಬಿಡು ಇದ್ದಾಗ ಈ ಕಾಂಟಾಫ್ ಅಂತ ಎಕ್ಸಾಕೋನೋಸಲ್, ಇದು 400 ml ಪರ್ ಬ್ಯಾರಲ್ಗೆ ಸಿಂಪಡಣೆ ಮಾಡ್ಬೋದು, ಅಥವಾ ಒಪೆರಾನು ಅದಕ್ಕೆ ಆಗುತ್ತೆ. ಒಪೆರಾ ಅಂದರೆ 200 ml ಪರ್ ಬ್ಯಾರಲ್, ಅದನ್ನು ಸಿಂಪಡಣೆ ಮಾಡಿದ್ರೆ ಎಲೆ ತುಕ್ಕು ರೋಗ ಅರೇಬಿಕಾದಲ್ಲಿ ಕಂಟ್ರೋಲ್ ಮಾಡಬಹುದು.
0: ಅಂದ್ರೆ ಹೆಕ್ಸಾಕೋನಸೋಲ್ ಆದ್ರೆ ಪ್ರತಿ ಲೀಟರ್ ನೀರಿಗೆ
1: 400 ml,
0: ಅಂದ್ರೆ 1 ಲೀಟರ್ಗೆ 2 ml,
1: 2 ml.
0: ಅದೇ ಒಪೆರಾ ಆದ್ರೆ 1 ಲೀಟರ್ ನೀರಿಗೆ 1 ml,
1: 1 ml
0: ಆ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಮುಖ್ಯವಾಗಿ ನಮ್ಮ ರೈತರು ಬ್ಯಾರಲ್ ಲೆಕ್ಕದಲ್ಲೇ ಅದನ್ನ ತಯಾರಿಸಿಕೊಂಡು ಸಿಂಪಡಣೆ ಮಾಡ್ತಾರೆ.
1: ಹೌದು, ಅದಕ್ಕೆ ಬ್ಯಾರಲ್ ಲೆಕ್ಕದಲ್ಲಿ ನಾವು ಶಿಫಾರಸನ್ನು ಕೊಡ್ತಾರೆ,
0: ರಾಸಾಯನಿಕಗಳ ಶಿಫಾರಸು ಕೊಡ್ತಾ ಇದ್ದಾರೆ. ಇವು ಮುಖ್ಯವಾಗಿ ಮಳೆಗಾಲದಲ್ಲಿ ಬರುವಂತ ರೋಗಗಳು. ಕೀಟಪೀಡೆಗಳ ಹಾವಳಿನೂ ಏನಾದರೂ ಇರುತ್ತಾ?
1: ಮುಖ್ಯವಾಗಿ ಮಳೆಗಾಲಕ್ಕೆ ಬರುವಂತವು ಕಂಬಳಿ ಹುಳ ಅಂತೀವಿ, ಮತ್ತೆ ಮಿಡತೆಗಳು. ಅಷ್ಟು ಹೇರಳವಾಗಿ ಬರಲ್ಲ, ಅಲ್ಲಲ್ಲಿ ಕಾಣ್ತವೆ. ಮರಿ ಹುಳ ಇದ್ದಾಗ ಅವು ಗುಂಪು ಗುಂಪಾಗಿರ್ತವೆ ಎಲೆ ಮೇಲೆ, ಅಂಥವನ್ನ ಕಂಡಿದ ತಕ್ಷಣ ಅದನ್ನ ತಗೊಂಡು ಊತಾಕ್ಬೋದು ಅಥವಾ ನಾಶ ಮಾಡ್ಬೋದು. ಮೇ ಜೂನ್ ಅಲ್ಲಿ ಪತಂಗಗಳು ಹಾರಾಡ್ತವೆ, ಅವಾಗ ಲೈಟ್ ಟ್ರಾಪ್ಸ್ ಹಾಕಿ ಅವನ್ನ ಕಂಟ್ರೋಲ್ ಮಾಡ್ತಾರೆ.
0: ಬೆಳಕು ಬಲೆಗಳು ಅಂತೀವಲ್ಲ,
1: ಬೆಳಕು ಬಲೆಗಳು ಹಾಕಿ ಅವನ್ನ ಹಿಡಿದು ಸಾಯಿಸ್ಬೋದು. ಮತ್ತೆ ಇನ್ನೊಂದೇ ಅಂದ್ರೆ ಈ ಮಿಲಿ ಬಗ್ಸ್ ಅಥವಾ ಬೇರು ಇಟ್ಟು ತಿಗಣೆ,
0: ಬೇರಿಗೆ ಬರ್ತವೆ.
1: ಮಳೆಗಾಲದಲ್ಲಿ ಏನಂದ್ರೆ ಯಥೇಚ್ಛು ಮಳೆ ಬೀಳೋದ್ರಿಂದ ಈ ಕೊಂಬೆಗಳಿಂದ ಅವು ಜಾರಿಕೊಂಡು ನೆಲಕ್ಕೆ ಹೋಗ್ತವೆ, ಮತ್ತೆ ಬೇರಲ್ಲಿ ಹೋಗಿ ಸೇರ್ತವೆ. ಸಣ್ಣ ಗಿಡಗಳಿಗೆ ತುಂಬಾ ಹಾವಳಿ ಮಾಡ್ತವೆ
0: ಹೊಸ ತೋಟಗಳಲ್ಲಿ
1: ಅಂದ್ರೆ 5 ವರ್ಷದ ಒಳಗ ಗಿಡಗಳು. ಈ ಬೇರಲ್ಲಿ ನಾವು ಹೆಂಗೆ ಗುರುತಿಸ್ಬೋದು ಅಂದ್ರೆ, ಗಿಡಗಳು ಸ್ವಲ್ಪ ಹಳದಿಯಾಗಿ ಇದ್ದಾಗ ಹತ್ತಿರಕ್ಕೆ ಹೋಗಿ ಬುಡದಲ್ಲಿ ನೋಡಿದ್ರೆ ಇರುವೆಗಳ ಒಂದು ಚಲನವಲನ ಇರ್ತವೆ. ಆಗ ನೀವು ಬುಡನ ಸ್ವಲ್ಪ ಕೆರೆದು ನೋಡಿದಾಗ ಅಲ್ಲಿ ಇಟ್ಟು ತಿಗಣೆ ಕೂತಿರ್ತವೆ ಬಿಳಿ ಬಿಳಿಯಾಗಿ. ಅವು ಇದ್ದಾಗ ಏನಂದ್ರೆ ಅವು ಬೇರಿಂದ ರಸ ಹೀರಿ ಈ ಗಿಡಗಳು ಹಳದಿ ಬಣ್ಣಕ್ಕೆ ತಿರುದು ಪೋಷಕಾಂಶ ಕೊರತೆಯಿಂದ ವೀಕ್ ಆಗಿ ಅಂದ್ರೆ ಸಣ್ಣವಾಗಿ ಇರ್ತವೆ. ಅವಕ್ಕೇನಪ್ಪ ಮಾಡೋದಂದ್ರೆ ಎಲ್ಲೆಲ್ಲಿ ಇರುವೆಗಳು ಗೂಡಿರುತ್ತೆ ಅವನ್ನ ನೋಡಿ ನಾಶಪಡಿಸ್ಬೇಕು. ಮತ್ತೆ ಈ ಬೇರಿಗೆ ರಾಸಾಯನಿಕವನ್ನ ಸುರಿಬೇಕು, ಡ್ರಂಚಿಂಗ್ ಅಂತೀವಿ. ಗಿಡದ ಗಾತ್ರ ನೋಡಿ 1 ಲೀಟರ್ ಇಂದ 3 ಲೀಟರ್ವರೆಗೂ ಇಮಿಡಾಕ್ಲೋರ್ಪ್ರೈಡ್ ಅಂತ ಒಂದು ರಾಸಾಯನಿಕ ಬರುತ್ತೆ, ಅದನ್ನ 1 ಬ್ಯಾರೆಲ್ಗೆ 120 ml. ಮತ್ತೆ ಈ ಬೇರಲ್ಲಿದ್ದಾಗ ಏನಂದ್ರೆ ಇಟ್ಟು ತಿಗಣೆ ಜೊತೆಗೆ ಶಿಲೀಂಧ್ರ ಪದರ ಬೆಳೆದಿರುತ್ತೆ, ಅದಕ್ಕೆ ನಾವು ಕೀಟನಾಶಕ ಜೊತೆಗೆ ಶಿಲೀಂಧ್ರ ನಾಶಕನ ಬೆರೆಸಿ ಅದಕ್ಕೆ ಸುರಿಬೇಕಾಗುತ್ತೆ. ಈ ಟಿಲ್ಟ್ ಅಂತ ಒಂದು ಪ್ರೊಪಿಕೋನೋಸಾಲ್ ಅಂತ,
0: ಪ್ರೊಪಿಕೋನೋಸಾಲ್
1: ಅದು 1 ಬ್ಯಾರೆಲ್ ನೀರಿಗೆ 160 ml ಹಾಕಿ, ಮತ್ತೆ 150 ml ಅಂಟು ದ್ರಾವಣ ಯಾವ್ದಾದ್ರು ಹಾಕಿ 1 ಗಿಡಕ್ಕೆ 1/2 ಲೀಟರ್ ಇಂದ 2 ಲೀಟರ್ ಬುಡದಲ್ಲಿ ಸುರಿಬೇಕಾಗುತ್ತೆ.
0: ಕೀಟನಾಶಕನೂ ಇರಬೇಕಾಗುತ್ತೆ,
1: ಕೀಟನಾಶಕ ಇಮಿಡಾಕ್ಲೋರ್ಪ್ರಿಡ್ ಮತ್ತೆ ಪ್ರೊಪಿಕೋನೋಸಾಲ್.
0: ಇಮಿಡಾಕ್ಲೋರ್ಪ್ರಿಡ್ ಎಷ್ಟು ಹಾಕೋಬೇಕಾಗುತ್ತೆ?
1: ಇಮಿಡಾಕ್ಲೋರ್ಪ್ರಿಡ್ 120 ml
0: 1 ಬ್ಯಾರೆಲ್ ನೀರಿಗೆ,
1: ಪ್ರೊಪಿಕೋನೋಸಾಲ್ 160 ml 1 ಬ್ಯಾರೆಲ್ ನೀರಿಗೆ, ಮತ್ತೆ 150 ml ಅಂಟು ದ್ರಾವಣ ಯಾವ್ದಾದ್ರು ಹಾಕಿ ಗಿಡದ ಬುಡಕ್ಕೆ ಸುರಿದ್ರೆ ಹತೋಟಿ ಸಿಗುತ್ತೆ.
0: ಮತ್ತೆ ಬೇರೆ ಹುಳುಗಳು ಏನಾದರೂ ಬರ್ತಾವ?
1: ಮುಖ್ಯವಾಗಿ ಹೊಸ
0: ತೋಟಗಳಲ್ಲಿ
1: ಹೊಸದಾಗಿ ಗಿಡ ನೆಡುವಾಗ
0: ಎಳೆ ಗಿಡಗಳು ಇರ್ತವೆ,
1: ಎಳೆ ಗಿಡಗಳಿಗೆ ಹಾವಳಿ ಜಾಸ್ತಿ, ಯಾಕಂದ್ರೆ ಬೇರು ಕಡಿಮೆ ಇರುತ್ತೆ, 1-2 ಬೇರನ್ನ ತಿನ್ಬಿಟ್ರೆ ಗಿಡನೆ ಬಾಡೋಗ್ಬಿಡುತ್ತೆ,
0: ಒಣಗೋಗ್ಬಿಡುತ್ತೆ.
1: ಇದಕ್ಕೆ ಮುಖ್ಯವಾಗಿ ನಾವು ಗಿಡ ನೆಡುವಾಗ್ಲೇನೆ ಗುಂಡಿಗಳಲ್ಲಿ 5G ತಿಮ್ಮೆಟ್ ಅಂತ ಬರುತ್ತೆ, ಅದನ್ನ ಗುಂಡಿಗೆ 1-5 ಗ್ರಾಮ್ ಅಷ್ಟು ಸುರಿದು ಆಮೇಲೆ ಗಿಡ ನೆಡಬೇಕಾಗುತ್ತೆ.
0: ಗೆದ್ಲು ಕಾಟ ಏನಿರೋದಿಲ್ಲ ಈಗ
1: ಮಳೆಗಾಲದಲ್ಲಿ, ಗೆದ್ಲು ಕಾಟ ಇರಲ್ಲ, ಅದು ಬೇಸಿಗೆಯಲ್ಲಿ ಇರುತ್ತೆ.
0: ಬಲೆಗಳು ಅಂತ ಹೇಳಿದ್ರಿ, ಕಾಯಿ ಕೊರಕದ ಒಂದು ಹಾವಳಿಗೆ ಬುರೋಕಾ ಬಲೆಗಳನ್ನು ಬಳಸ್ತಾ ಇರ್ತೀವಿ, ಅವನ್ನು ಏನಾದರೂ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತಾ?
1: ಕಾಯಿ ಕೊರಕದ ಬಲೆಗಳಂದ್ರೆ ಈ ಮಳೆ ಶುರುವಾದಾಗ, ಜೂನ್ ಅಲ್ಲಿ ಅಷ್ಟು ಮಳೆ ಇರಲ್ಲ, ಜೂನ್ ಕಡೆವರೆಗೂ ಬಲೆಗಳನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ಜುಲೈ ಆಗಸ್ಟ್ ಅಲ್ಲಿ ಮಳೆ ಯಥೇಚ್ಛಾದಾಗ ಆ ಬಲೆಗಳಲ್ಲಿ ನೀರು ತುಂಬುತ್ತೆ, ಮತ್ತೆ ಕೀಟಗಳು ಅಷ್ಟು ಹಾರಾಡೋಕೆ ಇರಲ್ಲ, ಬಲೆಗಳನ್ನ ನಿರ್ವಹಿಸೋದು ಕಷ್ಟ. ಆ ಸಮಯದಲ್ಲಿ ಬೇಕಾದ್ರೆ ಆ ಬಲೆಗಳನ್ನ ತೆಗೆದಿಟ್ಟು ಮಳೆ ನಿಂತ ತಕ್ಷಣ ಸೆಪ್ಟೆಂಬರ್ 1st ವಾರದಿಂದ ಮತ್ತೆ ಬಲೆಗಳನ್ನ ಇಡ್ಬೋದು. ಮತ್ತೆ ಇನ್ನೊಂದು ಈ ರೆಕ್ಕೆ ಬೋರ್ಲಿಗೂ ಅಷ್ಟೇ, ಅದಕ್ಕೂ ಸೆಪ್ಟೆಂಬರ್ನಿಂದ ಬಲೆಗಳನ್ನ ತೋಟದಲ್ಲಿಟ್ಟರೆ ಡಿಸೆಂಬರ್ವರೆಗೂ ಸುಮಾರು ಬೀಳುತ್ತೆ.
0: ಅಂದ್ರೆ ಅದನ್ನ ಜೈಕಾಮ್ ಬಲೆಗಳು ಅಂತ,
1: ಜೈಕಾಮ್ ಬಲೆಗಳು
0: ಅವನ್ನು ಕೂಡ ಆವಾಗಲೇ ಬಳಸ್ಕೋಬೇಕು.
1: ಜುಲೈ ಆಗಸ್ಟ್ ಅಲ್ಲಿ ಮಳೆ ತೀವ್ರತೆಯಿಂದ ಕೀಟಗಳ ಚಟುವಟಿಕೆ ಅಷ್ಟಿರಲ್ಲ, ಮತ್ತೆ ಅಕಾಲಿಕವಾಗಿ ಹಣ್ಣಾಗಿರೋ ಅಂತ ಒಂದು ಕಾಯಿಗಳು ಹಣ್ಣುಗಳಿದ್ದ

0: ಕಾಫಿ ತೋಟದಲ್ಲಿ ತೆಗೆದು ನಾಶ ಮಾಡಿ ಅಥವಾ ಅವನ್ನ ಕುಯಿಲು ಮಾಡಬೇಕು.
1: ಯಾಕೆಂದ್ರೆ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಈ ಒಂದು ಬೆರಿ ಬೋರರ್
0: ಅಥವಾ ಕಾಯ್ಕೊರಕ ಅಲ್ಲಿ ಅಭಿವೃದ್ಧಿಯಾಗಿ ಎಲ್ಲ ಹಣ್ಣಾಗುವಷ್ಟೊತ್ತಿಗೆ ಮುಖ್ಯ ಫಸಲಿಗೆ ಬರ್ತವೆ.
1: ಮತ್ತು ಇನ್ನೊಂದೇನು ಅಂತಂದರೆ, ಈ ಆಗಸ್ಟ್ ತಿಂಗಳು ಆದಮೇಲಿಂದ ಆ ಕಾಯಿಗಳ ಬೇಳೆಗಳು ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭವಾಗ್ತವೆ.
0: ಹೌದು,
1: ಆ ಸಂದರ್ಭದಲ್ಲೇ ಇವುಗಳ ಹಾವಳಿ ಜಾಸ್ತಿ ಆಗೋದು. ಕಾಯ್ಕೊರಕ
0: ಏನಂದರೆ ಈ ಬೇಳೆ ಗಟ್ಟಿ ಆಗದ ಹೊರತು ಅದು ಒಳಗಡೆ ಹೋಗೋದಿಲ್ಲ,
1: ನಾಭಿಯಲ್ಲೇ ಕಾಯ್ತಾ,
0: ನಾಭಿಯಲ್ಲಿ ತಾಯಿ ಹುಳು ಕಾಯ್ತಾ ಇರುತ್ತೆ. ಆ ಸಮಯದಲ್ಲೇ ನಾವು ಏನಾದರೂ ಕೀಟನಾಶಕ ಅಥವಾ ಜೈವಿಕ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ.
1: ಅಂದರೆ ಈ ಬೆವರಿಯಾ ಬೇಸಿಯಾನ ಅಂತೀವಿ.
0: ಹೌದು, ಬೆವರಿಯಾ ಬೇಸಿಯಾನ ಅರೇಬಿಕಾಗಿ ತೊಗೊಂಡ್ರೆ ಮೊದಲು ಅಕ್ಟೋಬರಲ್ಲಿ ಮಾಡಬೇಕಾಗುತ್ತೆ. ರೋಬಸ್ಟಾಗೆ ಸೆಪ್ಟೆಂಬರ್ವರೆಗೂ ಸಮಯ ಇರುತ್ತೆ.
1: ಅಂದರೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗಲೇ ಮಾಡೋದು ಒಳ್ಳೆಯದು.
0: ಹೌದು, ಈ ಬಿವೇರಿಯಾ ಅನ್ನೋದನ್ನು ಶಿಲೀಂಧ್ರನೇ, ಇದು ಹುಳುಗಳಿಗೆ ರೋಗ ತರುವಂಥ ಶಿಲೀಂಧ್ರ. ಇದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ರಾಸಾಯನಿಕ
1: ಒಂದು ಅಡ್ಡ ಪರಿಣಾಮ
0: ಇರೋದಿಲ್ಲ,
1: ಮತ್ತು ಉಳಿಕೆ ಅಂಶನೂ ಇರಲ್ಲ.
0: ಇರಲ್ಲ
1: ಅಂದರೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಮಾಡಬಹುದು, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ.
0: ಹೌದು,
1: ಮತ್ತು ನಾಭಿ ಹತ್ರ ಕಾಯ್ತಾ ಇರುತ್ತಲ್ಲ ಆ ಹುಳುಗಳಿಗೆ
0: ಆ ಸಮಯದಲ್ಲೇ
1: ದಾಳಿ ಮಾಡುತ್ತೆ ಇದು.
0: ಹೌದು,
1: ಅಂದರೆ ಬೂಸ್ಟ್ ರೀತಿ ಅದು ಹಬ್ಕೊಳ್ಳುತ್ತೆ.
0: ಹಬ್ಕೊಳ್ಳುತ್ತೆ, ಅದು ಈ ಶಿಲೀಂಧ್ರದ ಒಂದು ರಸ ಏನು ಸಿಂಪಡಣೆ ಮಾಡ್ತೀವಿ ಅದನ್ನು ತಾಕಿದ್ರೆ ಸಾಕು, ಅದ್ರ ಮೇಲೆ ಬಿಳಿ ಬಣ್ಣದಾಗಿ ಬೆಳೆದು ಅದು ಮತ್ತೆ ತೋಟದಲ್ಲಿ ಬೇರೆ ಹುಳುಗಳಿಗೆ ಅಲ್ಲೇ ಬೀಜ ಆಗಿ ವೃದ್ಧಿ ಆಗ್ತಾ ಇರುತ್ತೆ.
1: ಓಹೋ, ಮತ್ತೆ ನಾಭಿ ಮೂಲಕ ಬೀಜದ ಒಳಗಡೆನೂ ಇದು ಬೆಳವಣಿಗೆ ಆಗುತ್ತೆ.
0: ಹೌದು, ಶಿಲೀಂಧ್ರ ಯಾಕಂದ್ರೆ ಈ ತಾಯಿ ಹುಳ ಮೊಟ್ಟೆ ಇಟ್ಟ ತಕ್ಷಣ ಅದು ಅಲ್ಲೇ ಕೂತಿರುತ್ತೆ, ಮತ್ತೆ ಅದು ಒಳಗಡೆ ಆಚೆ ಹೋಗಿ ಬರ್ತಾ ಇರುತ್ತೆ. ಆಗ ಈ ಶಿಲೀಂಧ್ರ ಬೀಜಾಣುವನ್ನ ಅದು ಒಳಗಡೆ ತಗೊಂಡೋಗುತ್ತೆ. ಅವಾಗ ಅದರದ್ದು ಮರಿಗಳು ಮೊಟ್ಟೆಗಳು ಬಿವೇರಿಯ ಬ್ಯಾಸಿಯಾನಾಗೆ ತುತ್ತಾಗಿ ಸಾಯಿ ಒಳ್ಳೆ. ಮತ್ತೆ ಈ ಕಾಫಿ ತೋಟದಲ್ಲಿ ಡಿಸೆಂಬರ್ವರೆಗೂ ನೆರಳಿನ ವಾತಾವರಣ
1: ಆರ್ದ್ರತೆ ಇರುತ್ತೆ
0: ಇರುತ್ತೆ ಶಿಲೀಂಧ್ರಗಳು ತುಂಬಾ ಪರಿಣಾಮಕಾರಿಯಾಗಿ ಈ ಕೀಟಗಳು ಹತೋಟಿ ತರ್ತವೆ.
1: ಆದ್ದರಿಂದ ಬೆವೇರಿಯ ಬೇಸಿಯಾನವನ್ನು ಬಳಸ್ಕೋಬಹುದು. ಒಂದು ವೇಳೆ ರಾಸಾಯನಿಕ ಬಳಸೋದಾದ್ರೆ ಯಾವುದು ಬಳಸಬಹುದು ಅನ್ಸುತ್ತೆ ಬೆರಿಬೋರರ್ಗೆ?
0: ಈ ಬೆರಿಬೋರ ರಾಸಾಯನಿಕ ಅಂದ್ರೆ ಅಲ್ಲಿ ಜಾಸ್ತಿ ತೀವ್ರತೆ ಇದ್ದಾಗ ಅವಾಗ ಮಾತ್ರ ಬಳಸಬೇಕು. ಯಾಕಂದ್ರೆ ಈ ಕುಯ್ಯೋ ಸಮಯ ಹತ್ತಿರವಾಗ್ಬಿಟ್ಟಿರುತ್ತೆ. ಸೆಪ್ಟೆಂಬರ್ ಅಂದ್ರೆ ನೆಕ್ಸ್ಟ್ ನಾವು ನವೆಂಬರ್ ತಿಂಗಳಲ್ಲಿ ಕುಯ್ತಾ ಇರ್ತಾರೆ. ಹಂಗಾಗಿ ಕ್ಲೋರ್ಫೈರಿಫಾಸ್ ಅಂತದನ್ನೆಲ್ಲ ಬಳಸೋದಿಲ್ಲ,
1: ಕಡಿಮೆ ಮಾಡಿದ್ದಾರೆ.
0: ಪೆಂಥೋಯೇಟ್ ಅಂತ ಬರುತ್ತೆ, ಅದನ್ನ 400 ಮಿಲಿ ಒಂದು ಬ್ಯಾರೆಲ್ಗೆ ಅಂಟು ದ್ರಾವಣ 150 ml ಯಾವ್ದಾದ್ರು ಹಾಕಿ ಸಿಂಪಡಣೆ. ಅಂದ್ರೆ ಎಲ್ಲಿ ಆ ಕೀಟಗಳು ಜಾಸ್ತಿ ಇರುತ್ತೆ ಅಂತ ತಾಕುಗಳನ್ನ ಗುರುತಿಸಿ ಸ್ಪಾಟ್ ಅಪ್ಲಿಕೇಶನ್ ಅಂತ ಅದಕ್ಕೆ ಸಿಂಪಡಣೆ ಮಾಡಿದ್ರೆ ಸಾಕು.
1: ಅಂದ್ರೆ ಕಾಯಿಗಳಿಗೆ ಸಿಂಪಡಣೆ ಮಾಡಬೇಕು ಮುಖ್ಯವಾಗಿ, ಯಾಕಂದ್ರೆ ಬೇರೆ ಬರೋರ್ ಕಾಯಿಗಳಿಗೆ ಬರುವಂತ
0: ಕಾಯಿಗಳಲ್ಲೇ ಇರೋದು,
1: ಬೇರೆ ಇದಕ್ಕೆ ಅಷ್ಟು ಬರೋದಿಲ್ಲ. ಮತ್ತೆ ಈ ಕ್ರಾಸ್ವೇನ್ ಬಲಿಗಳನ್ನು ಬಳಸ್ಕೊಳ್ತೀವಿ ನಾವು, ಮುಖ್ಯವಾಗಿ ಅದನ್ನ ಯಾವಾಗ ಇಡಬೇಕಾಗತ್ತೆ?
0: ಇದು ಕಾಫಿ ಕಾಂಡ ಕೊರಕಕ್ಕೆ ಸೀಮಿತ ಆಗಿರೋದು.
1: ಅಂದ್ರೆ ಹೆಚ್ಚು ಅರೇಬಿಕಾದಲ್ಲ?
0: ಅರೇಬಿಕಾಕ್ಕೆ ಮಾತ್ರ, ಅರೇಬಿಕಾಗೆ ಮಾತ್ರ.
1: ರೋಬಸ್ಟಾಕನು ಬೇಕಾಗತ್ತಾ?
0: ಇಲ್ಲ, ರೋಬಸ್ಟಾದಲ್ಲಿ ಹಳೆಯ ಗಿಡಗಳಿಗೆ ಅಲ್ಲಲ್ಲಿ ಕಂಡಿದೆ, ಆದ್ರೆ ಅಷ್ಟು ಅದರಲ್ಲಿ ಹಾವಳಿ ಮಾಡಲ್ಲ. ಈ ಅರೇಬಿಕಾದಲ್ಲಿ ಮುಖ್ಯವಾಗಿ ಇದು ಬರೋದು ಚಳಿಗಾಲದಲ್ಲಿ ಹಾರಾಡುತ್ತೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಸೊ ನಾವು ಮಳೆ ನಿಂತ ತಕ್ಷಣ ಬೋರರ್ ಅಂದ್ರೆ ಕಾಂಡ ಕೊರಕ ಪೀಡಿತ ಗಿಡಗಳನ್ನು ಗುರುತಿಸಬೇಕಾಗುತ್ತೆ. ಸೆಪ್ಟೆಂಬರ್ ಅಲ್ಲಿ ಗುರುತಿಸಿ ತುಂಬಾ ಅವಳಿಗೆ ತುತ್ತಾದ ಗಿಡಗಳನ್ನು ಕಿತ್ತು ಸೂಟ್ ಹಾಕ್ಬೇಕು. ಯಾಕಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಾದ್ಮೇಲೆ ಅದು ಹಾರಾಟ ಕಾಲ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಫಸಲು ಇರುತ್ತೆ, ಫಸಲು ಮತ್ತೆ ಗಿಡ ಸ್ವಲ್ಪ ಇನ್ನೂ ಚೆನ್ನಾಗಿದೆ ಅನ್ನೋ ಅಂತ ಗಿಡಗಳನ್ನ ಉಳಿಸ್ಕೊಳ್ಬಹುದು. ಅದನ್ನ ನಾವು ಈ ನಾನ್ ಓವನ್ ಅಂದ್ರೆ ನೆಯ್ಯದೇ ಅಲ್ಲದ ಬಟ್ಟೆಯಿಂದ ಪಟ್ಟಿ ಮಾಡಿ ಸುತ್ತಬೇಕಾಗುತ್ತೆ
1: ಗಿಡಗಳಿಗೆ ಕಾಂಡಕ್ಕೆ.
0: ಯಾವ ಬೋರರ್ ತಗಲಿರ್ತವೆ ಮತ್ತೆ ಫಸಲು ಚೆನ್ನಾಗಿರೋ ಅಂತ ಗಿಡಗಳಿಗೆ
1: ಏನಾಗುತ್ತೆ ಈ ಸುತ್ತೋದ್ರಿಂದ?
0: ಏನಂದ್ರೆ ಈ ಒಳಗಡೆ ಇರೋಂತ ಹುಳ ಆಚೆ ಬರೋದಿಲ್ಲ, ಅಲ್ಲೇ ಸಾಯುತ್ತೆ, ಮತ್ತೆ ಬೇರೆ ಗಿಡಗಳಿಗೆ ಹಬ್ಬೋದಿಲ್ಲ. ಮತ್ತೆ ನಾವು ಗಿಡನ ಕಿತ್ತು ಸುಟ್ಟಾಕೋ ಪ್ರಮೇಯ ಇರಲ್ಲ, ಮತ್ತೆ ಅದರಿಂದ ಬೆಳೆ ತಗೊಂಡ್ಬೋದು. ಏನಾದ್ರೂ ಆ ಗಿಡಕ್ಕೆ ವಶ ಕೊಟ್ಟಂಗೆ ನಾವು, ಅಂದ್ರೆ ಆ ಗಿಡಕ್ಕೆ ಒಂದು ಚಾನ್ಸ್ ಕೊಟ್ಟಂಗೆ.
1: ಅಂದ್ರೆ ಕೀಟಕ್ಕೆ ಒಂದ್ ರೀತಿ ದಿಗ್ಬಂಧನೆ ಮಾಡ್ದಂಗಾಗುತ್ತೆ, ಎಲ್ಲೂ ಹೊರಗಡೆ ಬರದಂಗೆ
0: ಇದನ್ನ ಮಾಡಿ. ಮತ್ತೆ ನೀವು ಹೇಳ್ದಂಗೆ ಈ ಫೆರಮೋನ್ ಟ್ರ್ಯಾಪ್ಗಳನ್ನ ನಾವು ಅಕ್ಟೋಬರ್ ತಿಂಗಳು ಮೊದಲನೇ ವಾರದಲ್ಲಿ ಅಳವಡಿಸಿದ್ರೆ ಅರೇಬಿಕಾ ತೋಟದಲ್ಲಿ, ಅದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳಲ್ಲಿ ಹುಳ ಹಾರಾಡುತ್ತೆ, ಅದನ್ನ ಅಟ್ರಾಕ್ಟ್ ಮಾಡಿ ಕೊಲ್ಲುತ್ತೆ, ಅಂದ್ರೆ ಹೆಣ್ಣು ಹುಳನ ಹಿಡಿಯುತ್ತೆ ಆ ಟ್ರ್ಯಾಪ್. ಇದಾದ್ಮೇಲೆ ಮತ್ತೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಅಳವಡಿಸಬೇಕಾಗುತ್ತೆ.
1: ಮತ್ತೆ ಅವಾಗ್ಲೂ ಇದು ಹಾರಾಟದ ಕಾಲ,
0: ಹಾರಾಟದ ಕಾಲ ಬೇಸಿಗೆಯಲ್ಲಿ.
1: ಆದ್ರೆ ಇಲ್ಲಿ ಸ್ವಲ್ಪ ದೀರ್ಘವಾಗಿರುತ್ತೆ
0: ಚಳಿಗಾಲದಲ್ಲಿ,
1: 3 ತಿಂಗಳಿರುತ್ತೆ
0: ಅಕ್ಟೋಬರ್
1: ನವೆಂಬರ್ ಡಿಸೆಂಬರ್.
0: ಅದಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಗಿಡಗಳನ್ನ ಹುಡುಕೋದು, ತೆಗಿಯೋದು ಮತ್ತು ಸುತ್ತೋದು ಮಾಡಿದ್ರೆ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ಏನು ಹುಳ ಆಚೆ ಬರೋದನ್ನು ತಡಿಬೋದು.

0: ಎಲ್ಲಲ್ಲಿ ಸ್ವಲ್ಪ ತೊಗಟೆ ಉಬ್ಬದಂಗ್ ಕಾಡುತ್ತೆ ಅಲ್ಲಿ ಇದ್ರ ಹವಳಿ ಇರುತ್ತೆ ಅಂತ ತಾವ್ ಹೇಳ್ತಿರ್ತೀರಿ.
1: ಹೌದು, ತೊಗಟೆ ಉಬ್ಬಿರುತ್ತೆ. ನೀವು ಆ ಗಿಡನ ಹೆಂಗೆ ನಾವು ಅದನ್ನ ಗುರುತಿಸೋದು ಅಂದ್ರೆ, ದೂರದಿಂದ ನೋಡಿದಾಗ ಹಳದಿ ಆಗಿರುತ್ತೆ, ಅಥವಾ ಈ ತೇವಾಂಶ ಇದ್ರೂ ಈ ಎಲೆಗಳು ಬಾಡಿದಂಗಿರುತ್ತೆ, ಇಳೆ ಬಿದ್ದಂಗಿರುತ್ತೆ, ಮತ್ತೆ ತುದಿ ಎಲೆಗಳು ಸಣ್ಣ ಆಗಿರುತ್ತೆ, ಮತ್ತೆ ಫಸಲು ಕಡಿಮೆ ಇರುತ್ತೆ. ನೀವು ಹತ್ರ ಹೋಗಿ ನೋಡಿದಾಗ ಮುಖ್ಯ ಕಾಂಡವನ್ನ ಗಮನಿಸಿದ್ರೆ ಅಲ್ಲಿ ಉಬ್ಬಿದ ರಿಂಗ್ ತರ ಇರುತ್ತೆ, ಅವಾಗ ಅದು ಬಿಳಿ ಕಾಂಡ ಕೊರಕಕ್ಕೆ ತುತ್ತಾಗಿದೆ ಅಂತ. ಅಂತವನ್ನ ನಾವು ಫುಲ್ ತೆಗಿಯೋಂಗಿಲ್ಲ, ಸ್ವಲ್ಪ ನೋಡ್ಬೇಕು. ಹುಳ ಬೇರೆನ ಒಳಗಡೆ ಹೋಗಿಲ್ಲ ಅಥವಾ ಬುಡದಲ್ಲೇನೆ ಇದೆ ಅಂದ್ರೆ 9 ಇಂಚು ಮೇಲಕ್ಕೆ ಕತ್ತರಿಸಿದ್ರೆ ಅದರಿಂದ ಕಂಚಿಗರಲ್ಲಿ
0: ಗಿಡಕ್ಕೆ
1: ಪುನಶ್ಚೇತನ ಕೊಡಬಹುದು,
0: ಜೀವನ ಮರು ಯೌವನ ಕೊಡಬಹುದು.
1: ನಾವು ಕತ್ತರಿಸಿ ನೋಡಿದಾಗ ಅದು ಮತ್ತೆ ಒಳಗಡೆ ಹೋಗಿದೆ ಅಂದ್ರೆ ಬೇರ್ ಸಮೇತ
0: ತೆಗೆದು ಅದನ್ನ ಸುಡಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ನೀರಿನಲ್ಲೂ ಹಾಕ್ರಿ ಅಂತ ಹೇಳ್ತೀರಿ.
1: ಏನಂದ್ರೆ ಕೆಲವರು ಉರುಳಾಗಿ ಅಥವಾ ಮಾರಕ್ಕೆ ಏನಾದ್ರೂ ಅದರಿಂದ ಉಪಯೋಗ ಆಗ್ಬೇಕಂದ್ರೆ ಒಂದು 10 ದಿನ ನೀರಲ್ಲಿ ಹಾಕಿಟ್ರೆ ಒಳಗಡೆ ಇರೋ ಎಲ್ಲ ಕೋಶಾವಸ್ಥೆ ಅವೆಲ್ಲ ಸಾಯುತ್ತೆ.
0: ಅಂದ್ರೆ ಮುಳುಗಿಸಿಡ್ಬೇಕು,
1: ಮುಳುಗಿಸಿಡ್ಬೇಕು ಮತ್ತೆ ಆಮೇಲೆ ನಾವು ಅದನ್ನ ಉರುಳಾಗಿ ಅಥವಾ ಮಾರೋದಕ್ಕೆ ಬಳಸ್ಕೊಂಡು
0: ಕರಕುಶಲ ವಸ್ತುಗಳ ತಯಾರಿಕೆಗೆ ಇಂಥದಕ್ಕೆಲ್ಲೂ ಬಳಸ್ಕೋಬಹುದು. ಅಂದ್ರೆ ಮಳೆಗಾಲದಲ್ಲಿ ಅಂತಂದು ನಾವು ಇದೇ ಅಂತಂದು ಹೇಳಕ್ಕಾಗಲ್ಲ, ಅದು ಬೇರೆ ಬೇರೆ ತಿಂಗಳುಗಳಿಗೂ ವ್ಯಾಪಿಸ್ಕೊಳ್ಳುತ್ತೆ ಸ್ವಲ್ಪ ಈ ಕ್ರಮಗಳು.
1: ಹೌದು ಹೌದು ಹೌದು,
0: ಇಂಥ ತಿಂಗಳಲ್ಲಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ನಿಘಂಟಾಗಿ ಹೇಳಕ್ಕಾಗಲ್ಲ, ಎಲ್ಲಾನು ಸಮಗ್ರವಾಗಿ ನೋಡ್ತಾ ಇರ್ಬೇಕು.
1: ಸಮಗ್ರವಾಗಿ ನೋಡ್ತಾ ಇರ್ಬೇಕು,
0: ಹಾವಳಿ ಇತ್ತು ಅಂದ್ರೆ ತಕ್ಷಣ ಕ್ರಮ ಕೈಗೊಳ್ಬೇಕು,
1: ಗಮನಿಸ್ತಾ ಇರ್ಬೇಕು
0: ತೋಟದಲ್ಲಿ.
1: ಕೊಂಬು ಚಿಗುರು ತೆಗಿತಾ ಇರ್ಬೇಕು, ಯಾಕಂದ್ರೆ ಈ ಶಾರ್ಟ್ ಹೋಲ್ ಬೋರರ್ ಅಂತೀವಲ್ಲ ರೆಕ್ಕೆ ಕೊರಕ, ಅದನ್ನು ಅಷ್ಟೇ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಸಿಗುತ್ತೆ, ಅವಾಗ ಕತ್ತರಿಸಿ ಅದನ್ನ ಸುಡ್ತಾ ಇರ್ಬೇಕು.
0: ಇವು ಮುಖ್ಯವಾಗಿ ಮಳೆಗಾಲ ಮತ್ತು ಮಳೆಗಾಲದ ನಂತರನೂ ಸ್ವಲ್ಪ ಗಮನ ಇಟ್ಟು ಮುಂದಿನ ಹಂಗಾಮ ಹೋಗೋದಕ್ಕಿಂತ ಮುಂಚೆ ಈ ಕ್ರಮಗಳ ಬಗ್ಗೆ ಗಮನ ಹರಿಸ್ತಾ ಇರಬೇಕಾಗುತ್ತೆ.
1: ಹೌದು,
0: ಒಟ್ಟಾರೆ ಏನು ಹೇಳೋದಕ್ಕೆ ಬಯಸ್ತೀರಾ ಮಂಜುನಾಥ್ ರೆಡ್ಡಿ ಅವರು ಈ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ?
1: ಒಟ್ಟಾಗಿ ರೈತರು ಸಮಗ್ರವಾಗಿ ಮಳೆ ಶುರುವಾಗಕ್ಕಿಂತ ಮುಂಚೆನೆ ರೆಡಿಯಾಗಿರ್ಬೇಕು, ಅಂದ್ರೆ ಬಸಿ ಕಾಲುವೆಗಳು, ಚಿಗುರು ತೆಗಿಯೋದು, ನೆರಳು ನಿರ್ವಹಣೆ, ಇಂಥ ಬೇಸಾಯ ಕ್ರಮಗಳನ್ನ ಮಾಡಿಕೊಂಡ್ರೆ ರೋಗಗಳಾಗಲಿ ಕೀಟಗಳಾಗಲಿ ಅವಷ್ಟು ತಾನೇ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ರಾಸಾಯನಿಕ ಬಳಸಿ ಮತ್ತೆ ಖರ್ಚು ಜಾಸ್ತಿ ಮಾಡಿಕೊಂಡು ಮತ್ತೆ ಪರಿಸರಕ್ಕೆ ರಾಸಾಯನಿಕ ಹಾಕೋದನ್ನ ತಪ್ಪಿಸ್ಬೋದು ಬೇಸಾಯ ಕ್ರಮಗಳಿಂದನೆ.
0: ಒಟ್ಟಾರೆ ಮುಂಜಾಗ್ರತೆಯಿಂದ ಒಂದು ಯೋಜನಾತ್ಮಕವಾಗಿ ಮುಂದುವರಿಬೇಕಾಗುತ್ತೆ ನಮ್ಮ ರೈತ ಬಾಂಧವರು.
1: ಹೌದು,
0: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9972824670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972824670. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಮಳೆ ಕಾಫಿ ಬೆಳೆ ಮೇಲೆ ಯಾವ ರೀತಿಯಾದಂಥ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಭಾವವನ್ನು ಬೀರುತ್ತೆ, ಈ ಒಂದು ಪರಿಣಾಮಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಿಕೊಂಡು ಬೆಳೆಯನ್ನು ಉಳಿಸ್ಕೊಂಡು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ರೈತ ಬಾಂಧವರೇ, ಇದುವರೆಗೆ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆದಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,300 ರೂಪಾಯಿಂದ 24,800 ರೂಪಾಯಿಗಳು, ಅರೇಬಿಕಾ ಚೆರಿ 13,600 ರೂಪಾಯಿಂದ 15,250 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೊಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ನ್ಯೂನ ಪೋಷಣೆ ಮತ್ತು ಅದರ ನಿರ್ವಹಣೆ ಕುರಿತು ಡಾ ಕೆ ಗೀತಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು.
1: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
2: ಆರ್ಬಿಐ ಹೇಳುತ್ತೆ, ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
0: ನಿಧನ ಸುದ್ದಿ. ತಾಳತ್ ಮನೆ ಮುಂಡೋಡಿ ನಂದನ್ ಅವರ ತಂದೆ ಕೇಶವ ಇಂದು ಮರಣಪಟ್ಟಿದ್ದಾರೆ. 73 ವರ್ಷ ಪ್ರಾಯದ ಕೇಶವ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಕೊಡಗು ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮೂಲತಃ ನಾಪೋಕ್ಲಿವಿನ ನಿವಾಸಿ ವರದರಾಜವರ ಪತ್ನಿ ಶ್ರೀಮತಿ ಟಿವಿ ಪ್ರೇಮಾವತಿಯವರು ಇಂದು ಸಂಜೆ ನಿಧನರಾದರು. 77 ವರ್ಷ ವಯಸ್ಸಿನ ಟಿವಿ ಪ್ರೇಮಾವತಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ಹಾಲುಗುಂದ ಗ್ರಾಮದ ಪಂದಿಕಂಡ ಸೀತಮ್ಮ, ಜಯ ಮತ್ತು ಸುನರ್ ಅವರ ತಾಯಿ ಇಂದು ನಿಧನರಾದರು. 86 ವರ್ಷ ವಯಸ್ಸಿನ ಪಂದಿಕಂಡ ಸೀತಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾಲುಗುಂದ ಸ್ವಗ್ರಾಮದಲ್ಲಿ ನಡೆಯಲಿದೆ. ಟಿ ಶೆಟ್ಟಿಗೇರಿ, ತಾವಳಗೇರಿ ಕಾರಳನ್ನ, ಮಚ್ಚಮಾಡ ನಾಣಯ್ಯ, ಮರಿ ಅಯ್ಯಂಗಡಪೊಣ್ಣು, ಹೇಮಾವತಿ ಹೇಮ ಇಂದು ಮರಣಪಟ್ಟಿತು. ನಾಪತ್ತ ವೈದ್ಯರ ಮಚ್ಚಮಾಡ ಹೇಮಾವತಿ ಹೇಮ ಇಂಗಡ ತಾಮನೆ, ಪೂಕುಳ ನೆಲ್ಲಿರ ಅಂಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆರ ಒಳಲು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆ ವಿವರ: ಜನರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಿದರೊಟ್ಟಿಗೆ ಸಾರ್ವಜನಿಕರ ತೊಂದರೆ ತಾಪತ್ರಯಗಳನ್ನು ಆಲಿಸಿ ಇತ್ಯರ್ಥಪಡಿಸಿಕೆ ಸರ್ಕಾರ ಪ್ರಜಾಸೇವಾ ಅಭಿಯಾನ ಆಂದೋಲನ ಶುರು ಮಾಡಿದ್ದು, ಈ ಅವಕಾಶನ ಜನ ಬಳಸಿಕೊಳ್ಳುತ್ತ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರ ಹಂಗೆ ಕೃಷಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿಯವರು ಹೇಳಿದ್ರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಬೇರೆ ಬೇರೆ ಇಲಾಖೆಗಳ ಕೂಡು ಕಟ್ಟಲಿ. ಮಡಿಕೇರಿ ಪೇಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ನಡೆದ ಪ್ರಜಾಸೇವಾ ಆಂದೋಲನಕ್ಕೆ ಚಾಲನೆ ಕೊಟ್ಟು ಅವರು ಮಾತಾಡಿದ್ರು. ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಳು, ಹಂಗಾಗಿ ಸಾರ್ವಜನಿಕರು ಅಧಿಕಾರಿಗ ಹಂಗೆ ಜನಪ್ರತಿನಿಧಿಗಳನ್ನ ಹುಡುಕಿ ಕಂಡು ಹೋಗಾಗದು. ಜನರ ಹತ್ರಕ್ಕೆ ಜನಪ್ರತಿನಿಧಿಗ ಮತ್ತೆ ಅಧಿಕಾರಿಗ ಹೋಗಿ ಸಮಸ್ಯೆ ಪರಿಹರಿಸುವುದು ಪ್ರಜಾಸೇವಾ ಆಂದೋಲನದ ಉದ್ದೇಶ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಮಾತಾಡಿ, ಶಾಸಕಾಂಗದೊಟ್ಟಿಗೆ ಕಾರ್ಯಾಂಗಸನ ಕೈಜೋಡಿಸಿದರೆ ಮಾತ್ರ ಸಮಸ್ಯೆಗೆ ಪರಿಹಾರ ತಗಣಿಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವಲ್ಲಿ ಕಾರ್ಯಾಂಗದ ಪಾತ್ರ ತುಂಬಾ ಮುಖ್ಯ ಆಟು ಅಂತ ಹೇಳಿದ್ರು. ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಮಾತಾಡಿ, ಜಿಲ್ಲೆಯಲ್ಲಿ ಸುಮಾರು ದಶಕಗಳಿಂದ ಸಮಸ್ಯೆಗೆ ಇದ್ದು ಅದನ್ನ ಸರಿಪಡಿಸಿಕೆ ಮುಂದೆ ಬರಕು, ಲೋಕೋಪಯೋಗಿ ಮತ್ತೆ ಪಂಚಾಯತ್ ರಾಜ್ ರಸ್ತೆಗಳನ್ನ ಸರಿ ಮಾಡಕು, ರಸ್ತೆ ಗುಂಡಿ ಮುಚ್ಚುವ ಕೆಲಸ ಬೇಗ ಹಾಕು, ಜಿಲ್ಲೆಯಲ್ಲಿರುವ ಮನೆ ಹಂಗೆ ಮನೆ ಕಟ್ಟಿಗೆ ಜಾಗ ಇಲ್ಲದ ಕುಟುಂಬಗ ಇದ್ದು ಇವಕ್ಕೆ ಸುರುನ ಆದ್ಯತೆಯಲ್ಲಿ ವ್ಯವಸ್ಥೆ ಮಾಡಕು ಅಂತ ಹೇಳಿದ್ರು. ಈ ಸಂದರ್ಭ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿನ ಜಿಲ್ಲಾಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ತಾಲೂಕು ಅಧ್ಯಕ್ಷರಾದ ಮಂದಿರ ಮೋಹನ್ ದಾಸ್, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎನ್ ವಿ ಪ್ರಸಾದ್, ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರ್, ಜಿಲ್ಲಾ ಪಂಚಾಯತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಎಸ್ಪಿ ಆರ್ ಎನ್ ಬಿಂದುಮಣಿ, ಅಪರ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಸೇರಿದಂತೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲೆಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಂಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ತಂತ್ರಜ್ಞಾನ ಆಧಾರದ ಶಿಕ್ಷಣ ಕೊಡುಗೆ ಯೋಜನೆ ರೂಪಿಸಲಾದತ್ತ ಕೃಷಿ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿನ ಕೂಡುಕಟ್ಟಲಿ. ಮಡಿಕೇರಿನ ಸಂತ ಜೋಸೆಫರ ಪ್ರೌಢಶಾಲೆಯಲ್ಲಿ ಇಂದು ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಹಂಚಿಕೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವರು ಮಾತಾಡಿದ್ರು. ಯಾವುದು ಸರಿ ಯಾವುದು ತಪ್ಪು ತಿಳುವ ವಿವೇಚನಾ ಶಕ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವವು ಶಿಕ್ಷಕರೇ ಆಗಿದ್ದು, ಎಐ ಯುಗಲಿ ಶಿಕ್ಷಕರ ಮಹತ್ವ ಕಮ್ಮಿಯಾದುಲೆ ಬದಲಾಗಿ ತಂತ್ರಜ್ಞಾನದ ಸವಾಲುಗಳ ನಡುವೆ ವಿದ್ಯಾರ್ಥಿಗಳಿಗೆ ಸರಿಯಾದ ದಿಕ್ಕು ತೋರಿಸುವ ಶಿಕ್ಷಕರ ಪಾತ್ರ ಇನ್ನಷ್ಟು ಮಹತ್ವದ್ದು ಅಂತ ಹೇಳಿದ್ರು. ಈ ಸಂದರ್ಭ ಶಾಸಕರಾದ ಎಸ್ ಪೊನ್ನಣ್ಣ, ಡಾ ಮಂತರಗೌಡ, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಎಸ್ಪಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಂಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ತಕ್ಕಂಡ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರನ್ನ ಅಭಿನಂದಿಸಲಾಯಿತು. 66/33/11 ಕೆವಿ ಎಂಯುಎಸ್ಎಸ್ ಮಗ್ಗುಲ ವಿದ್ಯುತ್ ವಿತರಣಾ ಉಪಕೇಂದ್ರದಿಂದ ಹೊರ ಹೋಗುವ ಮಾರ್ಗಲ್ಲಿ ತ್ರೈಮಾಸಿಕ ನಿರ್ವಹಣೆ ಕೆಲಸ ಮಾಡಿಕ್ಕಿರುವುದರಿಂದ ಇದೇ ತಿಂಗಳ 8ರ ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೆ. ಆದ್ದರಿಂದ ವಿರಾಜಪೇಟೆ ಪಟ್ಟಣ, ಬಿಟ್ಟಂಗಾಲ, ಬಿಶೆಟ್ಟಿಗೇರಿ, ಆರ್ಜಿ, ಬೇಟೋಳಿ, ಕದನೂರು, ಕಾಕೊಟ್ಟುಪರಂಬು, ಕೆದಮಳೂರು, ಅಮ್ಮತ್ತಿ, ಕಾರ್ಮಾಡು, ಸಿದ್ದಾಪುರ ಹಂಗೆ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಇರ್ದುಲೇತ ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್

0: ತಿಳಿಸಿಳು. ದೇವಸ್ಥಾನ ಸಾಂಸ್ಕೃತಿಕವಾಗಿ ಬೆಳೆಯಕ್ಕೂ ಈ ನಿಟ್ಟಲ್ಲಿ ಇಲ್ಲಿನ ದೇವಸ್ಥಾನ ಐನ ಮನೆ ಸಮಾಜಲ್ಲಿ ಕೊಡವ ಪುಸ್ತಕ ಪತ್ತಾಯ ಶುರು ಮಾಡ್ರೆ ಆ ಸ್ಥಾನದ ಮಹತ್ವ ಮಹಿಮೆ ಚರಿತ್ರೆ ಪುರಾಣನ ತಿಳ್ಕಣಿಕೆ ಅನುಕೂಲ ಆದೇತ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷ ಅಜ್ಜನಿಕಂಡ ಸಿ ಮಹೇಶ್ ನಚ್ಚಯ್ಯ ಅವು ಹೇಳಿದು. ಇವು ಇಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 20ನೇ ಕೊಡವ ಪುಸ್ತಕ ಪತ್ತಾಯನ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಶುರು ಮಾಡಿ ಮಾತಾಡಿದು. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇವರ ಕೂಡುಕಟ್ಟಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಮತ್ತು ಸಾಕ್ಷರತಾ ಪಾಕ್ಷಿಕ ಕಾರ್ಯಕ್ರಮ ಇದೇ ತಾರೀಕು 8ರ ಬೆಳಿಗ್ಗೆ 10 ಗಂಟೆಗೆ ಕುಶಾಲನಗರ ಪಿಎಂಸಿ ಶಾಲೆಯಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ ಕುಶಾಲ ನಗರ, ಆಲ್ಸೋವರ್ ಇರಿಟಿ ಕಣ್ಣು ಚಿರುಪುಯ ಬೆಳ್ಳರಿಕುಂ ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
13: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
14: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
13: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186.
16: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
17: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
18: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
19: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
18: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಅಲ್ಲ, ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಮಗೆ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ?
2: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
4: ಇಲ್ಲ, ವಿರಾಜಪೇಟರ ರೇಮಂಡ್ಸ್ ಶಾಪಲ್ಲಿ ನಂಗ 8 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತ ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
7: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
12: ಸುದ್ದಿ ಸಮಾಚಾರ
5: ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಸನ್ ಸಿಟಿ

0: ಒದಗಿಸುತ್ತಿದೆ. ಸೈನ್ಸ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
1: ಸುದ್ದಿ ಸಮಾಚಾರ ಓದಿನಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಮಕ್ಕಳ ಪ್ರತಿಭೆನ ಗುರುತು ಚಿಟ್ಟಿತ್ತು ಶಿಕ್ಷಕಂಗ ತಂಗಡಲ್ಲಿ ಉಳ್ಳೋ ಕ್ರೀಡೆ ಪಿಣ್ಯ ಸಾಂಸ್ಕೃತಿಕ ಪ್ರತಿಭೆನ ಬಳಿಪಡ್ತಕ್ಕೆ ಇನ್ನತ ಕಳಿಕೂಟ ಪಿಣ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಲ್ಲ ವೇದಿಕೆ ಆಯ್ತು. ಇದು ಶಿಕ್ಷಕಂಗಡ ವೃತ್ತಿ ಜೀವನತ್ಲು ಜ್ಞಾನ ಇಪ್ಪಂದು ತಹಶೀಲ್ದಾರ್ ಕೃಷ್ಣಮೂರ್ತಿ ಎಣಚಿ. ಕೊಡಗು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಿಣ್ಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕಂಗಡ ಸಂಘ ಪಿಣ್ಯ ಕರ್ನಾಟಕ ರಾಜ್ಯ ಹೈಸ್ಕೂಲ್ ಸಹ ಶಿಕ್ಷಕಂಗಡ ಸಂಘದ ರಾಧನೇಜ ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ಲು ರಾಷ್ಟ್ರೀಯ ಕ್ರೀಡಾ ನಾಳು ಪಿಣ್ಯ ಶಿಕ್ಷಕಂಗಡ ನಾಳರ ಮಾರಿಪತ್ತು ಆಯೋಜನೆ ಮಾಡಿತಿಂಜ ಕಳಿಕೂಟ ಪಿಣ್ಯ ಸಾಂಸ್ಕೃತಿಕ ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿತವು ತಕ್ಕ ಬಂದತ್ತು. ದೇವನೆಲೆ ಸಾಂಸ್ಕೃತಿಕ ಆಯ್ತು ಬುಳಿಯೊಂಡು ಈ ನಿಟ್ಟಲು ಕೊಡವುಳ್ಳುಳ್ಳೋ ದೇವನೆಲೆ ಐನ್ಮನೆ ಸಮಾಜತ್ತು ಕೊಡೋ ಪುಸ್ತಕ ಪತ್ತಾಯ ಸ್ಥಾಪನೆ ಅನಕ ಅದದು ಸ್ಥಾನತ್ರ ಮಹತ್ವ ಮಹಿಮೆ ಚರಿತ್ರೆ ಪುರಾಣತ್ನ ಅರಂಜವಕ್ಕೂ ಅನುಕೂಲ ಅಪ್ಪ ಅಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚೆ ಎಂಗ ಅಭಿಪ್ರಾಯ ಪರಂದತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನಿಜ ಕೊಡೋ ಪುಸ್ತಕ ಪತ್ತಾಯತ್ರ ಇರೋದನೇ ಆವೃತ್ತಿ ಕಕ್ಕಬೇರ ಪಾಡಿಶ್ರೀ ಇಗ್ಗುತ್ತಪ್ಪ ದೇವಸ್ಥಾನತ್ತು ಇಂದು ಬಳಿಕಂಡತ್ತು. ವಿಶೇಷ ಪೂಜರ ಮೂಲಕ ಕಾರ್ಯಕ್ರಮತ್ನ ದೇವಸ್ಥಾನತ್ರ ಪ್ರಧಾನ ಅರ್ಚಕಗಳನ್ನ ಶ್ರೀ ಕುಶಾ ಭಟ್ ಎಂಗ ಉದ್ಘಾಟನೆ ಮಾಡಿಸಿ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ಇದೇ ಒಂಬದಂಗ ಪೊಲಕ 11 ಅಂಜ ಮಜಾನ 1 ಕೆತ್ತನೆ ಮಡಿಕೇರಿ ತಾಲೂಕು ಕಚೇರಿ ಸಭಾಬಾಡಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಯಲು ಪುಕಾರ ಅರ್ಜಿ ಸ್ವೀಕಾರ ಮಾಡುವ ದುಂಬುಚಿಟ್ಟು ಪಿಣ್ಯ ನೋಟ್ರಿ ಇಂಜ ಅಫಿಡವಿಟ್ ಮಾಡಿದ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸತ್ತ ಮಿಂಜಕ್ಕೆ ತೆರಕೋ ಪಿಣ್ಯ ಬೋರೆ ಬೋರೆ ತೊಂದರೆ ಕೊಡ್ಪನತ್ತ ಸರ್ಕಾರಿ ಅಧಿಕಾರಿ ನೌಕರಂಗಡ ವಿರುದ್ಧ ಸಾರ್ವಜನಿಕಂಗ ಪುಕಾರ್ನ ನಿರ್ಕ ಮಾಡಿದ ಕಾಗದತ್ತಲು ಕೊಡ್ಕೊಲು ಸಾರ್ವಜನಿಕಂಗ ಇದನ್ನು ಉಪಯೋಗ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರ್ಜಿಟ್ಟಿತ್ತು. ಗೋಣಿಕೊಪ್ಪ ಕ್ಯಾಲ್ ಸ್ಕೂಲ್ ಎನ್ಇಬಿರ ಕೂಡುಕೂಟತ್ತು ನಾಳೆ ರಾಷ್ಟ್ರಮಟ್ಟತ್ರ ಮಾನ್ಸೂನ್ ಹಾಫ್ ಮ್ಯಾರಥಾನ್ನ ಬೆಚ್ಚಂಡಿತ್ತು. ಇದು ನಾಳೆ ಪೊಲಕ 6 ಅಂಜ 9 ಕೆತ್ತನೆ ನಡಪ ಸುಮಾರು 4000 ಮ್ಯಾರಥಾನ್ ಓಟಕಾರ ಕೂಡಿಯಾಡೋದುಂಡು. ಸಾರ್ವಜನಿಕಂಗ ಗೋಣಿಕೊಪ್ಪ ಕೈಕೇರಿ ಕಳತ್ಮಾಡು ಅಮ್ಮತ್ತಿ ಪಾಲಿಬೆಟ್ಟ ಮುಖ್ಯ ರಸ್ತೆಯಲ್ಲಿ ಪೊಲಕ 6 ಅಂಜ 9 ಕೆತ್ತನೆ ಸಂಚಾರ ಮಾಡತ್ತೆ ಸಾಕಾರ ಚುಡವಣೆಗೆ ಕಟ್ಟಂಡಿತ್ತು. ರಾಜ್ಯ ಶಿಕ್ಷಣ ಸಂಶೋಧನೆ ಪಿಣ್ಯ ತರಬೇತಿ ಇಲಾಖೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇಂಗಡು ಕೂಡುಕೂಟತ್ತು ಅಂತಾರಾಷ್ಟ್ರೀಯ ಸಾಕ್ಷರತಾ ನಾಳು ಕಾರ್ಯಕ್ರಮ ಇದೇ ಒಟ್ಟಂಗ ಪೊಲಕ 10 ಕುಶಾಲನಗರ ಪಿಎಂ ಶ್ರೀ ಸ್ಕೂಲ್ ನಡಪ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಕೂಡನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ. ಇಂಧನ ಪಿಣ್ಯ ಪ್ರವಾಸೋದ್ಯಮ ಸಚಿವಂಗಳಾನ ಕೆಜೆ ಜಾರ್ಜ್ ಅಂಗ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಬೆಚ್ಚಂಡಿತ್ತು. ಸಚಿವಂಗ ನಾಳೆ ಪೊಲಕ 6 ಗೋಣಿಕೊಪ್ಪತ್ತಲು ನಡಪು ಕೊಡಗು ಮಾನ್ಸೂನ್ ಮ್ಯಾರಥಾನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ ಎಂದು ಸಚಿವಂಗಡ ಆಪ್ತ ಕಾರ್ಯದರ್ಶಿ ಅರಿಚಿಟ್ಟಿತ್ತು. ಬ್ರೈನ್ ಓ ಬ್ರೈನ್ ಇಂಟರ್ನ್ಯಾಷನಲ್ ಸಂಸ್ಥೆ ರಾಧನೆಂಜ ಇಕ್ಕಾಯ್ತು ಚೆನ್ನೈರ ಟ್ರೇಡ್ ಸೆಂಟರ್ ಸಭಾಬಾಡಲು ಆಯೋಜನೆ ಮಾಡಿತಿಂಜ 48 ರಾಷ್ಟ್ರೀಯ ಮಟ್ಟತ್ರ ಬ್ರೈನ್ ಓ ಬ್ರೈನ್ ಪೈಪೋಟಿ ದಂಡತ್ತಿ 26 ಮಡಿಕೇರಿದ ಬ್ರೈನ್ ಓ ಬ್ರೈನ್ ಕೇಂದ್ರ ತಂಜ ಒಟ್ಟು 34 ಮಕ್ಕ ತರಬೇತುದಾರಂಗಳಾನ ಮಾಪಂಗಡ ಕವಿತಾ ಕರುಂಬಯ್ಯ ಎಂಗಡ ಮುಂದಾಳತನತ್ತು ಬೋರೆ ಬೋರೆ ವಿಭಾಗತ್ತು ಕೂಡಿಯಾಡಿತು ಸಾಧನೆ ಮಾಡಿತ್ತು. ಪೈಪೋಟಿಲು ಭಾರತತ್ರ 400 ಬ್ರೈನ್ ಓ ಬ್ರೈನ್ ಸಂಸ್ಥೆಂಜ ಒಟ್ಟು 8500 ಮಕ್ಕ ಕೂಡಿಯಾಡಿತಿಂಜತ್ತು. ಪೈಪೋಟಿಲು ಮಡಿಕೇರಿ ಬ್ರೈನ್ ಓ ಬ್ರೈನ್ ಕೇಂದ್ರತರ ಮಕ್ಕ 21 ಚಾಂಪಿಯನ್ ಟ್ರೋಫಿ 9 ಪೊನ್ನರ ಪದಕ ಪಿಣ್ಯ 4 ಬೊಳ್ಳಿರ ಪದಕತ್ನ ಪಡೆದಿತ್ತು. ಮೈಸೂರರ ಚಾಮುಂಡಿ ವಿಹಾರ್ ಒಳ್ಳೆತ ಕರಿಪರಂಬಲು ಒಕಿನೋವಾ ಫಾರಿನ್ ರಿಯೋ ಕರಾಟೆ ಸಂಸ್ಥೆರ ಆದನೆಂಜ ಆಯೋಜನೆ ಮಾಡಿತಿಂಜ ಇಂಡಿಪೆಂಡೆನ್ಸ್ ಕಪ್ ದಂಡೆ 26 ರಾಷ್ಟ್ರಮಟ್ಟತ್ರ ಕರಾಟೆ ಕಳಿಕೂಟತ್ತು ಮೂರ್ನಾಡರ ಬಿಪಿನ್ ಚಿಣ್ಣಪ್ಪ ಪೊನ್ನರ ಪದಕ ಪಡೆದಿತ್ತು ನಲ್ಲ ಪೆದಕೊಂಡ ಬಂದಿತ್ತು. ಮೂರ್ನಾಡರ ಎಜುಕೇಷನ್ ಸೊಸೈಟಿ ವಿದ್ಯಾರ್ಥಿ ಆಯ್ತುಳ್ಳ ಬಿಪಿನ್ ಚಿಣ್ಣಪ್ಪ ಕರಾಟೆಲು ಪೊನ್ನು ಪಿಣ್ಯ ಕುಮಿಟೆ ವಿಭಾಗದಲ್ಲಿ ದಂಡನೆ ಸ್ಥಾನ ಪಡೆದಿತ್ತು. ಪಾರಣೆ ಕೋಣಂಜಗಿರಿ ಗ್ರಾಮತ್ರ ಬೈರಿಕುಂದಿರ ಮನು ಪಿಣ್ಯ ಪವಿತ್ರ ದಂಪತಿರ ಮೋವ. ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ರಾಧನೆಂಜ ಹೈಸ್ಕೂಲ್ ಮಕ್ಕಕ್ಕೆ ಪ್ರಬಂಧ ಪೈಪೋಟಿ ಪಿಣ್ಯ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಯಕ್ಕೆ ಚರ್ಚಾ ಪೈಪೋಟಿನ ಏರ್ಪಾಡು ಮಾಡಿತ್ತು. ಇದೇ 9 ನಗರತ್ರ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಿಲು ವಿದ್ಯಾರ್ಥಿಯಕ್ಕೆ ಪೈಪೋಟಿ ನಡಪ. ಇಲ್ಲಿ ಸುದ್ದಿ ಸಮಾಚಾರ ತಿಂದಿತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ
3: 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 7:34 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026ರ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ. ಶೈಕ್ಷಣಿಕ ಶ್ರೇಷ್ಠತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಷ್ಟದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ಜ್ಞಾನ ಶಕ್ತಿಯಾಗುವುದರ ಜೊತೆಗೆ ಭಾರತವನ್ನು ವಿಶ್ವದ ಕೌಶಲ್ಯ ರಾಜಧಾನಿಯಾಗಿ ಸ್ಥಾಪಿಸುವುದು ದೇಶದ ಆದ್ಯತೆಯಾಗಿದೆ. ವ್ಯಕ್ತಿಗಳು ಸ್ವತಂತ್ರವಾಗಿ ಯೋಚಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ರಾಷ್ಟದ ಪ್ರಗತಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಶಿಕ್ಷಣ ಅಧಿಕಾರ ನೀಡುತ್ತದೆ. ಸಮರ್ಪಿತ ಶಿಕ್ಷಕರು ಮುಂಚೂಣಿಯಲ್ಲಿರುವ ರಾಷ್ಟ ನಿರ್ಮಾಣಕಾರರು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಂದ 48 ಆಯ್ದ ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ರಾಷ್ಟಪತಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದ ಜಯಂತ್ ಸಿಂಗ್ ಮತ್ತು ಡಾ ಸುಕಾಂತ್ ಮಜುಂದಾರ್ ಉಪಸ್ಥಿತರಿದ್ದರು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದರು. ನಳಂದ ವಿಶ್ವವಿದ್ಯಾಲಯವು ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿತ್ತು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಯಾವುದೇ ತಾರತಮ್ಯ ಅಥವಾ ಅಡೆತಡೆಗಳಿಲ್ಲದೆ ಪ್ರವೇಶ ದೊರೆಯುತ್ತಿತ್ತು ಎಂಬುದನ್ನು ಸ್ಮರಿಸಿದ ಅವರು, ಬ್ರಿಕ್ಸ್ ಅನ್ನು ಜೀವಂತ ನಳಂದ ವಿಶ್ವವಿದ್ಯಾಲಯ ಎಂದು ಕರೆಯಬೇಕು ಎಂದು ಹೇಳಿದರು. ದೇಶಗಳ ನಡುವಿನ ವ್ಯಾಪಾರ ಬೆಳೆದಂತೆ ವ್ಯವಹಾರಗಳಿಗೆ ವಿವಿಧ ಕಾನೂನು ಮತ್ತು ವಾಣಿಜ್ಯ ಸಂಸ್ಕೃತಿಗಳಲ್ಲಿ ಪರಿಣಾಮಕಾರಿ, ವಿಶ್ವಾಸಾರ್ಹ ಮತ್ತು ಕಾರ್ಯಸಾಧ್ಯವಾದ ವಿವಾದ ಪರಿಹಾರ ಕಾರ್ಯವಿಧಾನಗಳು ಬೇಕಾಗುತ್ತವೆ. ಮಧ್ಯಸ್ಥಿಕೆ ಸಂಸ್ಥೆಗಳ ನಡುವಿನ ಸಹಕಾರ, ವೃತ್ತಿಪರ ತರಬೇತಿ, ಬಹುಭಾಷಾ ಸಾಮರ್ಥ್ಯ ಹಾಗೂ ನ್ಯಾಯಾಧೀಶರು, ಮಧ್ಯವರ್ತಿಗಳು, ವಕೀಲರ ನಡುವೆ ಸಂವಾದ ಬಲಪಡಿಸುವಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕರೆ ನೀಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ

0: ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ಉಪರಾಷ್ಟಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಡೋನಿ ಪೋಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟದ ಮೇಲ್ಘಾಟ್ ಮತ್ತು ಪೆಂಚ್ ಹುಲಿ ಅಭಯಾರಣ್ಯಗಳಲ್ಲಿ ಕೃತಕವಾಗಿ ಸಾಕಣೆ ಮಾಡಿ ಬೆಳೆಸಿದ ರಣಹದ್ದುಗಳನ್ನು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡುವ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ. ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಬಿಎನ್ಎಚ್ಎಸ್ ನೀಡಿರುವ ಮಾಹಿತಿ ಪ್ರಕಾರ 2025ರ ಡಿಸೆಂಬರ್ ಮತ್ತು 2026ರ ಜನವರಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದ 29 ರಣಹದ್ದುಗಳಲ್ಲಿ ಶೇಕಡಾ 78ರಷ್ಟು ರಣಹದ್ದುಗಳು ಜೀವಂತವಾಗಿ ಉಳಿದುಕೊಂಡಿದ್ದು ಆಶಾದಾಯಕ ಪ್ರಗತಿ ಕಂಡುಬಂದಿದೆ. ಸೂಕ್ತ ಪರಿಸರದಲ್ಲಿ ರಣಹದ್ದುಗಳನ್ನು ಮರಳಿ ಸಂರಕ್ಷಿಸುವ ಯೋಜನೆಗೆ ಈ ಫಲಿತಾಂಶಗಳು ಹೊಸ ಭರವಸೆ ನೀಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸುಮಾರು 5,000 ಜನರು ಕಾಣೆಯಾಗಿದ್ದಾರೆ. ಇಲ್ಲಿವರೆಗೆ 13,000ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ 4 ಅಂತಸ್ತಿನ ಮನೆಯ ಅವಶೇಷಗಳ ಅಡಿಯಲ್ಲಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯನ್ನು ಜೀವಂತವಾಗಿ ರಕ್ಷಿಸಲಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಲಿಪಶುಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲು ನೇಪಾಳ ಪ್ರಾರಂಭಿಸಿದೆ. ಇಲ್ಲಿಯವರೆಗೆ ಕೇವಲ 96 ಶವಗಳನ್ನು ಮಾತ್ರ ಗುರುತಿಸಲಾಗಿದೆ ಮತ್ತು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ದುರಂತದಲ್ಲಿ ಚೀನಾದ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ಟಿಬೆಟ್ನಲ್ಲಿ 500ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನೇಪಾಳದ 8 ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಪತ್ತೆಯಾಗಿರುವ ಒಟ್ಟು ಶವಗಳಲ್ಲಿ 758 ವಯಸ್ಕರು, 85 ಮಕ್ಕಳು ಮತ್ತು 501 ಶವಗಳನ್ನು ಹೊರತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮಧ್ಯೆ ನೇಪಾಳ, ಭಾರತ ಮತ್ತು ಚೀನಾದ ರಕ್ಷಣಾ ತಂಡಗಳು ಪ್ರವಾಹ ಪೀಡಿತ ಜಲವಿದ್ಯುತ್ ಯೋಜನೆಗಳಲ್ಲಿ ಸುರಂಗದೊಳಗೆ ಸಿಲುಕಿರುವ ಜನರನ್ನು ರಕ್ಷಿಸಲು ಜಂಟಿ ಕಾರ್ಯಾಚರಣೆ ಮುಂದುವರಿಸಿವೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ್ ಸಚಿವಾಲಯ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026ರ ಸಿದ್ದತೆಗಳನ್ನು ಪರಿಶೀಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮನೋಹರ್ ಲಾಲ್ ಅವರು, ಈ ಅಭಿಯಾನ 9ನೇ ಆವೃತ್ತಿಯನ್ನು ಆಚರಿಸುತ್ತಿದೆ. ನಾಗರಿಕರು ಸ್ವಯಂ ಪ್ರೇರಿತರಾಗಿ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಸ್ವಚ್ಛತಾ ಹೀ ಸೇವಾ ಈ ಒಂದು ಕಾರ್ಯಕ್ರಮವನ್ನು ನಿಜವಾದ ಜನ ಆಂದೋಲನವನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಈ ತಿಂಗಳ 17ರಿಂದ ಅಕ್ಟೋಬರ್ 2ರವರೆಗೆ ಆಚರಿಸಲಾಗುವುದು. ಬಿಹಾರದ ಹಲವಾರು ಭಾಗಗಳಲ್ಲಿ ಪ್ರವಾಹವು ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಗಾ ಮತ್ತು ಇತರ ಹಲವಾರು ಪ್ರಮುಖ ನದಿಗಳು ವಿವಿಧ ಸ್ಥಳಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಆಡಳಿತವು ಯುದ್ದೋಪಾದಿಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ. ಪಾಟ್ನಾದಲ್ಲಿ ಗಾಂಧಿಘಾಟ್, ಬಂಕಾಘಾಟ್ ಮತ್ತು ಪಂಡಾರಕ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟವು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿದೆ. ಸಮುದಾಯ ಅಡುಗೆ ಮನೆಗಳ ಮೂಲಕ ಇಲ್ಲಿಯವರೆಗೆ

0: 120,000ಕ್ಕೂ ಹೆಚ್ಚು ಜನರಿಗೆ ಆಹಾರ ಒದಗಿಸಲಾಗಿದೆ. ಬೊಜ್ಜನ್ನು ನಿಭಾಯಿಸಲು ಉತ್ತಮ ಮಾರ್ಗವೆಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವುದಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಏಮ್ಸ್ ಬೊಜ್ಜು ಶೃಂಗಸಭೆ 2026ನ್ನು ಉದ್ಘಾಟಿಸಿದ ಅವರು, ಒಬ್ಬ ವ್ಯಕ್ತಿಯು ಒಮ್ಮೆ ತೂಕ ಹೆಚ್ಚಿಸಿಕೊಂಡರೆ ತೂಕ ಇಳಿಸುವುದು ಅತ್ಯಂತ ಕಷ್ಟಕರ, ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ತಡೆಗಟ್ಟುವ ಕ್ರಮ ಅಗತ್ಯ ಎಂದು ಹೇಳಿದರು. ಬೊಜ್ಜು ಜೈವಿಕ ಅಂಶಗಳಿಂದ ಮಾತ್ರವಲ್ಲದೆ ನಡವಳಿಕೆ, ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಕೂಡ ಪ್ರಭಾವಿತವಾಗಿರುತ್ತದೆ. ಆಹಾರ ಮತ್ತು ಉತ್ತಮ ಜೀವನ ಶೈಲಿಯನ್ನು ಪ್ರಾರಂಭದಿಂದಲೇ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ಧ ಭರ್ಜರಿ ಜಯಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡ ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತ ದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯುತ್ತಿರುವ 2026ರ ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯುತ್ತದೆ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಮನ್ ಕಿ ಬಾತ್. ಬೆಂಗಳೂರಿನ ಪಿಎಂ ಸ್ವನಿಧಿ, ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚೆಲುವರಾಯಸ್ವಾಮಿ ಮನವಿ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ದೇಶದ ಯುವ ಜನತೆಯನ್ನು ಮಾದಕ ವಸ್ತುಗಳ ಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಕಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಬೀದಿಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ ಶೇಕಡ 46ರಷ್ಟು ಅಂದರೆ ಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನು ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
3: ಬೆಂಗಳೂರು ಟಿಎಸ್ ನಿಂಗಮ್ಮಾಜಿ ಕಿ ಮಿಸಾಲ್ ಭಿ ಬಹುತ್ ಪ್ರೇರಕ್ ಹೈ. ನಿಂಗಮ್ಮಾಜಿ ಅವರಿಗೆ ಪತಿ ನೇ ಮಿಲ್ಕರ್ ಇಡ್ಲಿ, ದೋಸಾ ಔರ್ ಸಾಂಬಾರ್ ಬೇಚನೆ ಕಾ ಛೋಟಾ ಸಾ ಕಾಮ್ ಶುರು ಕಿಯಾ. ಕಾಮ್ ಚಲ್ ಪಡಾ ಲೇಕಿನ್ ಇಸೆ ಆಗೇ ಬಢಾನೆ ಕೆ ಲಿಯೆ ಪೂಂಜಿ ಕಿ ಜರೂರತ್ ಥಿ. ನಿಂಗಮ್ಮಾಜಿ ಕೋ ಭಿ ಪಿಎಂ ಸ್ವನಿಧಿ ಸೆ ಸಹಯೋಗ ಮಿಲಾ. ಉನ್ಹೋನೆ ಅಪ್ನಿ ಕಾರ್ಟ್ ಬೆಹತರ್ ಕಿ, ಸಾಮಾನ್ ಥೋಕ್ ಮೇ ಖರೀದನಾ ಶುರು ಕಿಯಾ ಔರ್ ಮೆನು ಮೇ ಭಿ ಕೈ ನಯೀ ಚೀಜೆ ಜೋಡಿ. ಗ್ರಾಹಕ ಬಡೆ, ಕಮಾಯಿ ಬಡಿ ಔರ್ ಪರಿವಾರ ಕಿ ಆರ್ಥಿಕ ಸ್ಥಿತಿ ಬೆಹತರ್ ಹುಯಿ. ಆಜ್ ವೋ ಅಪ್ನೆ 3 ಬಚ್ಚೋ ಕೋ

0: ಬೆಹತರ್ ಎಜುಕೇಶನ್ ದೇನೆ ಮೇ ಸಕ್ಷಮ ಹುಯಿ.
1: ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂತ ಬೇಡಿಕೆ ತೀವ್ರವಾಗಿದ್ದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು.
0: ಆಜ್ಕಲ್ ಅವಕಾಡೋ ಫಲ್ ಕಿ ಬಡಿ ಧೂಮ್ ಹೈ. ಇಸ್ ಫಲ್ ಕೋ ಪಹಲೆ ಶಾಯದ್ ಹಿ ಕೋಯಿ ಜಾನ್ತಾ ಥಾ. ಇಸ್ಕಿ ವ್ಯಾಲ್ಯೂ ಔರ್ ಡಿಮಾಂಡ್ ದೋನೋ ಕಮ್ ಥಿ. ಲೇಕಿನ್ ಆಜ್ ಇಸೆ ಡೈನಿಂಗ್ ಟೇಬಲ್ ಪರ್ ಖೂಬ್ ದೇಖಾ ಜಾ ರಹಾ ಹೈ. ಆಜ್ ಯೆ ಹೆಲ್ತ್ ಔರ್ ಪ್ರೀಮಿಯಮ್ ಮಾರ್ಕೆಟ್ ಕಿ ಪಸಂದ್ ಬನ್ ಗಯಾ ಹೈ. ಹಮಾರೆ ಕಿಸಾನ್ ಭಾಯಿ ಬಹನೋ ಕೆ ಲಿಯೆ ಭಿ ಯೆ ಬಹುತ್ ಮದದ್ಗಾರ್ ಹೈ. ಕರ್ನಾಟಕ ಮೇ ಚಿಕ್ಕಮಗಳೂರು ಕೆ ಕುಛ್ ಕಿಸಾನ್ ಭಾಯಿ ಬಹನೋ ನೆ ತೋ ಕಾಫಿ ಪ್ಲಾಂಟೇಶನ್ ಕೆ ಬೀಚ್ ಅವಕಾಡೋ ಲಗಾಯಾ ಹೈ. ಇಸ್ಸೆ ಉನ್ಹೇ ಕಾಫಿ ಔರ್ ಕಾಲಿ ಮಿರ್ಚ್ ಕೆ ಸಾಥ್ ಅತಿರಿಕ್ತ ಕಮಾಯಿ ಭಿ ಹೋ ರಹಿ ಹೈ.
1: ಮುಂಬರುವ ಹಬ್ಬಗಳ ಸಾಲಿನಲ್ಲಿ ಪ್ರತಿಯೊಬ್ಬರು ಮಣ್ಣಿನ ಹಣತೆ ಮಾತ್ರವಲ್ಲದೆ ಭಾರತದಲ್ಲೇ ತಯಾರಾದ ವಸ್ತುಗಳನ್ನು ಖರೀದಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಬೇಕು ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವಿಗಳು ಹಾಗೂ ಗಣ್ಯರು ಸಾರ್ವಜನಿಕರನ್ನು ಇದಕ್ಕೆ ಪ್ರೇರೇಪಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದರು. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹಲವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ರಾಜ್ಯ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಜಲಾಶಯ ಯೋಜನೆಗೆ ಅಗತ್ಯವಿರುವಂತಹ ಶಾಸನಬದ್ಧ ತಾಂತ್ರಿಕ ಅನುಮೋದನೆಗಳನ್ನು ಶೀಘ್ರವೇ ನೀಡುವಂತೆ ಜಲಸಂಪನ್ಮೂಲ ಸಚಿವ ಎಸ್ ಚಲುವರಾಯಸ್ವಾಮಿ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಅನುಪಮ್ ಪ್ರಸಾದ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ ಸಮಗ್ರ ಯೋಜನಾ ವರದಿ ಕುರಿತು ಚರ್ಚೆ ನಡೆಸಲಾಯಿತು. ಯೋಜನೆಗೆ ಸಂಬಂಧಿಸಿದ ಸ್ಥಳೀಯ ವಾಸ್ತವಾಂಶಗಳು ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರಿಗೆ ಅವರು ಸ್ಪಷ್ಟತೆ ನೀಡಿದ್ದಾರೆ. ಅಗತ್ಯವಿರುವ ಹೆಚ್ಚುವರಿ ತಾಂತ್ರಿಕ ಮಾಹಿತಿಯನ್ನು ತ್ವರಿತವಾಗಿ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಹಾಗೂ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ಸಚಿವರು ಪ್ರತಿಪಾದಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಅಗತ್ಯ ಪೂರೈಸಲು ನೆರವಾಗಲಿದೆ. ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಅವಕಾಶ ದೊರೆಯಲಿದೆ ಎಂದು ವಿವರಿಸಿದ್ದಾರೆ. ಈ ಯೋಜನೆ ಜಾರಿಯಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೂ ಪ್ರಯೋಜನಕಾರಿಯಾಗಲಿದ್ದು ತಾಂತ್ರಿಕ ಪರಿಶೀಲನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅನುಮೋದನೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರಗಿ ತಾಲೂಕಿನ ಕದಾಂಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಪ್ಪಗೌಡ ಅವರ ಜಮೀನಿನ ಹತ್ತಿ ಬೆಳೆಗಳನ್ನು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹುಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿಗ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವಂತಹ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ, ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
2: ಔಟಿಂಗ್ ಆಗ್ತದೆ ಅದು ಯಾವಾಗ

0: ನೀರು ಎಷ್ಟು ಏನು ಬೆಳೆ ಏನು ಅಂತ ಹೇಳಿ ಕಂಪ್ಲೀಟ್ ಹೋಬ್ಳಿ ವಾರದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ಹೋಮ್ ಮಿನಿಸ್ಟರ್, ನಾವು 2 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೊಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾರ ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀನು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
1: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧೆಡೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ, ಜಾನುವಾರುಗಳಿಗೆ ಮೇವಿನ ಕೊರತೆ, ವಿವಿಜಿ ರಾಮ್ಜಿ ಯೋಜನೆಗಳಿಗೆ ಜನರಿಗೆ ಉದ್ಯೋಗ ನೀಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬೆಳೆ ಹಾನಿ ಅನುಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಬಾರಿ ರಾಜ್ಯ ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳಿಗೆ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನ ಹಂತ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂತ ಕೆಲಸವನ್ನ ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನ ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನ ನಮ್ಮ ಸರ್ಕಾರ, ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹಂತ ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನ ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ.
1: ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8ರಿಂದ 12ರವರೆಗೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027ಕ್ಕಾಗಿ ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21ರಿಂದ 3 ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ, ಕಸ್ತೂರಿರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು, ವಿವಿಧ ಮಾದರಿಯ ಬಸ್ಸುಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಸ್ವಚ್ಛತೆ ಮತ್ತು ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗಿಯಾಗಲಿದ್ದು, ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳು

0: ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು ಕೆಎಫ್ಸಿ ಮತ್ತು ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ನಾಳೆಯಿಂದ ಎರಡು ದಿನಗಳ ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಕಿಲೋಮೀಟರ್ ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತಗಳಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು ಮಹಿಳಾ ಸ್ಪರ್ಧಿಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿಸಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಪಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಎಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶವಿರಲಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯು ಈವರೆಗೆ ಅಪಾರ ಸಂಖ್ಯೆಯ ಕಮರ್ಷಿಯಲ್ ಮತ್ತು ಖಾಸಗಿ ಪೈಲಟ್ಗಳಿಗೆ ತರಬೇತಿಯನ್ನು ನೀಡಿದೆ. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ತ್ವರಿತವಾಗಿ ಕಾರ್ಯಾರಂಭ ಮಾಡಿದರೆ ಇಂತಹ ಯೋಜನೆಗಳು ಜಾರಿಗೆ ತರಲು ಸಹಕಾರಿಯಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಬೆಂಗಳೂರು, ಸಮಯ 8:01. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಮನುಷ್ಯರಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ಹುಟ್ಟಿನಿಂದ ಎಲ್ಲವನ್ನ ಕಲಿತಿರೋದಕ್ಕೆ ಸಾಧ್ಯ ಇಲ್ಲ. ಆಯಾ ವಯೋಮಾನಕ್ಕೆ ತಕ್ಕಂತೆ ಬಂದಂತಹ ನಮ್ಮ ಅನುಭವಗಳು, ನಮಗೆ ಸಿಕ್ಕ ಸಂಸ್ಕಾರ, ಶಿಕ್ಷಣ ನಮ್ಮಲ್ಲಿ ಕಲಿಕೆ ಆಗುವಂತೆ, ಕಲಿಕೆ ಬಳಕೆ ಆಗುವ ಹಾಗೆ ಮಾಡ್ತವೆ. ಹಾಗಂತ ತಾನಾಗೆ ಎಲ್ಲವನ್ನ ಕಲಿಯಬಹುದು ಅಂತಲ್ಲ. ಕಲಿಸುವ ವ್ಯಕ್ತಿ, ಕಲಿಯುತ್ತಿರುವ ವ್ಯಕ್ತಿ ಇಬ್ಬರಲ್ಲೂ ಕೂಡ ಆಸಕ್ತಿ, ಕುತೂಹಲ, ಕಲಿಕಾ ಶಕ್ತಿ ಇರಬೇಕು. ನಮ್ಮ ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಹರ ಮುನಿದ್ರೆ ಗುರು ಪೊರೆಯಬಲ್ಲರು, ಗುರು ಮುನಿದ್ರೆ ಪೊರೆವರು ಯಾರಿಲ್ಲ ಅಂತ ದಾಸರು ಹೇಳಿದ್ದಾರೆ. ಕಲ್ಲಿನಂತಿರುವ ಜೀವಕ್ಕೆ ನಯ ನಾಜೂಕಾದ ವಿಶಿಷ್ಟವಾದ ತರಬೇತಿ ನೀಡಿ ಒಂದು ಸುಂದರವಾದ ಮೂರ್ತಿಯನ್ನು ಮಾಡುವ ಗುರುಗಳ ಪಾದಕ್ಕೆ ಅನಂತಾನಂತ ವಂದನೆಗಳನ್ನು ಹೇಳ್ತಾ ಈ ಗೀತೆಯನ್ನು ಕೇಳೋಣ.

ಗುರು ಶಿಷ್ಯರು ಚಿತ್ರದ ಗೀತೆಯನ್ನು ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದರು. ಇನ್ನೀಗ ಅಂಗೈಲಿ ಅಕ್ಷರ ಚಿತ್ರದ ಗೀತೆ ರಶ್ಮಿಯವರ ಧ್ವನಿಯಲ್ಲಿದೆ. ಜ್ಞಾನೇಶ್ ಎಂಬಿ ಮತ್ತು ಶೈಲಜಾ ಎಸ್ ರಾವ್ ಅವರ ಗೀತ ರಚನೆಗೆ ರವೀಶ್ ಎಟಿ ಸಂಗೀತ ನೀಡಿದ್ದಾರೆ.

ಗುರುವೆಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದೊಯ್ಯುವ ಶಕ್ತಿಯೇ ಗುರುಗಳು. ಸ್ಫೂರ್ತಿ ನೀಡುವ, ಸರಿಯಾದ ಮಾರ್ಗ ತೋರಿಸುವ ಚೇತನ ಗುರು. ನಮ್ಮಲ್ಲಿರುವ ಶಕ್ತಿಗೆ ಹೊಳಪು ನೀಡುವ ಶಕ್ತಿ ಗುರು. ಇಂದಿನ ದಿನವನ್ನ ನಾವೆಲ್ಲ ಶಿಕ್ಷಕರ ದಿನ ಅಂತ ಗುರುತಿಸಿ ಗುರುವಿಗೆ ನಮನವನ್ನ ಸಲ್ಲಿಸಿದೀವಿ. ಶಿಕ್ಷಣ ತಜ್ಞ, ಅಧ್ಯಾಪಕ, ಉಪನ್ಯಾಸಕ, ತತ್ವಜ್ಞಾನಿ, ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕೊಡುಗೆಗಳನ್ನು ಸ್ಮರಿಸುತ್ತಾ ಅವರದೇ ಆಸೆಯಂತೆ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಿದ್ದೀವಿ. ಜ್ಞಾನ, ಶಿಸ್ತು, ಸಂಸ್ಕಾರದ ಆಧಾರವಾದ ನಮ್ಮ ಎಲ್ಲ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿದ್ದೀವಿ.

0: ಗುರುವಿನ ಕರುಣೆಯ ಜಲದಲ್ಲಿ ಮುಂದು ಪುನೀತನಾದೆ ನಾನಿಂದು.
1: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮಹಾತಪಸ್ವಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಿ ವಿ ಶಿವಶಂಕರ್ ಅವರ ಗೀತ ರಚನೆಗೆ ನಾದಪ್ರಿಯ ಅವರ ಸಂಗೀತವಿತ್ತು. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ಅನೌಪಚಾರಿಕವಾಗಿ ಇಡೀ ಕುಟುಂಬ ಸುತ್ತಲಿನ ಪರಿಸರ ಮಗುವಿಗೆ ಶಿಕ್ಷಣ ನೀಡುತ್ತೆ. ನಂತರ ಮಗು ಗುರುಕುಲ ಅಥವಾ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತೆ, ಜೀವನದ ದಾರಿಯನ್ನ ಆರಿಸ್ಕೊಳ್ಳುತ್ತೆ. ಶಿಕ್ಷಣ ಕೇವಲ ಬದುಕೋದಕ್ಕೆ, ಉಪಜೀವನವನ್ನ ನಡೆಸೋದಕ್ಕೆ ಸಾಧನ ಆಗಬಾರದು. ಅದು ಮನುಷ್ಯನಿಗೆ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿಕೊಡುವ ಹಾಗೂ ಸಮಾಜಕ್ಕೆ ಕೊಡುಗೆ ನೀಡುವ ಸದ್ಗುಣಗಳನ್ನು ಕಲಿಸುವಂತಹ ಸಾಧನ ಆಗಬೇಕು. ದೇಶದ ಅತ್ಯುತ್ತಮ ವ್ಯಕ್ತಿಗಳು, ಪ್ರತಿಭಾವಂತ ಮನಸ್ಸುಗಳು ಇವರು ಮಾತ್ರ ಶಿಕ್ಷಕರಾಗಬೇಕು ಅಂತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಣ ಮತ್ತು ಶಿಕ್ಷಕರ ಬಗ್ಗೆ ಹೇಳಿದ್ದಾರೆ. ಕೇವಲ ಮಾಹಿತಿಯನ್ನು ತಲೆಗೆ ತುಂಬೋದು ಶಿಕ್ಷಣ ಅಲ್ಲ, ಜ್ಞಾನ, ಕರುಣೆ ಮತ್ತು ಆಂತರಿಕ ಸಂಸ್ಕಾರಗಳನ್ನು ಬೆಳೆಸಿ ಮನುಷ್ಯನನ್ನು ಆಂತರಿಕವಾಗಿ ಬದಲಾಯಿಸುವುದೇ ಶಿಕ್ಷಣ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕು ಅಂದರೆ ಪ್ರಜೆಗಳಿಗೆ ಸರಿಯಾದ ಜ್ಞಾನ, ವಿಚಾರ ಶಕ್ತಿ ಬರಬೇಕು. ಅದಕ್ಕೆ ಶಿಕ್ಷಣ ಬೇಕು ಅಂತ ರಾಧಾಕೃಷ್ಣನ್ ಹೇಳಿದ್ದಾರೆ.

ಮನುಷ್ಯನಿಗೆ ತನ್ನ ದೇಶದ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ, ಅದನ್ನ ಮುಂದಿನ ಪೀಳಿಗೆಗೆ ರವಾನೆ ಮಾಡೋದಕ್ಕೆ ಶಿಕ್ಷಣ ಸಹಾಯ ಮಾಡಬೇಕು. ಶಿಕ್ಷಣವು ಮಾನವನ ಸಂಕುಚಿತ ಮನಸ್ಸನ್ನ ವಿಶಾಲ ಮನಸ್ಸನ್ನಾಗಿ ಮಾಡಿ ಇಡೀ ಪ್ರಪಂಚವನ್ನ ತನ್ನದೇ ಕುಟುಂಬವನ್ನಾಗಿ ಮಾಡುವಂತಹ ದೃಷ್ಟಿಕೋನವನ್ನ ನೀಡಬೇಕು. ನಿಜವಾದ ಶಿಕ್ಷಣ ಅಕ್ಷರ ಕಲಿಕೆಗೆ ಮಾತ್ರ ಸೀಮಿತ ಆಗಿರದೆ ಮನುಷ್ಯನಲ್ಲಿ ಧೈರ್ಯ, ಕರುಣೆ, ನೈತಿಕ ಮೌಲ್ಯಗಳನ್ನು ತುಂಬುವ ಶಕ್ತಿಯಾಗಬೇಕು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಈ ಚಿಂತನೆಗಳು ಸಾರ್ವಕಾಲಿಕವಾದ ಚಿಂತನೆಗಳು. ಈ ಚಿಂತನೆಗಳಿಗನುಸಾರವಾಗಿ ಶಿಕ್ಷಣ ಸಿಕ್ಕಿದ್ದೇ ಆದರೆ ವಿಶ್ವ ಸಾಮರಸ್ಯ ಖಂಡಿತ ಸಾಧ್ಯ. ದ್ವೇಷ, ಅಸೂಯೆ, ಭಯೋತ್ಪಾದನೆ, ಯುದ್ಧ, ತಾರತಮ್ಯತೆ ಈ ಜಗತ್ತಿನಿಂದ ಶಾಶ್ವತವಾಗಿ ದೂರ ಆಗೋದಕ್ಕೆ ಸಾಧ್ಯ.

ಜ್ಞಾನ, ಕೌಶಲ್ಯ, ಮೌಲ್ಯ, ನಂಬಿಕೆಗಳನ್ನು ಕಲಿಯುವ, ಬೋಧಿಸುವ ಪ್ರಕ್ರಿಯೆ ಶಿಕ್ಷಣ. ವಿದ್ಯೆವಿಲ್ಲದ ಮುಖವು ಹಾಲಿಲ್ಲದ ದನದಂತೆ, ವಿದ್ಯೆಯುಳ್ಳವನ ಮುಖವು ಜ್ಯೋತಿಯಂತಾಹುದು, ವಿದ್ಯೆಯೇ ಮೇಲು ಸರ್ವಜ್ಞ ಅಂತ ಕವಿ ಸರ್ವಜ್ಞ ಹೇಳಿದ್ದಾರೆ. ವಿದ್ಯೆಯಿಂದ ಜ್ಞಾನ, ಜ್ಞಾನವು ತೇಜಸ್ಸನ್ನು ನೀಡುತ್ತದೆ. ಜಗತ್ತಿನ ಎಲ್ಲ ಸಂಪತ್ತಿಗಿಂತ ಶ್ರೇಷ್ಠವಾದುದು ವಿದ್ಯೆ. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಟ್ರೆ ಅದು ಪರರ ಪಾಲಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಶಿಕ್ಷಣವನ್ನು ನೀಡಿ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡಿದರೆ ಸಂಪತ್ತನ್ನು ರಕ್ಷಣೆ ಮಾಡುವ ಸಾಮರ್ಥ್ಯನೂ ಬರುತ್ತೆ, ತನ್ನೇ ತಾನೇ ಸಂಪಾದನೆ ಮಾಡುವಂತಹ ಶಕ್ತಿ ಕೂಡ ಬರುತ್ತೆ. ವಿದ್ಯೆ ಕದಿಯಲಾರದಂತಹ ಸಂಪತ್ತು. ಹಾಗಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಸಂಪತ್ತನ್ನು ಕೊಟ್ಟು ಬೆಳೆಸಿದರೆ ಅವರೇ ಆಸ್ತಿ ಆಗ್ತಾರೆ. ಅವರಿಗೋಸ್ಕರ ಆಸ್ತಿ ಮಾಡುವಂತಹ ಅಗತ್ಯನೇ ಬರೋದಿಲ್ಲ ಅಲ್ವಾ?

ಪ್ರಪಂಚದಲ್ಲಿ ಯಾರೂ ಕೂಡ ಸಂಪೂರ್ಣ ಜ್ಞಾನಿಗಳಲ್ಲ. ನನಗೆ ಎಲ್ಲನೂ ತಿಳಿದಿದೆ ಅನ್ನುವಂತಹ ಬಿಗ್ಮಾನವನ್ನು ಬಿಟ್ಟು ನಿರಂತರ ಕಲಿಕೆ ನಮ್ಮನ್ನು ಜಾಗರೂಕರನ್ನಾಗಿ ಮಾಡುತ್ತೆ. ಕುರುಡನನ್ನು ಕೈ ಹಿಡಿದು ಇನ್ನೊಬ್ಬ ಕುರುಡ ನಡೆಸಿದರೆ ಇಬ್ಬರೂ ಗುಂಡಿಯಲ್ಲಿ ಬೀಳ್ತಾರೆ. ಹಾಗೆ ಅಜ್ಞಾನಿ ಗುರುವು ಅಜ್ಞಾನಿ ಶಿಷ್ಯನಿಗೆ ಸರಿದಾರಿ ತೋರೋದಕ್ಕೆ ಸಾಧ್ಯ ಇಲ್ಲ. ಸದ್ಗುರು ಮಾತ್ರ ಶಿಷ್ಯನಿಗೆ ಸರಿಯಾದ ಶಿಕ್ಷಣ ನೀಡಬಲ್ಲ. ಕೇವಲ ಪುಸ್ತಕದ ಪಾಂಡಿತ್ಯ ಪಡೆದವರು ಸದ್ಗುರು ಅಲ್ಲ. ಜೀವನದ ಸತ್ಯ ಆಂತರಿಕ ಜ್ಞಾನವನ್ನು ತಿಳಿಸಿಕೊಡುವವರು ಸದ್ಗುರು. ಬದುಕುವ ಮಾರ್ಗ ತೋರಿ ಇತರರಿಗೆ ಬೆಳಕಾಗಿ ನಿಲ್ಲುವಂತಹ ಚೈತನ್ಯವನ್ನ ನೀಡುವ ಅಂತಹ ಶಿಕ್ಷಣವನ್ನ ಕಲಿಸುವ ಗುರು ಇಡೀ ಸಮಾಜವನ್ನ ಸುಸ್ಥಿತಿಯಲ್ಲಿರಿಸ್ತಾರೆ. ಅರಿವಿಲ್ಲದ ಶಿಕ್ಷಣ, ಕ್ರಿಯೆಯಿಲ್ಲದ ಜ್ಞಾನ ವ್ಯರ್ಥ. ನಾವು ಪಡೆದಂತಹ ಶಿಕ್ಷಣ ವಿದೇಶದಲ್ಲಿ ನಮಗೆ ಬಂಧುವಾಗುತ್ತೆ, ಸಂಕಟದಲ್ಲಿ ರಕ್ಷಕನಾಗುತ್ತೆ. ಶಿಕ್ಷಣ ಶೋಷಣೆಯಿಂದ ಮುಕ್ತಿ ಪಡೆಯೋದಕ್ಕೆ, ಸಮಾಜದಲ್ಲಿ ಸಮಾನತೆ ತರೋದಕ್ಕೆ ಇರುವಂತಹ ಶಕ್ತಿಶಾಲಿ ಅಸ್ತ್ರ ಅಂತ ಅಂಬೇಡ್ಕರ್ ಅವರು ಪ್ರತಿಪಾದಿಸ್ತಾರೆ. ಶಿಕ್ಷಣವು ಮನುಷ್ಯನ ಮೂಢನಂಬಿಕೆ, ಸಂಕುಚಿತ ಮನೋಭಾವದಿಂದ ಹೊರತರಬೇಕು. ಬರೀ ಉದ್ಯೋಗಕ್ಕಾಗಿ ಕಲಿಯುವಂತಹ ಶಿಕ್ಷಣಕ್ಕಿಂತ ವೈಜ್ಞಾನಿಕ ಮನೋಭಾವ ಬೆಳೆಸುವಂತಹ ಶಿಕ್ಷಣ ಬೇಕು ಅಂತ ಕುವೆಂಪು ಅವರು ಒಂದು ಕಡೆ ಹೇಳಿದ್ರು. ಅವ್ರ ಪ್ರಕಾರ ಶಿಕ್ಷಣ ಮಾನವನನ್ನ ವಿಶ್ವ ಮಾನವನನ್ನಾಗಿ ಪರಿವರ್ತಿಸಬೇಕು, ಅಂತಹ ಶಿಕ್ಷಣ ಇರಬೇಕು. ಶಿಕ್ಷಕರು ಹೇಗಿರಬೇಕು ಅಂತ ಇಷ್ಟೊತ್ತಿನ ತನಕ ಮಾತಾಡಿದ್ವಿ. ಇಲ್ಲಿ ವಿದ್ಯಾರ್ಥಿಗಳದ್ದು ಪಾತ್ರವೇನೂ ಇಲ್ವಾ, ಈ ಬಗ್ಗೆ ಮಾತಾಡೋಣ ಈ ಒಂದು ಗೀತೆಯ ನಂತರ. ಅಪರಂಜಿ ಮಕ್ಕಳು ಚಿತ್ರದ ಗೀತೆ ಚಂದ್ರಿಕಾ ಗುರುರಾಜ್, ನಂದಿತಾ ಮತ್ತು ವಿದ್ಯಾ ಶುಕ್ಲಾ ಅವರ ಧ್ವನಿಯಲ್ಲಿದೆ. ನೃಪತುಂಗ ಅವರ ಗೀತರಚನೆಗೆ ರಾಜಹಂಸ ಸಂಗೀತ ನೀಡಿದ್ದಾರೆ.

ಉತ್ತಮ ಶಿಕ್ಷಣ ವ್ಯವಸ್ಥೆ, ಪೋಷಕರ ಮತ್ತು ಶಿಕ್ಷಕರ ಉತ್ತಮ ಮಾರ್ಗದರ್ಶನ ಶಿಕ್ಷಣಕ್ಕೆ ಬೇಕಾದಂತಹ ಪ್ರಮುಖ ವಿಷಯಗಳು. ಆದರೆ ಕಲಿಕೆ ಪೂರ್ಣಗೊಳ್ಳುವುದು ವಿದ್ಯಾರ್ಥಿಯ ಸ್ವಂತ ಪ್ರಯತ್ನದಿಂದ ಮಾತ್ರ. ಏಕಾಗ್ರತೆ, ಸ್ವಂತ ಪ್ರಯತ್ನ, ಸ್ವಯಂ ಅಧ್ಯಯನ, ಗೌರವ, ವಿನಯ ತುಂಬಿದ ವರ್ತನೆ, ತಾರ್ಕಿಕ ಚಿಂತನೆಗಳನ್ನು ಹೊಂದಿದಂತಹ ವಿದ್ಯಾರ್ಥಿ ಇದ್ದಾಗ ಮಾತ್ರ ಶಿಕ್ಷಣ ಪರಿಪೂರ್ಣ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಶಿಕ್ಷಣ ವ್ಯವಸ್ಥೆ ಯಾಂತ್ರಿಕ ಚಟುವಟಿಕೆ ಆಗಿದೆ. ಓದಿಗೂ ಜ್ಞಾನಕ್ಕೂ ಮಾಡುವ ಕೆಲಸಕ್ಕೂ ಸಂಬಂಧ ಇಲ್ಲದೆ ವ್ಯಕ್ತಿ ಭ್ರಮನಿರಸನ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಬರ್ತೀನಿ, ಪಾಠ ಮಾಡ್ತೀನಿ, ಉಳಿದಿದ್ದು ನನಗೆ ಸಂಬಂಧ ಇಲ್ಲ ಅನ್ನೋಂತಹ ಶಿಕ್ಷಕರು ಅಲ್ಲಲ್ಲಿ ಕಾಣಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ. ಇವರೇನು ನಮಗೆ ಗೊತ್ತಿಲ್ಲದೆ ಇರೋದು ಹೇಳೋದು? ಗೂಗಲ್ಲು, ವಾಟ್ಸಪ್ಪು, ಜಮಿನಿ, ಚಾಟ್ ಜಿಪಿಟಿ ಎಲ್ಲ ಇದೆ, ಪಾಠ ಕೇಳಿಸ್ಕೊಳ್ಳೇಬೇಕು ಅಂತೇನಿಲ್ಲ, ನಮ್ಮನ್ನು ತಿದ್ದೋಕೆ ಇವ್ರ್ಯಾರು ಅನ್ನೋಂತಹ ಮನೋಭಾವ ಮಕ್ಕಳಲ್ಲಿ ಬೆಳೀತಾ ಇದೆ. ದುಡ್ಡು ಕಟ್ತೀವಿ, ಮಕ್ಕಳ ಅಂಕಪಟ್ಟಿಲಿ ಉತ್ತಮ ಅಂಕಗಳು ಕಾಣಿಸ್ಬೇಕಷ್ಟೇ, ರ್ಯಾಂಕ್ ಪಟ್ಟಿಲಿ ನಮ್ಮ ಮಕ್ಕಳ ಹೆಸರಿರಬೇಕು ಅಷ್ಟೇ ಅನ್ನೋಂತಹ ಪೋಷಕರು ಹೆಚ್ಚಾಗಿದ್ದಾರೆ. ಸಾಕ್ಷರರು ರಾಕ್ಷಸರಾಗಿರುವ ಕಾಲಘಟ್ಟಕ್ಕೆ ನಾವು ತಲುಪುವ ಸ್ಥಿತಿಯಲ್ಲಿದ್ದೀವಿ. ಎಲ್ಲ ಸಿದ್ಧ ಆಹಾರದಂತೆ ಎಲ್ಲವೂ ಒಮ್ಮೆಗೆ ಸಿಗಬೇಕು ಅಂತ ಕಾಯುವ, ಸಿಗಬೇಕು ಅನ್ನೋಂತಹ ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕಾಯುವ, ತಪಸ್ಸಿನಂತೆ ಕಲಿಯುವಂತಹ ಮನೋಭಾವ ಕಡಿಮೆ ಆಗಿದೆ. ಇವೆಲ್ಲ ಅನಾರೋಗ್ಯಕರ ಬೆಳವಣಿಗೆಗಳು ಅಲ್ವೇ?

ಶಾಂತಿಯನ್ನು ಬಿತ್ತುವ, ಪ್ರೀತಿಯನ್ನು ಹರಡುವ, ಎಲ್ಲರೂ ಒಂದಾಗಿ ನೆಮ್ಮದಿಯಿಂದ ಬಾಳುವ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿದೆ. ಅದನ್ನು ಹುಡುಕಿ ಜಾರಿಗೆ ತರಬೇಕು. ಪೋಷಕರು, ಮಕ್ಕಳು, ಶಿಕ್ಷಕರು ಜಂಟಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಇಡೀ ವಿಶ್ವ ವಸುದೇವನ ಕುಟುಂಬವಾಗುತ್ತೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರಂತಹ ಮಹಾನ್ ಚೇತನ ಓಡಾಡಿದ ಭಾರತದ ಈ ನೆಲ ವಿಶ್ವಗುರು ಆಗುತ್ತೆ. ಅಂತಹ ಸ್ಥಾನ ನಮ್ಮದಾಗಲಿ ಅಂತ ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಗೀತೆ ಒಂದಲ್ಲ ಎರಡಲ್ಲ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸುನಿಧಿ, ಅದಿತಿ, ಡಿ ಸತ್ಯಪ್ರಕಾಶ್ ಅವರ ಗೀತರಚನೆಗೆ ನವೀನ್ ಪೌಲ್ ಮತ್ತು ವಾಸುಕಿ ವೈಭವ್ ಅವರ ಸಂಗೀತವಿದೆ.

ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯುತ್ತಿರುವ 2026 ಮಹಿಳೆಯರ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನೀಗ ಮುಂದುವರಿಯುತ್ತದೆ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಆಕಾಶವಾಣಿ ಬೆಂಗಳೂರು. ಕೀರ್ತನ ಭಾರದ್ವಾಜ್ ಅವರಿಂದ ಭಾವಗೀತೆಗಳು. ಮೊದಲಿಗೆ ಬಿಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ, ಅಮ್ಮ ನಿನ್ನ ಎದೆಯಾಳದಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ

ಕೀರ್ತನ ಭಾರದ್ವಾಜ್ ಅವರಿಂದ, ಬಿಆರ್ ಲಕ್ಷ್ಮಣರಾವ್, ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ, ಎಸ್ ಅನಂತನಾರಾಯಣ ಅವರ ರಚನೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ

0: ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಜಿಟಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ, ನಂತರ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ಶಿಕ್ಷಕಿ ಪ್ರಿಯಾಂಕಾ ಶಂಕರ್. ಆರಂಭದಲ್ಲಿ ಕೇಳಿ, ಕಲಬುರಗಿಯ ಜಿಟಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ಜಿಟಿಟಿಸಿ ಕೋರ್ಸ್ ಮುಗಿಸಿ ಜರ್ಮನಿಯ ಪ್ರಖ್ಯಾತ ಸಾರಿಗೆ ಸಂಸ್ಥೆಯಾದ ರೈನ್ಬಾನ್ ಎಜಿ ಈ ಕಂಪನಿಗೆ ಸೆಲೆಕ್ಟ್ ಆದಂತಹ ಕಲಬುರಗಿಯ ಹೆಮ್ಮೆಯ ಅಂಕಿತಾ ಆರ್ ಆಳಂದ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಸಂದರ್ಶನದ ವಿಶೇಷ ಏನಂದ್ರೆ, ಈ ಸಂಸ್ಥೆಗೆ ಕರ್ನಾಟಕದಿಂದ ಒಟ್ಟು ಆಯ್ಕೆಯಾದವರು 5 ಜನ ವಿದ್ಯಾರ್ಥಿಗಳು, ಅದರಲ್ಲಿ ಏಕೈಕ ಮಹಿಳೆ ಮತ್ತೆ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ಹೇಳಬಹುದು ಅಂಕಿತಾ ಆಳಂದ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅಂಕಿತಾ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಮೊದಲಿಗೆ ಅಭಿನಂದನೆಗಳು, ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಅಂಕಿತಾ ಅವರೇ, ತುಂಬಾ ಜನ ಹುಡುಗಿಯರಿಗೆ ಕನಸಿರುತ್ತೆ ಉನ್ನತ ಶಿಕ್ಷಣ ಪಡಿಬೇಕು, ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೋಬೇಕು, ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ನಮ್ಮ ತಂದೆ ತಾಯಿಗೆ ಸರಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ. ಹೀಗಾಗಿ ಶಿಕ್ಷಣ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಮುಖ್ಯ ಆಗುತ್ತೆ. ತಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ತಿಳಿಸಿ.
2: ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೇಂಬ್ರಿಡ್ಜ್ ಅಲ್ಲಿ ಮುಗಿಸಿದ್ದೇನೆ. ಆ ನಂತರ ನಾನು ಜಿಟಿಟಿಸಿಯಲ್ಲಿ ಅಡ್ಮಿಷನ್ ಮಾಡಿಸಿದೆ. ಅಲ್ಲಿ ನಾನು ಡಿಟಿಡಿಎಂ ಅನ್ನೋ ಕೋರ್ಸ್ ನ ತಗೊಂಡು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ನ ಮಾಡಿಬಿಟ್ಟು ಇವಾಗ ಕಂಪನಿಗೆ ಸೆಲೆಕ್ಟ್ ಆಗಿದ್ದೇನೆ.
1: ಡಿಟಿಡಿಎಂ ಕೋರ್ಸ್ ಮಾಡಿದ್ರ? ಸಾಮಾನ್ಯವಾಗಿ 10ನೇ ತರಗತಿ ನಂತರ ಪಿಯುಸಿಗೆ ಸೇರ್ಕೊಳ್ಳೋದು ಒಂದು ಸಾಮಾನ್ಯ ಪ್ರತೀತಿ, ಆದ್ರೆ ತಾವು ಜಿಟಿಟಿಸಿಯಲ್ಲಿ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಆಲ್ರೆಡಿ ಕೋರ್ಸ್ ಕೂಡ ಮುಗಿಸಿದ್ದೀರಾ, ಈ ಸ್ಟ್ರೀಮಿಗೆ ಬರಲಿಕ್ಕೆ ಕಾರಣ ಏನು?
2: ನಮ್ಮ ತಂದೆಯವರು ನನಗೆ ಯಾವಾಗ ಸೈನ್ಸ್ ಮಾಡಬೇಕು ಅಂತಾನೆ ಇತ್ತು, ಬಟ್ ನಮ್ಮ ತಂದೆಯವರು ಇದು ಕೋರ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ನನಗೆ ಅಡ್ಮಿಷನ್ ಮಾಡಿಸಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು.
1: ಈಗ ಜಿಟಿಟಿಸಿಯಲ್ಲಿ ಎಷ್ಟೆಲ್ಲ ಕೋರ್ಸ್ಗಳಿರುತ್ತೆ, ಅಂದ್ರೆ ಇದರಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗುವಂತದ್ದು ಇರುತ್ತಾ, ಹೇಗೆ?
2: ಜಿಟಿಟಿಸಿಯಲ್ಲಿ ಇವಾಗ ಕಲಬುರಗಿ ಜಿಟಿಟಿಸಿಯಲ್ಲಿ 4 ತರದ ಕೋರ್ಸ್ಗಳಿವೆ. ಅವು 3+1 ಕೋರ್ಸಸ್. ಅದ್ರಲ್ಲಿ ಬಂದ್ಬಿಟ್ಟು ಡಿಟಿಡಿಎಂ ಅಂದ್ರೆ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, DMCH ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, DEEE ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್, ಇನ್ನೊಂದು ಬಂದ್ಬಿಟ್ಟು DPM ಡಿಪ್ಲೊಮಾ ಇನ್ ಪ್ರಿಸಿಜನ್ ಮ್ಯಾನುಫ್ಯಾಕ್ಚರಿಂಗ್. ಈಸಿಯೆಸ್ಟ್ ಅಂದ್ರೆ ಡಿಟಿಡಿಎಂ. ಡಿಟಿಎಂ ಅಂದ್ರೆ ಏನಕ್ಕಂದ್ರೆ ಅದು ಫಾರ್ ಗರ್ಲ್ಸ್, ಅಂದ್ರೆ ಡಿಸೈನಿಂಗ್ ಅದರಲ್ಲಿ ಜಾಸ್ತಿ ಇರೋದು. ಸೊ ಇವನ್ ಗರ್ಲ್ಸ್ ಇಟ್ಸ್ ಕಂಫರ್ಟೇಬಲ್ ಫಾರ್ ಗರ್ಲ್ಸ್ ಟು ಡೂ ಡಿಸೈನಿಂಗ್ ಅಂಡ್ ಆಲ್. ಮಷೀನಿಂಗ್ ಅಂದ್ರೆ ಸ್ವಲ್ಪ ಆಗಲ್ಲ, ಇಟ್ ಬಿ ಹಾರ್ಡ್. ಸೊ ಹಂಗಾಗಿ ನಾನು ಡಿಸೈನ್ ಇದೆ ಅಂದ್ಬಿಟ್ಟು ಅದನ್ನೇ ನಮ್ಮ ಮನೇಲಿ ಸೆಲೆಕ್ಟ್ ಮಾಡಿದ್ರು.
1: ಡಿಟಿಡಿಎಂ ಕೋರ್ಸ್ ನ ಅವಧಿ ಎಷ್ಟು, ಎಷ್ಟು ವರ್ಷ ಇರುತ್ತದೆ?
2: 3 ವರ್ಷ ಓದ್ಬೇಕು, ಅನಂತರ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ, ಕಂಪ್ನಿಗೆ ಕಳಿಸ್ಕೊಡ್ತಾರೆ.
1: ಅಂದ್ರೆ 3 ವರ್ಷ ಕಲಬುರಗಿಯಲ್ಲಿ ಕಂಪ್ಲೀಟ್ ಮಾಡಿದ್ರ?
2: ಇಲ್ಲ ಇಲ್ಲ, ನಾನು 2 ವರ್ಷ ಕಲಬುರಗಿಯಲ್ಲಿ ಓದ್ದೆ, ನಂತರ ನಾನು 3ನೇ ವರ್ಷ ಬೆಂಗಳೂರಲ್ಲಿ ಓದ್ದೆ.
1: 3ನೇ ವರ್ಷ ಬೆಂಗಳೂರಲ್ಲಿ ಯಾಕೆ ಓದ್ರಿ, ಅದು ಏನಾದ್ರೆ ನಿಮಗೆ ವಿಶೇಷ ಅವಕಾಶ ಸಿಕ್ಕಿತ್ತ?
2: ಅಂದ್ರೆ ನಾನು ಇವಾಗ ಫಸ್ಟ್ ಇಯರ್ ಇಂದ ಕಲಬುರಗಿಯಲ್ಲಿ ಓದುವಾಗ ನಾನು ವರ್ಲ್ಡ್ ಸ್ಕಿಲ್ ಅಂತ ಒಂದಿದೆ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಆಲ್ ಓವರ್ ಕರ್ನಾಟಕ ಇಂದ ನನಗೆ ಸೆಲೆಕ್ಷನ್ ಆಯ್ತು. ಜಿಟಿಟಿಸಿಯಲ್ಲಿ GSL ಅಂತ ಮಾಡಿದ್ರು, ಜಿಟಿಟಿಸಿ ಸ್ಕಿಲ್ ಲೀಗ್ ಅಂತ, ಅದರಲ್ಲಿ ನನಗೆ ಮೆಕ್ಯಾನಿಕಲ್ ಕ್ಯಾಡ್ ಅಲ್ಲಿ ಸೆಲೆಕ್ಷನ್ ಆಗೋಯ್ತು. ಸೊ ಹಂಗಾಗಿ ನಾನು ಫರ್ದರ್ ಟ್ರೈನಿಂಗ್ ನ್ಯಾಷನಲ್ಸ್ ಸ್ಟೇಟ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅಂತ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೊಟ್ಟರು. ಸೊ ಟ್ರೈನಿಂಗ್ಗೋಸ್ಕರ ಅಂತ ಅಲ್ಲಿ ಟ್ರೈನಿಂಗ್ ತಗೊಳ್ತಾನೆ. ನಾನು 3rd ಇಯರ್ನ ಓದ್ತಾ ಇದ್ದೆ. ಆಮೇಲೆ 5th ಸೆಮ್ ಅಲ್ಲಿ ನಮಗೆ ಸ್ಟೇಟ್ ಲೆವೆಲ್ ಇತ್ತು. ಸೊ ಸ್ಟೇಟ್ ಅಲ್ಲಿ 3rd ಪ್ರೈಸ್ ಬಂತು, ಬ್ರಾನ್ಸ್ ತಗೊಂಡೆ. ನಂತರ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ಬಿಟ್ಟೆ, ಬಿಕಾಸ್ ನೆಕ್ಸ್ಟ್ ಇಯರ್ ಅವಕಾಶ ಇದೆ ನನಗೆ ಅಂದ್ಬಿಟ್ಟು ಸ್ಟಾಪ್ ಆಯ್ತು.
1: ಈಗ ಈ ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ ಹೇಳಿ, ಈ ಜರ್ಮನಿಯ ರೈನ್ಬಾನ್ ಎಜಿ ಕಂಪನಿ ಬಗ್ಗೆ, ಅಂದ್ರೆ ಯಾವ ರೀತಿ ನಿಮಗೆ ಸೆಲೆಕ್ಷನ್ ಆಯ್ತು ಅಂತ?
2: ನಾವು 5th ಸೆಮ್ ಅಲ್ಲಿ ಓದ್ತಿರ್ಬೇಕಾದ್ರೆ ಜರ್ಮನ್ ಅಲ್ಲಿಂದ ಸ್ವಲ್ಪ ಪೀಪಲ್ ಬಂದಿದ್ರು, ಇನ್ನು ಅವ್ರು ಸುಮ್ನೆ ಕ್ಯಾಂಪಸ್ ವಿಸಿಟ್ಗೆ ಬಂದಿದ್ದು. ಅವಾಗ ನೋಡ್ತಿರ್ಬೇಕಾದ್ರೆ ನಾನು ಜರ್ಮನ್ ಸ್ವಲ್ಪ ಆಲ್ರೆಡಿ ಕಲಿತಿದ್ದೆ ಆನ್ಲೈನ್ ಇಂದ, ನಂಗೆ ಇಂಟ್ರೆಸ್ಟ್ ಇತ್ತು ಜರ್ಮನಿಗೆ ಹೋಗಕ್ಕೆ ಅಂದ್ಬಿಟ್ಟು ಕಲಿತಾ ಇದ್ದೆ. ಸೊ ಆ ಟೈಮಲ್ಲಿ ಅವ್ರು ಬಂದಾಗ ಅವ್ರ ಜೊತೆ ಜರ್ಮನ್ ಅಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಮಾಡಿದೆ, ಅದಾದ್ಮೇಲೆ ಅವರು ಪರ್ಸನಲ್ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಟ್ಟರು, ಸೊ ದಟ್ ವಿ ಕ್ಯಾನ್ ಟೇಕ್ ಯು ಅಂದ್ಬಿಟ್ಟು. ಅದಾದ್ಮೇಲೆ ಅವರೇ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ತರ ಇಂಟರ್ವ್ಯೂ ಇದೆ ಅಂತ ಹೇಳಿ, ಇಂಟರ್ವ್ಯೂ ಫಸ್ಟ್ ರೌಂಡ್ ಇಂಗ್ಲೀಷಲ್ಲಿ ಇತ್ತು, ಅದನ್ನ ನಾನು ಕೊಡಲಿಲ್ಲ, ಡೈರೆಕ್ಟ್ ಕ್ಲಿಯರ್ ಆಗೋಯ್ತು ನಂದು. ಆಮೇಲೆ 2nd ರೌಂಡ್ ಬಂದ್ಬಿಟ್ಟು ಇಂಟರ್ವ್ಯೂ ಕೊಟ್ಟು ಸೆಲೆಕ್ಷನ್

0: ಚೆನ್ನಾಗೋಯ್ತು.
1: ಅಂದ್ರೆ ನೀವು ಜರ್ಮನಿ ಕಲ್ತಿದ್ದು ನಿಮ್ಮ GTTC ಒಂದು ಸಿಲೆಬಸ್ ಸಲುವಾಗ ಅಥವಾ ನಿಮ್ಮ ಔಟ್ ಆಫ್
0: ಇಲ್ಲ,
1: ಓನ್ ಇಂಟ್ರೆಸ್ಟ್?
0: ನನ್ಗೆ ಇಂಟ್ರೆಸ್ಟ್ ಇತ್ತು ಔಟ್ ಆಫ್ ಹೋಗಕ್ಕೆ. ಸೊ ಲೈಕ್ ಬಿಗ್ನಿಂಗ್ ಇಂದಾನು ಇತ್ತು ನಾನು ಜರ್ಮನಿಗೆ ಹೋಗ್ಬೇಕು ಅಂತ. ನಮ್ಮ ಪೇರೆಂಟ್ಸ್ ಹೇಳಿದ್ರು ಅದನ್ನ ಕಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಫಾದರ್ ಹೇಳಿದ್ಕೆ ನಾನು ಅದನ್ನ ಕಲ್ಕೊತಾ ಇದ್ದೆ.
1: ಈಗ ಪ್ರಸ್ತುತ ನೀವು ಜರ್ಮನಿ ಹುದ್ದೆಗೆ ಆಯ್ಕೆ ಆಗಿದ್ದೀರಾ, ಜಾಯ್ನ್ ಆಗ್ಬೇಕಾ ಅಥವಾ ಯಾವ ಹಂತದಲ್ಲಿ ಇದೆ ಪ್ರಕ್ರಿಯೆ?
0: ಹಾ, ಜಾಯ್ನ್ ಆಗ್ಬೇಕು. ಇವಾಗ ಇಟ್ಸ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ಎಲ್ಲ ಲ್ಯಾಂಗ್ವೇಜ್ ಎಕ್ಸಾಮ್ ಒಂದು ಇದೆ, ಅದು 2nd of July. ಸೊ ಅದನ್ನ ಕ್ಲಿಯರ್ ಮಾಡಿದ್ಮೇಲೆ ನಾವು ಜರ್ಮನಿಗೆ ಹೋಗ್ತೀವಿ.
1: ಈಗ ಇಲ್ಲಿ GTTC ಕಲಬುರಗಿಯಲ್ಲಿ ಯಾವ ರೀತಿ ಸಿಬ್ಬಂದಿಗಳು ನಿಮಗೆ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ಅನುಕೂಲ ಆಯ್ತು?
0: ಎಲ್ಲ ಸ್ಟಾಫ್ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ರು. ಮೇನ್ಲಿ ಬಂದ್ಬಿಟ್ಟು ನಮ್ಗೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಮತ್ತೆ ಅರುಣ್ ಸರ್ ಅಂತ, ನನ್ನ ಕ್ಯಾಡ್ ಆಗ್ಲಿ ವರ್ಲ್ಡ್ ಸ್ಕಿಲ್ ಆಗ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಇವನ್ ಕ್ಲಾಸಸ್ ನು ಮಿಸ್ ಮಾಡ್ಬಿಟ್ಟು ನಾನು ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ರು.
1: ಸಾಮಾನ್ಯವಾಗಿ ಕಲಬುರಗಿ ಬಿಟ್ಟು ಹೊರ ಕಳಿಸ್ಲಿಕ್ಕೆ ಅದು ಹೆಣ್ಮಕ್ಕಳಿಗೆ ನಮ್ಮ ಭಾಗದ ತಂದೆ ತಾಯಿಗಳು ತುಂಬಾ ಯೋಚನೆ ಮಾಡ್ತಾರೆ, ಆದ್ರೆ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನ ಜರ್ಮನಿ ಕಳಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂರಕ ವಾತಾವರಣ ಇತ್ತು? ಅಂದ್ರೆ ಮುಂಚೆ ಯಾರಾದರೂ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿದ್ರ?
0: ಆ ತರ ಏನಿಲ್ಲ. ನಮ್ಮ ಮನೇಲಿ ಬಿಗ್ನಿಂಗ್ ಇಂದಾನು ನಾನು ಕೇಂಬ್ರಿಜ್ ಅಲ್ಲಿ ಓದ್ತಿರ್ಬೇಕಾದ್ರೂ ಲೈಕ್ ನನ್ನ ಡ್ರೀಮ್ಸ್ ಎಲ್ಲ ಐ ಹ್ಯಾವ್ ನೆವರ್ ಸೀನ್ ಶಾರ್ಟ್ ಡ್ರೀಮ್ಸ್. ಯಾವಾಗ್ಲೂ ಹೈ ಅಂಬಿಷನ್ಸ್, ಹೈ ಡ್ರೀಮ್ಸ್ ಇಟ್ಕೊಂಡಿದ್ದೆ. ಸೊ ಬಿಗ್ನಿಂಗ್ ಇಂದಾನು ನನಗೆ ಜರ್ಮನಿಗೆ ಹೋಗೋ ಡ್ರೀಮ್ ತಂದಿದ್ದೆ ನಮ್ಮ ಫಾದರ್, ಲೈಕ್ ಈ ತರ ನೀನು ಹೋಗ್ಬೇಕು ಮಾಡ್ಬೇಕು. ಬಿಗ್ನಿಂಗ್ ಇಂದಾನು ಅವರೇ ಮೋಟಿವೇಟ್ ಮಾಡ್ಕೊಂಡು ನನಗೆ ಅಪರ್ಚುನಿಟಿ ಸಿಕ್ಕಾಗ ಅವ್ರು ಒಪ್ಕೊಂಡ್ರು.
1: ಅವಾಗ್ಲಿಂದ ನಾವು ಕೇಳ್ತಾ ಇದೀವಿ ನಿಮ್ ತಂದೆಯವರು ನಿಮ್ಮನ್ನ ತುಂಬಾ ಮೋಟಿವೇಟ್ ಮಾಡಿದ್ರು ಅಂತ. ನಿಮ್ ತಂದೆಯವರ ಬಗ್ಗೆ ಹೇಳಿ, ಅವ್ರ ಹೆಸರೇನು, ಅವ್ರ ಏನ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳಿ.
0: ನಮ್ಮ ತಂದೆ ಹೆಸರು ರಾಜ್ಕುಮಾರ್ ಅಳನ್ ಅಂತ. ಅವರು ಸರ್ವಿಸ್ ಇಂಜಿನಿಯರ್, ದೇ ಆರ್ ಲುಕಿಂಗ್ ಆಫ್ಟರ್ ಅಗ್ರಿಕಲ್ಚರ್. ಅವರು ಮೆಕ್ಯಾನಿಕಲ್ ಅಂದ್ರೆ ಅವ್ರು ತುಂಬಾ ನಾಲೆಜ್ ಇತ್ತು ಮೆಕ್ಯಾನಿಕಲ್ ಬಗ್ಗೆ. ಸೊ ಹಂಗಾಗಿ ಲೈಕ್ ಏನೇ ಇದ್ರು, ನನ್ನ ಡೌಟ್ಸ್ ಇದ್ರು ಏನೇ ಇದ್ರು ಅವ್ರ ಹತ್ರ ಹೋಗ್ತಿದ್ದೆ, ಲೈಕ್ ಮೆಕ್ಯಾನಿಕಲ್ ನಾನು ಚೂಸ್ ಮಾಡ್ಕೊಂಡಿದ್ದು. ಸೊ ಎವ್ರಿ ಟೈಮ್ ಸಪೋರ್ಟಿವ್ ಆಗಿದ್ರು. ಏನೇ ಇದ್ರು ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರು, ಯಶೋತಾದ್ರೂ ಆಗ್ಲಿ ಕಾಲೇಜ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅರೌಂಡ್ ಸಮಟೈಮ್ಸ್ 8 to 9 ವರ್ಗೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಸಪೋರ್ಟಿವ್ ಆಗಿದ್ರು, ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಡ್ ಬರ್ತಿದ್ರು. ಎವ್ರಿ ಸ್ಟೇಜ್ ಅಲ್ಲಿ ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ.
1: ಈಗ ನಿಮ್ ವಯಸ್ಸಿನ ಹೆಣ್ಮಕ್ಳು ಎಸ್ಪೆಷಲಿ ಈ 10th ಮುಗಿಸಿದವರಾಗಿರ್ಬೋದು, PUC ಮುಗಿಸಿದವರಾಗಿರ್ಬೋದು, ಅವ್ರು ಈ ತರ GTTC ಕೋರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು?
0: GTTC ಕೋರ್ಸ್ ಅವ್ರ ಇಂಟ್ರೆಸ್ಟ್ ಮೇಲೆ ಅವ್ರು ತಗೋಬೇಕು. ಅಂದ್ರೆ ಎಲ್ಲಾರು ಗರ್ಲ್ಸ್ ಗೆ ಇದು ಈಸಿ ಆಗುತ್ತೆ ಅಂತ ತಗೋಬಾರ್ದು. ಇವಾಗ ಎಲೆಕ್ಟ್ರಿಕಲ್ ಕೋರ್ಸ್, ಮೆಕಾಟ್ರಾನಿಕ್ಸ್ ಕೋರ್ಸ್ ಎಲ್ಲ ಬಂದಿದೆ. ಸೊ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಕೋರ್ಸ್ ನ ಅವರು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ಅದ್ರಲ್ಲಿ ಫ್ಯೂಚರ್ ಚೆನ್ನಾಗಿದೆ. ಬಟ್ ಅವ್ರು ಕಾನ್ಸಂಟ್ರೇಟ್ ಆಗಿ ಮಾಡಿ ಸ್ಕೋರ್ ತಗೊಂಡ್ರೆ, ಮೇನ್ಲಿ ಇಲ್ಲಿ ಸ್ಕೋರ್ ನೋಡ್ತಿಲ್ಲ ಯಾರೆಲ್ಲ, ಸ್ಕಿಲ್ ನೋಡ್ತಿದ್ದಾರೆ. ಸ್ಕಿಲ್ ಕಲ್ತ್ರೆ ಸಾಕು, ಸ್ಕೋರ್ ಮೇಲೆ ಏನು ಡಿಪೆಂಡ್ ಇಲ್ಲ. ಐ ಮೀನ್ ಮಾರ್ಕ್ ಶೀಟ್ ಆಗ್ಲಿ ಏನೇ ಆಗ್ಲಿ.
1: ಈಗ GTTC ಸಂಸ್ಥೆಯಲ್ಲಿ ಈಗ ತುಂಬಾ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶದವ್ರು ಇರ್ತಾರೆ, ಅವರು GTTC ಎನ್ರೋಲ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಫೀಸ್ ಎಷ್ಟಿರುತ್ತೆ ಏನೋ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಪೇರೆಂಟ್ಸ್ ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಕೆಲವೊಂದ್ಸರ್ತಿ ಸಾಧ್ಯ ಆಗಲ್ಲ. ಈ GTTC ಅಲ್ಲಿ ಅಡ್ಮಿಷನ್ ಪಡಿಬೇಕಾದ್ರೆ ಫೀಸ್ ಎಷ್ಟಿರುತ್ತೆ ಮತ್ತೆ ಸ್ಕಾಲರ್ಶಿಪ್ ಏನಾದ್ರು ಸಿಗುತ್ತಾ?
0: ಹಾ, ಸ್ಕಾಲರ್ಶಿಪ್ ಸಿಗುತ್ತೆ. ನೀವ್ ಎಷ್ಟ್ ಪೇ ಮಾಡ್ತಿರೋ ಅದು ನೆಕ್ಸ್ಟ್ ನಿಮ್ಗೆ ರಿಟರ್ನ್ ಸ್ಕಾಲರ್ಶಿಪ್ ಅಲ್ಲಿ ಬರುತ್ತೆ. ಸೊ ನೀವು ನೆಕ್ಸ್ಟ್ ಇಯರ್ಗು ಪೇ ಮಾಡ್ಕೋಬಹುದು ಅಂದ್ಬಿಟ್ಟು. ಅರೌಂಡ್ 19,000 ಏನೋ ಇದೆ, ಲೈಕ್ ಪರ್ ಸೆಮ್ 19,000 ಅಂದ್ರೆ ಡಿಪೆಂಡ್ ಆನ್ ಸೆಮ್ ಇದೆ. ಬಟ್ ಅದು ಲೈಕ್ ಎವ್ರಿ ಇಯರ್ ನಿಮ್ಗೆ ರಿಟರ್ನ್ ಬರುತ್ತೆ, ಸ್ಕಾಲರ್ಶಿಪ್ ಅಲ್ಲಿ ರಿಟರ್ನ್ ಬರುತ್ತೆ ಅದು.
1: ಈಗ ನಿಮ್ಗಂತೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ, ನೀವಂತೂ ಆಲ್ರೆಡಿ ಒಂದು ಜಾಬ್ ಹೋಲ್ಡರ್ ಇದ್ದೀರಿ. ಈ ಸಾಮಾನ್ಯವಾಗಿ ಬೇರೆ ಬೇರೆ ಕೋರ್ಸ್ ಮಾಡಿದಂತಹ ಹುಡುಗರು ಆಗ್ಲಿ ಹುಡುಗಿಯರಾಗ್ಲಿ ಅವ್ರಿಗೆ ಯಾವ ರೀತಿ ಅಪರ್ಚುನಿಟೀಸ್ ಇದೆ?
0: ಲೈಕ್ ಬ್ಯಾಕ್ ಲಾಗ್ಸ್ ಏನು ಇರಲಿಲ್ಲ ಅಂದ್ರೆ ದೆಲ್ ಬಿ ಪ್ಲೇಸ್ ಇನ್ MNC ಕಂಪನೀಸ್ ಅಲ್ಲೇ ಸಿಗುತ್ತೆ ಅವ್ರಿಗೆ ಪೋಸ್ಟ್. ಅದ್ ಬಂದ್ಬಿಟ್ಟು ದೆಲ್ ಬಿ ಹ್ಯಾವಿಂಗ್ ಗುಡ್ ಪೋಸ್ಟ್ ಅಂದ್ರೆ ಡಿಸೈನಿಂಗ್ ಅಥವಾ ಮಷಿನಿಸ್ಟ್ ಆ ತರ ಪೋಸ್ಟ್ ಎಲ್ಲ ಸಿಗುತ್ತೆ. ಬಟ್ ಬ್ಯಾಕ್ ಲಾಗ್ಸ್ ಎಲ್ಲ ಇದ್ರೆ ದೆಲ್ ಬಿ ಅಂಡರ್ ಅ ನಾರ್ಮಲ್ ವೇಜಸ್ ತರ ವರ್ಕ್ ಮಾಡ್ಬೇಕಾಗುತ್ತೆ ಅವರು.
1: ಈಗ GTTC ಮಾಡಿದ ನಂತರ ಮುಂದೆ ಹೈಯರ್ ಎಜುಕೇಶನ್ ಅಪರ್ಚುನಿಟೀಸ್ ಏನೇನಿದೆ?
0: ಇಂಜಿನಿಯರಿಂಗ್ ಓದ್ಬೋದು ನಾವು ಇದ್ ನಂತರ. ಲೈಕ್ ನಾವು ಯಾವ ಕೋರ್ಸ್ ತಗೊಂಡಿರ್ತೀವೋ ಅದ್ರ ಮೇಲೆ ಅದೇ ಇಂಜಿನಿಯರಿಂಗ್ ಓದ್ಕೋಬಹುದು. ಫಾರ್ ಎಕ್ಸಾಂಪಲ್ DTDM ಮತ್ತೆ DPM ಗೆ ನಮ್ಗೆ CS ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಪ್ಷನ್ ಇದೆ. ಲ್ಯಾಟರಲ್ ಎಂಟ್ರಿ ಸಿಗುತ್ತೆ ನಮ್ಗೆ ಡೈರೆಕ್ಟ್ ಸೆಕೆಂಡ್ ಇಯರ್ ಗೆ. ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಪ್ಷನ್ ಇರುತ್ತೆ. ಮೆಕಾಟ್ರಾನಿಕ್ಸ್ ಅಷ್ಟೇ ಸೇಮ್, ಅವ್ರಿಗೆ ಆ ತರ ಆಪ್ಷನ್ಸ್ ಇರುತ್ತೆ.
1: ಈಗ ನಾವು ಪತ್ರಿಕೆಯಲ್ಲೆಲ್ಲ ನಿಮಗೆ ಸನ್ಮಾನ ಮಾಡಿದನ್ನು ನೋಡಿದೀವಿ, ಮಾನ್ಯ ಸಚಿವರು ಮತ್ತೆ ಹಿರಿಯ IAS ಅಧಿಕಾರಿಗಳೆಲ್ಲ ಇದ್ರು, ಆ ಸಂದರ್ಭದ ಬಗ್ಗೆ ಹೇಳಿ ನಿಮ್ಗೆ ಹೇಗೆ ಅನಿಸ್ತು?
0: ಆ ಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಅದರಿಂದ ತುಂಬಾ ಶ್ರಮ ಇತ್ತು. ಪೇರೆಂಟ್ಸ್ ದು ಸಪೋರ್ಟ್, ಮೋಟಿವೇಶನ್ ಎಲ್ಲ ಇತ್ತು. ಸ್ಟೇಜಿಗೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಇತ್ತು. ಬಟ್ ಹೆಂಗೋ ಒಂದು ಎರಡು ಮ್ಯಾನೇಜ್ ಮಾಡ್ಬಿಟ್ಟು ಬಂದ್ವಿ. ಲೈಕ್ ಉಳ್ದವ್ರ 4 ಜನ ಏನಂದ್ರೆ ಅವ್ರದ್ದು ಆಲ್ರೆಡಿ ಇಂಟರ್ನ್ಶಿಪ್ ಮುಗ್ದಿದೆ. ಅವ್ರ ಸ್ಟಡಿ ಮುಗಿದ್ಬಿಟ್ಟು 1 ವರ್ಷ ಇಂಟರ್ನ್ಶಿಪ್ ಮುಗಿದ್ಮೇಲೆ ಅವ್ರು ಸೆಲೆಕ್ಟ್ ಆಗಿದ್ದು. ಬಟ್ ನಾನು ಹಂಗಿರ್ಲಿಲ್ಲ, ನಾನು 6 ಎಂ ಓದ್ತಿರ್ಬೇಕಾದ್ರೆ ನಂಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಸ್ಟಡೀಸು ಮತ್ತೆ ಜರ್ಮನ್ ಲ್ಯಾಂಗ್ವೇಜ್ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು.
1: ಮತ್ತೆ ಜರ್ಮನ್ ಕಲಿಕೆ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು, ಅಂದ್ರೆ ಎಲ್ಲಿ ಕಲಿತ್ರಿ ನೀವು?
0: ಕೋರ್ಸ್ ಬಿಗ್ನಿಂಗ್ ಆಗಿದ್ದು ನಮ್ಮ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೋರ್ಸ್. ಸೊ ಏಪ್ರಿಲ್ ಇಂದ ಇವಾಗ 2 ಮಂತ್ಸ್ ಆಯ್ತು. ಸೊ A1 ಮುಗಿಸಿದೀವಿ ನಾವು, A1 ಮುಗಿಸಿದೀವಿ ವಿತ್ ಗುಡ್ ಪರ್ಸೆಂಟೇಜ್ ಇಂದ. ಸೊ ಇವಾಗ A2 ನಾವು ಎಕ್ಸಾಮ್ ಇದೆ ನೆಕ್ಸ್ಟ್ ಮಂತ್ ಅಲ್ಲಿ, 2nd of July. ಸೊ ಅದನ್ನ ಮುಗಿಸ್ಬೇಕು. ನಾವು ಜರ್ಮನ್ ಕಲಿತಿರೋದು ಗೋಯ್ತಿ ಇನ್ಸ್ಟಿಟ್ಯೂಟ್ ಅಲ್ಲಿ, ಇಂದ್ರಾನಗರ್ ಅಲ್ಲಿ ಇದೆ ಅದು. ಇಟ್ಸ್ ದಿ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಪ್ರೊವೈಡಿಂಗ್ ಅ ಸರ್ಟಿಫಿಕೇಟ್

0: ಪ್ರಶ್ನೆಗಳು ಕೇಳ್ತಾರ.
1: ಜರ್ಮನ್ ಲ್ಯಾಂಗ್ವೇಜ್ ಅಂದ್ರೆ ಇವಾಗ A1 ಅಂದ್ರೆ ಬೇಸಿಕ್ ABCD 1 2 3 4 ನಂಬರ್ಸ್ ಈಸ್ ಅಂಡ್ ದಟ್ ಗ್ರಾಮರ್ ಹೇಳ್ಕೊಡ್ತಾರೆ. ಸೊ ಅದರಲ್ಲಿ ಮೂರ್ ಮೇನ್ ಟೈಪ್ಸ್, ಒಂದು ಹಿಯರನ್ ಅಂದ್ರೆ ಕೇಳಿಸ್ಕೋಬೇಕು, ಅವ್ರು ಏನ್ ಮಾತಾಡ್ತಾರೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಪ್ರೊನೌನ್ಸಿಯೇಷನ್ ಬರೀಬೇಕು. ಲೈಕ್ ಇಲ್ಲಿನ ಪ್ರೊನೌನ್ಸಿಯೇಷನ್ ABCDಗೂ ಅಲ್ಲಿಂದ ABCDಗೂ ಡಿಫ್ರೆನ್ಸ್ ಇದೆ. ಇನ್ನೊಂದು ಎಕ್ಸ್ಪ್ರೆಷನ್ ಅಂತ ಅಂದ್ರೆ ಮಾತಾಡಬೇಕು, ಅದೇ ತರ ಪ್ರೊನೌನ್ಸಿಯೇಷನ್ ಅಲ್ಲಿ ಮಾತಾಡಬೇಕು. ಡಿಸ್ಕ್ರೈಬನ್ ಅಂದ್ರೆ ಬರೆಯೋದು, ಲೀಸನ್ ಅಂದ್ರೆ ಓದೋದು. ಅದನ್ನೆಲ್ಲ ನಾವು ಪಾಸ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ನಮಗೆ 70% ಇದ್ರೆ ಪಾಸಿಂಗ್, ಇಲ್ಲಾಂದ್ರೆ ಇಟ್ಸ್ ಕನ್ಸಿಡರ್ ಆಸ್ ಫೇಲ್. ಸೊ ಇದು A1 ಅಲ್ಲಿ ಇರುತ್ತೆ. B1 ಅಲ್ಲೂ ಸೇಮ್, ಬಟ್ A2 ಅಲ್ಲಿ ನಮಗೆ ಸೆಂಟೆನ್ಸಸ್ ಫಾರ್ಮೇಷನ್ ಇರುತ್ತೆ. ಅದು ನೆಕ್ಸ್ಟ್ ಲೆವೆಲ್. B1 ಹೋದ್ರೆ ನಾವು ಓನ್ ಸೆಂಟೆನ್ಸಸ್, ಇಮೇಲ್ಸ್, ಲೆಟರ್ಸ್ ಎಲ್ಲ ಇರುತ್ತೆ. ಸೊ ನೋಡಲ್ C2 ವರೆಗೂ ಲೆವೆಲ್ ಇದೆ ಜರ್ಮನ್ ಕಲಿಬೇಕಂದ್ರೆ, ಬಟ್ ನಮಗೆ ರಿಕ್ವೈರ್ಡ್ ಇರೋದು B1 ಇತ್ತು. ಇವಾಗ ನಾವು A2 ಅಲ್ಲಿ ಇದೀವಿ, A2ಗೆ ನಮಗೆ ಜರ್ಮನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ.
0: ಮತ್ತೆ ನಿಮ್ಮ ಆಲೋಚನೆಗಳು, ಪ್ಲಾನ್ಸ್ ಏನೇನಿದೆ ಅಂಕಿತ್ ಅವರೇ? ಅಂದ್ರೆ ಜರ್ಮನಿಯಲ್ಲಿ ಹೋಗಿ ಜಾಬ್ ತಗೊಂಡು ಅಲ್ಲೇ ಇರಬೇಕಂತ ಇದೆಯಾ, ಇನ್ನು ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಇದೆಯಾ?
1: ಹೈಯರ್ ಎಜುಕೇಶನ್ ಮಾಡ್ತೀನಿ ನಾನು. ಲೈಕ್ ಫಸ್ಟ್ 2 ಇಯರ್ಸ್, ನಂದು 3 ಇಯರ್ಸ್ ಇಂಟರ್ನ್ಶಿಪ್ ನಂದು, 2+1, ಬಿಕಾಸ್ 1 ನನ್ನ ಇಂಟರ್ನ್ಶಿಪ್ ಅಲ್ಲೇ ಮಾಡ್ಬೇಕಲ್ವಾ. ನಾನು ಆಕ್ಚುಲಿ ಇಂಟರ್ನ್ಶಿಪ್ 1 ಇಯರ್ ಇಂಡಿಯಾಲೇ ಮಾಡ್ಬೇಕಿತ್ತು. ಅದ್ ನಂಗೆ ಚಾನ್ಸ್ ಸಿಕ್ಕಿರೋದಂದ್ರೆ ಅಲ್ಲೇ, ನಂಗೆ ರಿಕ್ವೆಸ್ಟ್ ನಮ್ಮ MD ಸರ್ ಸಪೋರ್ಟ್ ಇಂದ ನನ್ಗೆ ಅಲ್ಲೇ ಸಿಕ್ತು ಅದು ಅಪರ್ಚುನಿಟಿ. ಸೊ ಹಂಗಾಗಿ ಅದನ್ನ ಮುಗಿಸ್ಬಿಟ್ಟು ನಾನು ಇಂಜಿನಿಯರಿಂಗ್ ಓದ್ತೀನಿ, 3 ಇಯರ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ. ಅವರೇ ಅವಕಾಶ ಕೊಡ್ತಿದ್ದಾರೆ, ಮಾಸ್ಟರ್ಸ್ PhD ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ.
0: ಈಗ ಇದೆಲ್ಲ ಓಕೆ, ಈಗ ಸೆಲೆಕ್ಷನ್ ಆದ್ರಿ, ಅದು ದೊಡ್ಡ ವಿಷಯನೇ. ಈಗ ಜರ್ಮನಿಗೆ ಹೋಗ್ಬೇಕಂದ್ರೆ ಅದರದೇ ಆದ ಖರ್ಚಿರುತ್ತೆ, ಅದನ್ನೆಲ್ಲ ಸಂಭಾಳಿಸೋದು ಹೇಗೆ? ಸರ್ಕಾರದಿಂದ ಏನಾದ್ರೂ ನಿಮಗೆ ಧನ ಸಹಾಯ ಮಾಡ್ತಿದಾರಾ?
1: ಫ್ಲೈಟ್ ಟಿಕೆಟ್ಸ್ ಅದೆಲ್ಲ ನೋಡಿ, ಇನ್ನೋ ಡಿಸ್ಕಷನ್ ಅಲ್ಲಿ ಇದೆ, ಅದು ಕಂಪ್ಲೀಟ್ಲಿ ಮುಗ್ದಿಲ್ಲ, ಅದಿನ್ನು ಡಿಸ್ಕಷನ್ ಅಲ್ಲಿ ಇದೆ. ಉಳಿದಿರೋದ್ರೆ ನಾವು ನೋಡ್ಕೋಬೇಕು, ಬಿಕಾಸ್ ನಮಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ಗೆ GTDC ಗವರ್ಮೆಂಟ್ ಆಫ್ ಇಂಡಿಯಾ GTDC ಪೇ ಮಾಡ್ತಿದೆ.
0: ಅದು ಎಷ್ಟು ಪೇ ಮಾಡ್ತಿದ್ದಾರೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಸಲುವಾಗಿ?
1: 1,80,000 ಅರೌಂಡ್ ಪೇ ಮಾಡ್ತಿದ್ದಾರೆ.
0: ಅದು ಕೋರ್ಸ್ ಅವಧಿ ಎಷ್ಟು?
1: ಡಿಪೆಂಡ್ ಇದೆ ಅದು, ಲೈಕ್ 3 ಮಂತ್ಸ್ A1, 3 ಮಂತ್ಸ್ A2, ಇಂಟೆನ್ಸಿವ್ ಸೂಪರ್ ಇಂಟೆನ್ಸಿವ್ ಮೇಲೆ ಡಿಪೆಂಡ್ ಯಾವ ತರ ತಗೋತೀವಿ. ಎಕ್ಸಾಮ್ ಫೀಸ್ ಸಪರೇಟ್ಲಿ 8,000 ಇದೆ, ಎಕ್ಸಾಮ್ ಫೀಸ್ ಅಷ್ಟೇ. ಬುಕ್ಸ್ ದು 1,000-2,000 ಅರೌಂಡ್ ಇದೆ ಈ ತರ. ನಮ್ಗೆಲ್ಲ 5 ಜನಕ್ಕೆ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಗೆ 1,80,000 ಕಟ್ಟಿದೆ. ನಮ್ಗೆ 5 ಜನಕ್ಕೆ ಸಿಂಗಲ್ ಸಿಂಗಲ್ ಪರ್ಸನ್ ಗೆ 1,80,000 ಇದೆ ಅದು. ಸೊ ಅದನ್ನೆಲ್ಲ GTDC ನೋಡ್ಕೊಂಡಿದೆ ನಮ್ಗೆ,
0: ಅಂದ್ರೆ ದೊಡ್ಡ ಬೆಂಬಲ ನಿಮ್ಗೆ ಕೊಟ್ಟಿದ್ದಾರೆ. ಈಗ ಜರ್ಮನ್ ಭಾಷೆ ನೀವು ಕಲಿತಾ ಇದ್ದೀರಾ, ಈ ಒಂದು ಹಂತ ಪೂರ್ಣಗೊಳಿಸಿ A2 ಹಂತಕ್ಕೆ ಬಂದಿದ್ದೀರಾ, ಇನ್ನೇನ್ ಪರೀಕ್ಷೆ ಇದೆ ಅಂತ ಹೇಳಿದ್ರಿ. ಜರ್ಮನ್ ಭಾಷೆಯಲ್ಲಿ ಒಂದೆರಡು ವಾಕ್ಯಗಳನ್ನು ಹೇಳಲಿಕ್ಕಾಗತ್ತಾ? ನಂತರ ಅದರ ಟ್ರಾನ್ಸ್ಲೇಷನ್ ಏನಂತ ನೀವು ಕನ್ನಡದಲ್ಲಿ ಹೇಳಿ.
1: ಎಷ್ಟ್ ಬಿನ್ ದಾಂಕೆ ಬಾರ್ ಫಾರ್ ದಿ ಆಕಾಶವಾಣಿ ಕಲಬುರ್ಗಿ ಫಾರ್ ದಿ ಗುಡ್ ಗೆಸ್ಪ್ರೇಶ್ ಮಿಟ್ ಮೀ.
0: ಅಂದ್ರೆ ಕನ್ನಡದಲ್ಲಿ
1: ಈ ತರ ಅಂದ್ರೆ, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಆಕಾಶವಾಣಿ ಕಲಬುರ್ಗಿ ಫಾರ್ ಗುಡ್ ಕಾನ್ವರ್ಸೇಷನ್ ವಿತ್ ಮೀ.
0: ಈಗ ನಿಮ್ಗೆ ವೈಯಕ್ತಿಕವಾಗಿ ಜರ್ಮನ್ ಕಲಿಕೆಯಲ್ಲಿ ಏನೆಲ್ಲ ಸವಾಲುಗಳು ಎದುರಾಯ್ತು, ಅಂದ್ರೆ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ, ಚಾಲೆಂಜಸ್ ಅಂತೂ ಇದ್ದೇ ಇರುತ್ತಲ್ಲ?
1: ಬಿಗ್ನಿಂಗ್ ಇಂದಾನೆ ಕಲಿತಾ ಇರೋದ್ರಿಂದ ನನಗೆ ಸ್ವಲ್ಪ ಟಫ್ ಅಂತ ಅನ್ಸಲಿಲ್ಲ, ಬಟ್ ಮ್ಯಾನೇಜ್ ಮಾಡೋದೊಂದೇ ಸ್ವಲ್ಪ ಕಷ್ಟ ಆಯ್ತು. ನಾನು ಈ ಕಡೆ ಸ್ಟಡೀಸು, ಅದು ಪೀಕ್ ಎಕ್ಸಾಮ್ ಟೈಮ್ ಅಲ್ಲಿ ನಂಗೆ ಸೆಲೆಕ್ಷನ್ ಆಗಿತ್ತು. ಏಪ್ರಿಲ್ ಇಂದಾನೆ ನಮ್ಗೆ ಎಕ್ಸಾಮ್ ಸ್ಟಾರ್ಟ್. ಸೊ ಸೆಲೆಕ್ಷನ್ ಟೈಮ್ ಮೇ ಇಂದ ಇತ್ತು. ನಾನು ವರ್ಲ್ಡ್ ಸ್ಕಿಲ್, ಎಕ್ಸಾಮ್ಸ್, ಜರ್ಮನ್ ಲ್ಯಾಂಗ್ವೇಜ್ ಮೂರು ಕಲಿತಿರ್ಬೇಕಾದ್ರೆ ದಟ್ ವಾಸ್ ಸ್ಟ್ರೆಸ್ಫುಲ್ ಫಾರ್ ಮೀ. ಏನಕ್ಕಂದ್ರೆ ಎಕ್ಸಾಮ್ ಫೇಲ್ ಆದ್ರೂ ಜರ್ಮನಿ ಹೋಗಕ್ಕಾಗಲ್ಲ, ಲ್ಯಾಂಗ್ವೇಜ್ ಫೇಲ್ ಆದ್ರೂ ಜರ್ಮನಿ ಹೋಗಕ್ಕಾಗಲ್ಲ. ಸೊ 1-2 ಮಂತ್ಸ್ ಇಟ್ ವಾಸ್ ಸ್ಟ್ರೆಸ್ಫುಲ್ ಫಾರ್ ಮೀ, ಬಟ್ ಹೆಂಗೋ ಒಂದು ಮುಗ್ದೋಯ್ತು ಒಂದು ಫೇಸ್. ಜಸ್ಟ್ ಇವಾಗ ಉಳಿದಿರೋ ಜರ್ಮನ್ ಒಂದು ಲಾಸ್ಟ್ ಫೇಸ್.
0: ಈಗ ತುಂಬಾ ಜನರಿಗೆ ನೀವು ಸ್ಫೂರ್ತಿ ಆಗಿದ್ದೀರಾ, ಅಂದ್ರೆ ಉದ್ಯೋಗ ಅನ್ನೋದು ಇವಾಗ ಎಲ್ರಿಗೂ ತುಂಬಾ ಡಿಮಾಂಡ್ ಅಲ್ಲಿ ಇದೆ, ತುಂಬಾ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ನೀವು ಅಂತದ್ರಲ್ಲಿ, ನಾವು ಪತ್ರಿಕೆಯಲ್ಲಿ ಓದಿರೋ ಪ್ರಕಾರ ವರ್ಷಕ್ಕೆ 20-35 ಲಕ್ಷ ಪ್ಯಾಕೇಜ್ ಸಿಗೋ ಸಾಧ್ಯತೆ ಇದೆ ಅಂತ ಓದಿದೀವಿ. ಈಗ ಇಂದಿನ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವೊಬ್ರು ಟ್ರೆಡಿಷನಲ್ ಕೋರ್ಸ್ ಗಳನ್ನ ಮಾಡ್ತಿರ್ತಾರೆ, ಕೆಲವೊಬ್ರು ಬೇರೆ ಬೇರೆ ಎಲ್ಲೋ ಸ್ಕಿಲ್ಸ್ ಟ್ರೈನಿಂಗ್ ತಗೋತಿರ್ತಾರೆ, ಆದ್ರೂ ತುಂಬಾ ಕಷ್ಟ ಪಡ್ತಿರ್ತಾರೆ ಜಾಬ್ ಪಡಿಲಿಕ್ಕೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಟ್ರೈನಿಂಗು ತಗೋತಾರೆ, ಕೋರ್ಸು ಮಾಡ್ತಾರೆ, ಬಟ್ ರೈಟ್ ಪಾತ್ ಅಲ್ಲಿ ಹೋಗಲ್ಲ. ಲೈಕ್ ಒಂದ್ ಮೈಂಡ್ ಮ್ಯಾಪ್ ಇಟ್ಕೊಂಡು ಹೋಗಲ್ಲ, ಜಸ್ಟ್ ಇದನ್ನ ಮುಗಿಸ್ಬೇಕು ಮುಂದೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು. ಅದ್ರ ಬದಲು ಲೈಕ್ ವಾಟ್ ಎವರ್ ಯು ಹ್ಯಾವ್, ಅದಕ್ಕೊಂದ್ ರೈಟ್ ಪಾತ್ ಅಂದ್ರೆ ಮುಂದೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಎಲ್ಲ ಅಚೀವ್ ಮಾಡ್ಬೋದು.
0: ಮತ್ತೆ ಹೆಣ್ಮಕ್ಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸ್ಕಿಲ್ಸ್ ಇಸ್ ಇಂಪಾರ್ಟೆಂಟ್, ಪೇರೆಂಟ್ ಸಪೋರ್ಟ್ ಇಸ್ ಇಂಪಾರ್ಟೆಂಟ್, ಇವೆರಡೂ ಇದ್ರೆ ನೋ ಒನ್ ಕ್ಯಾನ್ ಸ್ಟಾಪ್ ಯು. ಕಲಿಬೇಕು ಅನ್ನೋದು ನಿಮ್ಮ ಹತ್ರ ಇರಬೇಕು, ಕಲ್ತು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದಿದ್ರೆ ಇಫ್ ಯು ಡ್ರೀಮ್ ಹೈ ಯು ಡೆಫಿನೆಟ್ಲಿ ಅಚೀವ್ ಇಟ್.
0: ಅಂಕಿತ್ ಅವ್ರು ಆಗ್ಲೇ ನೀವು ಹೇಳಿದ್ರಿ, 2 ವರ್ಷ ಇಲ್ಲಿ ಕಂಪ್ಲೀಟ್ ಮಾಡಿದ್ರಿ, ನಂತರ 3ನೇ ವರ್ಷಕ್ಕೆ ನೀವು ಬೆಂಗಳೂರಿಗೆ ಹೋದ್ರಿ ಅಂತ. ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇತ್ತು, ಅಲ್ಲಿ ನಿಮ್ಗೆ ಉಳ್ಕೊಳ್ಳಿಕ್ಕೆ ಏನು ಅವಕಾಶ ಇತ್ತು, ಮತ್ತೆ ಅಲ್ಲಿ ವಾತಾವರಣ? ಯಾಕಂದ್ರೆ ಕಲಬುರಗಿಯಲ್ಲಿ ಕಲಿತವ್ರು ನೀವು ಆರಂಭದಿಂದ, ಕಲಬುರಗಿಯಿಂದ ಸಡನ್ ಆಗಿ ರಾಜಧಾನಿಗೆ ಶಿಫ್ಟ್ ಆದ್ರಿ, ಅಲ್ಲಿ ಯಾವ ರೀತಿ ಸವಾಲುಗಳು ನಿಮ್ಗೆ ಎದುರಾಯ್ತು, ಸಪೋರ್ಟ್ ಯಾವ ರೀತಿ ಸಿಕ್ತು, ಅಲ್ಲಿ ಒಂದು ಟೀಚಿಂಗ್ ಸ್ಟಾಫ್ ಯಾವ ರೀತಿ ಇತ್ತು, ಅದನ್ನು ವಿವರಿಸ್ತೀರಾ?
1: ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನನಗೆ ನಾನೆಲ್ಲ ನನ್ನ ಸ್ವಂತ ವೆಚ್ಚದಲ್ಲೇ ಹೋಗಿದ್ದು, ನಮ್ಮ ಪೇರೆಂಟ್ಸ್ ನೋಡ್ಕೊಂಡಿದ್ದು. PG ಅಲ್ಲಿ ಉಳ್ಕೊಂಡೆ ನಾನು, ಬಿಕಾಸ್ ಟ್ರೈನಿಂಗ್ ಓದಿ ಅಂದ್ಬಿಟ್ಟು. ಟೀಚಿಂಗ್ ಸ್ಟಾಫ್ ಲೈಕ್ ಸರಿಯಾಗಿತ್ತು, ಮೋಸ್ಟ್ ಆಫ್ ದಿ ಸಪೋರ್ಟ್ ನನಗೆ ಕಾಲೇಜ್ ಇಂದ ಸಿಗೋಕು ಜಾಸ್ತಿ ನನಗೆ ನಮ್ಮ MD ಸರ್ ಕಡೆಯಿಂದ ಸಿಕ್ತು. ಹಿ ವಾಸ್ ವೆರಿ ಸಪೋರ್ಟಿವ್ ಈಚ್ ಅಂಡ್ ಎವ್ರಿ ಫೇಸ್ ಅಲ್ಲಿ, ವರ್ಲ್ಡ್ ಸ್ಕಿಲ್ ಆಗ್ಲಿ, ಜರ್ಮನ್ ಅಪರ್ಚುನಿಟಿನೇ ಆಗ್ಲಿ, ಹಿ ವಾಸ್ ದ ಒನ್ ಹೂ ಆಲ್ವೇಸ್ ಸಪೋರ್ಟೆಡ್ ಮೀ. ನಮ್ಮ ರಮೇಶ್ ಸರ್ ಇದಾರೆ, ಅವರು ಸಪೋರ್ಟ್ ಮಾಡಿದ್ರು ನನಗೆ. DGM ಸರ್, ಮುತ್ತುಕುಮಾರ್ ಸರ್ ಇದಾರೆ, ಲೈಕ್ ಎವ್ರಿ ಸ್ಟೇಜ್ ಅಲ್ಲಿ ನನಗೆ ಏನೇ ಮಿಸ್ಟೇಕ್ ಆದ್ರೂ ಈ ತರ ಮಾಡಬಾರ್ದು, ಹಂಗ್ ಮಾಡು, ಡಿಸೈನ್

0: ಅಲ್ಲಿ ಈ ತರ ಹಾಕು ಆ ತರ ಹಾಕು ಎವ್ರಿ ಸ್ಟೇಜ್ ಅಲ್ಲಿ ನಂಗೆ ಸಪೋರ್ಟ್ ಮಾಡಿದ್ರು. ಕಾಲೇಜ್ ಸೈಡ್ ಅಲ್ಲಿ ಬಂದ್ರೆ ಎಜುಕೇಶನ್ ಅಲ್ಲಿ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ಅಲ್ಲಿವರೆಗೂ.
1: ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಹೇಳ್ತೀರಾ ಅಂಕಿತ್ ಅವರೇ?
0: ಅದಿಲ್ಲ, GTTC ಬೆಂಗಳೂರಲ್ಲಿ ಹುಡುಗಿಯರಿಗೆ ವ್ಯವಸ್ಥೆ ಇಲ್ಲ, ಲೈಕ್ ಹಾಸ್ಟೆಲ್ ಇಲ್ಲ.
1: ಅಂದ್ರೆ ನಿಮ್ಗೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ, ನೀವು ಪಿ ಜಿ ಅಲ್ಲಿ ಇರಬೇಕಾಗತ್ತೆ. ಮತ್ತೆ ಸಾಮಾನ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋದವ್ರಿಗೆ ಊಟದ ಸಮಸ್ಯೆನೇ ಆಗುತ್ತೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ?
0: ಪಿಜಿ ಅಲ್ಲಿ ಊಟ ಅವಕಾಶ ಇತ್ತು, ನಾವು ಅಡುಗೆ ಮಾಡ್ಕೋಬೋದಾಗಿತ್ತು, ಸೊ ಹಂಗಾಗಿ ಮ್ಯಾನೇಜ್ ಆಗೋಯ್ತು. ಮನೆಯಿಂದ ಊಟ ಬರ್ತಿತ್ತು, ಹಂಗಾಗಿ ಮ್ಯಾನೇಜ್ ಆಗೋಯ್ತು.
1: ಕೇಳಿದ್ರೆ ಇದಾಗಿತ್ತು ಇವತ್ತಿನ ಯುವವಾಣಿ. ಕಲಬುರಗಿಯ GTTCಯಲ್ಲಿ DT DM ಕೋರ್ಸ್ ಮುಗಿಸಿ ಜರ್ಮನಿಯ ರೈನ್ಬಾನ್ AG ಸಂಸ್ಥೆಗೆ ಆಯ್ಕೆಯಾದಂತಹ ಅಂಕಿತಾ ಆರ್ ಅಳಂದ್ ಅವರು ಸಮಗ್ರವಾದ ಚಿತ್ರಣವನ್ನು ಕೊಟ್ಟರು. ಯಾವ ರೀತಿ ಅವರು ವಿದ್ಯಾಭ್ಯಾಸ ಪೂರ್ಣ ಮಾಡಿದ್ರು, ಜರ್ಮನ್ ಭಾಷೆಯನ್ನು ಯಾವ ರೀತಿ ಕಲಿತರು, ಮತ್ತೆ ಯಾವ ರೀತಿ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಅಂತ ಮಾಹಿತಿ ಕೊಟ್ಟರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಂಕಿತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು ಸರ್.
1: ಕೊನೆಯದಾಗಿ ಅಂಕಿತಾ ಅವರು ತಮ್ಮ ಈ SSCಗೆ ಕಾರಣರಾದ ಎಲ್ರಿಗೂ ಜರ್ಮನ್ ಭಾಷೆಯಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ.
0: ಇಶ್ ಬಿನ್ ಡಾಂಕೆ ಬಾರ್ ಫ್ಯೂರ್ ದೆನ್ ದಿ ಮಿನಿಸ್ಟರ್ ಶಾನ್ ಪ್ರಕಾಶ್ ಪಾಟೀಲ್, ಒಂದು ಸೀನಿಯರ್ IAS ಆಫೀಸರ್ ಸುಬೋಧ್ ಯಾದವ್, ಒಂದ ಇಯರ್ MD ಸರ್ ಸಿದ್ಲಿಂಗಪ್ಪ ಪೂಜಾರಿ, ದಸ್ ಜಿ ಮೇರ್ ದಿಸ್ ಗಿಗಲ್ ಹೈಂಡ್ ಗಿಗಿಬನ್ ಹಾಬನ್, ಒಂದ್ ಜುಮ್ ಲಿಡ್ಸನ್ ಡಾಂಕ ಆಕಾಶವಾಣಿ ಕಲಬುರಗಿ ಫಿರ್ ದಾಸ್ ಗೆಸ್ಟ್ ಪ್ರೇಷರ್ ಡಾಂಕೆ.
2: ಇದುವರೆಗೆ ಕಲಬುರಗಿಯ GTTCಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ಶಿಕ್ಷಕಿ ಪ್ರಿಯಾಂಕಾ ಶಂಕರ್.
3: ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ವಿಧಾನದಲ್ಲಿ ಹಲವು ಮಹತ್ತರ ಬದಲಾವಣೆಗಳು ಕಂಡುಬರುತ್ತಿವೆ. ಮಕ್ಕಳಿಗೆ ಊಟ ತಿನ್ನಿಸುವಾಗ ಅಥವಾ ಅವರನ್ನು ಮೌನವಾಗಿರಿಸಲು ಮೊಬೈಲ್ ಫೋನ್ನಲ್ಲಿ ವಿಡಿಯೋ ಅಥವಾ ಕಾರ್ಟೂನ್ ತೋರಿಸುವುದು ಇಂದು ಸಾಮಾನ್ಯವಾಗಿದೆ. ಆದರೆ ಈ ಸಣ್ಣ ಅಭ್ಯಾಸವೇ ಮಕ್ಕಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಎಂಬುದು ನಾವು ಅರಿಯಬೇಕಾದ ವಿಷಯವಾಗಿದೆ. ಆರಂಭದಲ್ಲಿ ಸ್ವಲ್ಪ ಸಮಯ ಮಾತ್ರ ಎಂದು ಕೊಡುವ ಮೊಬೈಲ್ ದಿನಗಳು ಕಳೆದಂತೆ ಮಕ್ಕಳಲ್ಲಿ ಗೀಳಾಗಿ ಮಾರ್ಪಡುತ್ತವೆ. ನಂತರ ನಮ್ಮ ಮಗು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ ಎಂಬ ದೂರುಗಳು ಪೋಷಕರಿಂದ ಕೇಳಿಬರುತ್ತವೆ. ಆದರೆ ಇನ್ನು ಪೂರ್ಣವಾಗಿ ಬೆಳೆಯದ ಮಗುವಿನ ಮೆದುಳು, ಕಣ್ಣು ಮತ್ತು ದೇಹದ ಮೇಲೆ ಮೊಬೈಲ್ ಸ್ಕ್ರೀನ್ ಬೀರುವ ಪರಿಣಾಮವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಮಗುವಿನ ಮೊದಲ 5 ವರ್ಷಗಳು ಅತ್ಯಂತ ಮಹತ್ವದ ಅವಧಿ. ಈ ಸಮಯದಲ್ಲಿ ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಸರಿಯಾಗಿ ಬೆಳೆಯಬೇಕು. ಆದರೆ ಮೊಬೈಲ್ ಬಳಕೆಯಿಂದ ಕಣ್ಣು ಮತ್ತು ಕಿವಿಗೆ ಮಾತ್ರ ಹೆಚ್ಚು ಪ್ರಚೋದನೆ ಸಿಗುತ್ತದೆ. ಇದರಿಂದ ಮಗುವಿನ ಸಮಗ್ರ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಹೆಚ್ಚು ಸಮಯ ಮೊಬೈಲ್ ಬಳಸುವುದರಿಂದ ಮಕ್ಕಳಲ್ಲಿ ಕಣ್ಣು ನೋವು, ತಲೆನೋವು ಮತ್ತು ನಿದ್ರಾಹೀನತೆ ಉಂಟಾಗಬಹುದು. ಸ್ಕ್ರೀನಿಂದ ಬರುವ ನೀಲಿ ಬೆಳಕು ಮಗುವಿನ ನಿದ್ರಾಚಕ್ರವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಮೊಬೈಲ್ನಲ್ಲಿ ಕಾಣಿಸುವ ವಿಡಿಯೋಗಳು ಮಕ್ಕಳ ಮೆದುಳಿನ ಮೇಲೆ ಗಾಢ ಪರಿಣಾಮ ಬೀರುತ್ತವೆ. ಇದರಿಂದ ಮುಂದೆ ಶಾಲಾ ಜೀವನದಲ್ಲಿ ಏಕಾಗ್ರತೆ ಕೊರತೆ, ಅಸಹಜ ವರ್ತನೆ ಮತ್ತು ಕಲಿಕೆಯ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೆಚ್ಚು ಮೊಬೈಲ್ ಬಳಸುವ ಮಕ್ಕಳಲ್ಲಿ ಮಾತಿನ ಅಭಿವೃದ್ಧಿಯು ನಿಧಾನವಾಗುತ್ತದೆ, ಪೋಷಕರೊಂದಿಗೆ ಮಾತುಕತೆ ಕಡಿಮೆಯಾಗುತ್ತದೆ. ಇದರಿಂದ ಕೆಲವು ಮಕ್ಕಳಲ್ಲಿ ಮಾತು ವಿಳಂಬ ಅಂದರೆ ಸ್ಪೀಚ್ ಡಿಲೇ ಸಮಸ್ಯೆಯು ಕಾಣಿಸಬಹುದು. ಮಕ್ಕಳು ಬೆಳೆದಂತೆ ಸೋಷಿಯಲ್ ಮೀಡಿಯಾದ ಪ್ರಭಾವವು ಹೆಚ್ಚಾಗುತ್ತದೆ. ಫಾಲೋವರ್ಸ್, ರೀಲ್ಸ್, ಸ್ಟೇಟಸ್ಗಳಿಗೆ ಹೆಚ್ಚು ಮಹತ್ವ ನೀಡುತ್ತಾ ಅವರ ಆತ್ಮವಿಶ್ವಾಸದ ಮೇಲೆ ಅದು ಪರಿಣಾಮ ಬೀರಲು ಆರಂಭವಾಗುತ್ತೆ. ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಹೆಚ್ಚು ಒತ್ತಡಕ್ಕೆ ಒಳಗಾಗಿ ಗಂಭೀರ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಮೊಬೈಲ್ ಬಳಕೆ ಹೆಚ್ಚಾದಂತೆ ಮಕ್ಕಳಲ್ಲಿ ಹೊರಾಂಗಣ ಆಟಗಳ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಾ ಹೋಗುತ್ತೆ. ಇದರಿಂದ ದೈಹಿಕ ಚಟುವಟಿಕೆ ಕಡಿಮೆ ಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಮತ್ತೊಂದು ಮುಖ್ಯ ಸಂಗತಿ ಏನೆಂದರೆ ಮಕ್ಕಳ ಸಾಮಾಜಿಕ ಕೌಶಲ್ಯಗಳ ಮೇಲೂ ಇದು ಪರಿಣಾಮ ಬೀರುತ್ತದೆ. ಸ್ನೇಹಿತರ ಜೊತೆ ಆಟವಾಡುವುದು, ಹಂಚಿಕೊಳ್ಳುವುದು, ಸಹಕಾರ ನೀಡುವುದು, ಈ ಗುಣಗಳು ನಿಧಾನವಾಗಿ ಮಗುವಿನಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತೆ. ತಂತ್ರಜ್ಞಾನ ಒಂದು ವರ, ಇದು ನಮಗೆ ಜ್ಞಾನ, ಮಾಹಿತಿ ಮತ್ತು ಅವಕಾಶಗಳನ್ನು ನೀಡುತ್ತದೆ. ಆದರೆ ಅದರ ಸರಿಯಾದ ಬಳಕೆ ಬಹಳ ಮುಖ್ಯ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನು ತಪ್ಪಿಸುವುದು ಉತ್ತಮ. ಮಕ್ಕಳಿಗೆ ಊಟ ಮಾಡಿಸಲು ಮೊಬೈಲ್ ತೋರಿಸುವ ಅಭ್ಯಾಸ

0: ಮಾಡಬೇಡಿ, ಬದಲಾಗಿ ಕತೆಗಳು ಹೇಳಿ, ಆಟಗಳು ಆಡಿಸಿ, ಮಾತುಕತೆಗಳ ಮೂಲಕ ಅವರನ್ನು ತೊಡಗಿಸಿಕೊಳ್ಳಿ. ಪೋಷಕರು ತಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಅತ್ಯಂತ ಮುಖ್ಯ. ಮನೆಯಲ್ಲಿ ನೋ ಮೊಬೈಲ್ ಟೈಮ್ ನಿಯಮ ರೂಪಿಸಿ. ಊಟದ ಸಮಯದಲ್ಲಿ ಮತ್ತು ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನು ತಪ್ಪಿಸಿ. ಮೊಬೈಲ್ ಬಳಸಲೇಬೇಕಾದ ಪರಿಸ್ಥಿತಿ ಇದ್ದರೆ ದಿನಕ್ಕೆ 1 ಅಥವಾ 2 ಗಂಟೆಗಳ ಮಟ್ಟಿಗೆ ಮಾತ್ರ ಮಿತವಾಗಿ ಬಳಕೆ ಮಾಡಿಸಿ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗಾಗಿ ಪೋಷಕರ ಜಾಗೃತಿ ಅತ್ಯಂತ ಅಗತ್ಯ. ಮಕ್ಕಳ ಕೈಯಲ್ಲಿ ಮೊಬೈಲ್ ಇರಬಾರದು. ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಜಾಗರೂಕತೆಯಿಂದ ರೂಪಿಸೋಣ. ಇಂದು ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಎಂದರೆ, ಮಕ್ಕಳು ಮೊಬೈಲ್ನಲ್ಲಿ ನೋಡುವ ವಿಷಯಗಳು ಯಾವಾಗಲೂ ಅವರ ವಯಸ್ಸಿಗೆ ತಕ್ಕದಾಗಿರುವುದಿಲ್ಲ. ಕೆಲವು ವಿಡಿಯೋಗಳು ಹಿಂಸಾತ್ಮಕ ಅಥವಾ ಅಸಂಬಂಧ ವಿಷಯಗಳನ್ನು ಹೊಂದಿರಬಹುದು. ಇವು ಮಕ್ಕಳ ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ. ನಾವುಗಳು ಮಕ್ಕಳ ಜೊತೆ ಕಳೆಯುವ ಸಮಯವೇ ಅವರಿಗೆ ಕೊಡಬಹುದಾದ ಅತ್ಯಂತ ದೊಡ್ಡ ಉಡುಗೊರೆಯಾಗಿದೆ. ಧನ್ಯವಾದಗಳು.
1: ಇದುವರೆಗೆ ಯುವಾವಾಣಿ ಕಾರ್ಯಕ್ರಮದಲ್ಲಿ ಕಲ್ಬುರ್ಗಿಯ ಜಿಟಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲ್ಬುರ್ಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ನಂತರ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡಿದವರು ಕಲ್ಬುರ್ಗಿಯ ಶಿಕ್ಷಕಿ ಪ್ರಿಯಾಂಕಾ ಶಂಕರ್.

0: ಇದು ಇಂದಿನ ಯುವ ವಾಣಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ. ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

ಪರಮೇಶ್ ಚಕ್ರಧಾರ್.

देव प्रणाम, श्री गुरुदेव प्रणाम।

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ನಾಳೆ ಬೆಳಗ್ಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. 6:30 ಡಾಕ್ಟರ್ ಶುಭಶ್ರೀ ಅವರಿಂದ ಚಿಂತನ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 6:50 ರೈತರಿಗೆ ಸಲಹೆಗಳು. 7:15 ಎಂ ಗುರುರಾಜ್ ರಾವ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಲಿದ್ದೀರಿ. ನಂತರ ಗಾನಗಂಗೆ. 10:30 ಸುನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೃತ್ಯ ನಿರಂತರ ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನ ಮಿತ್ರ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ. ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚೇತನ್. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 1:20 ಚಿತ್ರಗೀತೆಗಳು. 2:40 ರಸಮಂಜರಿ. 3:00 ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು. ನಾಳೆ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಮೂಡಿ ಬರಲಿದೆ ಅಮೂಲ್ಯ ಎಸ್ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಘಟಕರಿಂದ ಸುಗ್ಗಿ ಪದಗಳನ್ನು ಕೇಳಲಿದ್ದೀರಿ. 7:45 ಶಿಕ್ಷಕರಿಗೆ ಸ್ಫೂರ್ತಿಯ ಸೆಲೆ ರಾಧಾಕೃಷ್ಣನ್. ಈ ವಿಷಯವಾಗಿ ಮಾತನಾಡುತ್ತಾರೆ ಕಾಶಿನಾಥ್ ಪಿ ಸಾಲಿಮಠ್. ನಾಳೆ ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ನಾಳೆ ರಾತ್ರಿ 9:15 ಚಂದ್ರಿಕಾ ಬದರಿನಾಥ್ ಮತ್ತು ಭಾಗ್ಯವಿ ರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ವೇರ್ ಡಸ್ ಯುವರ್ ಗಾರ್ಬೇಜ್ ಗೋ, ಈ ಕುರಿತು ನಮ್ಮ ಕಸ ಸಂಘಟಕಿ ಜ್ಯೋತಿಷ್ ಅವರೊಂದಿಗೆ ಸಂದರ್ಶನ.

ನಾಳೆ ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎನ್ಆರ್ ಪ್ರಶಾಂತ್ ಅವರ

ಕರ್ನಾಟಕ ಶಾಸ್ತ್ರೀಯ ಹಾಡುಗಾರಿಕೆ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲಾ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಬಾನುಲಿ ಗೆಳತಿ ಹೆಚ್ಚು ಜೆ ವಿಶಾಲಾಕ್ಷಿ ಮಾಡುವ ಪ್ರೀತಿಯ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.